ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಶ್ರಾವಣ ಮಾಸದ 23 ದಿನ, ಅಂದರೆ 2026 ಇಸ್ವಿ ಆಗಸ್ಟ್ ತಿಂಗಳ 14 ಶುಕ್ರವಾರ. ಇಂದಿನ ಪ್ರಸಾರ ಕಾರ್ಯಕ್ಕೆ ನಿಮಗೆಲ್ಲ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಕೇಳುಗರೇ ಗಮನಿಸಿ, ಈಗ ಸಮಯ 5:58 ಸೆಕೆಂಡುಗಳು.

ನಮಸ್ಕಾರ, ಶುಭೋದಯ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯ ವಿಧಾನಮಂಡಲದ ಎರಡು ಪ್ರಮುಖ ಸ್ಥಾನಗಳಾದ ವಿಧಾನಸಭೆಯ ಸಭಾಧ್ಯಕ್ಷ ಮತ್ತು ವಿಧಾನ ಪರಿಷತ್ನ ಸಭಾಪತಿ ಸ್ಥಾನಗಳಿಗೆ ಇಂದು ಚುನಾವಣೆ ನಡೆಯಲಿದ್ದು, ಸಭಾಧ್ಯಕ್ಷರ ಸ್ಥಾನಕ್ಕೆ ಜಿಎಸ್ ಪಾಟೀಲ್, ಸಭಾಪತಿ ಸ್ಥಾನಕ್ಕೆ ಸಲೀಂ ಅಹಮದ್ ನಾಮಪತ್ರ ಸಲ್ಲಿಸಿದ್ದಾರೆ. ರಾಜ್ಯದ ಮಹತ್ವಾಕಾಂಕ್ಷೆಯ ಮೇಕೆದಾಟು ಕುಡಿಯುವ ನೀರಿನ ಯೋಜನೆ ಕುರಿತು ಜಲಸಂಪನ್ಮೂಲ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ನಿನ್ನೆ ಸಭೆ ನಡೆಸಿದ್ದಾರೆ. ಈ ವೇಳೆ ಯೋಜನೆಯ ಪ್ರಸ್ತುತ ಸ್ಥಿತಿಗತಿ, ಎದುರಾಗಿರುವ ಸವಾಲುಗಳು, ಮುಂದಿನ ಕಾರ್ಯಯೋಜನೆ ಕುರಿತು ಮಾಹಿತಿ ಪಡೆದುಕೊಂಡಿದ್ದಾರೆ. ದೆಹಲಿಯ ಕೆಂಪುಕೋಟೆ ಬಳಿ ಕಳೆದ ವರ್ಷ ನವೆಂಬರ್ನಲ್ಲಿ ನಡೆದ ಭೀಕರ ಕಾರು ಬಾಂಬ್ ಸ್ಫೋಟದಲ್ಲಿ 11 ಮಂದಿ ಮೃತಪಟ್ಟ ಪ್ರಕರಣದಲ್ಲಿ ಅಲ್ಖೈದಾ ಇಂದಿ ಇಂಡಿಯನ್ ಸಬ್ಕಾಂಟಿನೆಂಟ್ ಉಗ್ರ ಸಂಘಟನೆಯ ಕೈವಾಡವಿದೆ ಎಂದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಭಯೋತ್ಪಾದನೆ ಮೇಲ್ವಿಚಾರಣಾ ತಂಡ ತನ್ನ ವರದಿಯಲ್ಲಿ ತಿಳಿಸಿದೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯದ ಧರ್ತಿ ಆಬಾ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ ಯೋಜನೆಯಡಿ ಚಿತ್ರದುರ್ಗ ಜಿಲ್ಲೆಯ ಆಯ್ಕೆಯಾದ 87 ಗ್ರಾಮಗಳಲ್ಲಿ 15ರವರೆಗೆ ವಿಶೇಷ ಜನ ಸುನುವಾಯಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯದ ನಿರ್ದೇಶನದಂತೆ ಪಿಎಂ ಜನಮನ್ ಯೋಜನೆಗಳಡಿ ಚಿಕ್ಕಮಗಳೂರು ಜಿಲ್ಲೆಯ 3 ಗ್ರಾಮಗಳು ಆಯ್ಕೆಯಾಗಿವೆ. ಆಡಳಿತಾರೂಢ ಬಾಂಗ್ಲಾದೇಶ ರಾಷ್ಟ್ರೀಯತಾವಾದಿ ಪಕ್ಷ ಬಿಎನ್ಪಿ ಇಂದು ಪಕ್ಷದ ಪ್ರಧಾನ ಕಾರ್ಯದರ್ಶಿ ಮಿರ್ಜಾ ಫಕ್ರುಲ್ ಇಸ್ಲಾಂ ಆಲಮ್ಗೀರ್ ಅವರನ್ನು ಬಾಂಗ್ಲಾದೇಶದ ಅಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ನಾಮನಿರ್ದೇಶನ ಮಾಡಿದೆ. ಅಧ್ಯಕ್ಷೀಯ ಚುನಾವಣೆ ಇದೇ 20ರಂದು ನಡೆಯಲಿದೆ. ನೈಜೀರಿಯಾದ ಲಾಗೋಸ್ನಲ್ಲಿ ನಡೆದ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತ 35 ಪದಕಗಳನ್ನು ಗೆಲ್ಲುವ ಮೂಲಕ ಒಟ್ಟಾರೆ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. 4 ದಿನಗಳ ಸ್ಪರ್ಧೆಯಲ್ಲಿ ಭಾರತ 13 ಚಿನ್ನ, 8

0: ಮತ್ತೊಮ್ಮೆ ಕೇಳುಗರಿಗೆಲ್ಲ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. 102.9 FM ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನ ಮಾಡಿಕೊಳ್ಳೋಣ. ಕೇಳುಗರೆ, ಆಗಸ್ಟ್ 14 ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ಇಂದು ಸಂಜೆ 7 ಗಂಟೆಗೆ ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನವಾದ ಇಂದು ದೇಶವನ್ನು ಉದ್ದೇಶಿಸಿ ಮಾತನಾಡುವ ಪ್ರಸಾರ ಭಾಷಣ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುವುದು. ಇಂದು ರಾತ್ರಿ 9:30 ರಾಷ್ಟ್ರಪತಿಗಳ ಪ್ರಸಾರ ಭಾಷಣದ ಕನ್ನಡ ಅವತರಣಿಕೆ ಪ್ರಸಾರವಾಗಲಿದೆ. ಇನ್ನುಳಿದಂತೆ ಎಂದಿನಂತೆ ನಮ್ಮ ಕಾರ್ಯಕ್ರಮಗಳು. ಏಳು ಗಂಟೆಯವರೆಗೆ ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರವನ್ನು ಕೇಳುತ್ತೀರಿ. 7:15 ಶುಭೋದಯ ಕರ್ನಾಟಕ. ಮೊದಲಿಗೆ ಕನ್ನಡ ರತ್ನ ಭಂಡಾರ, ಅನಂತರ ಭಾವಗೀತೆಗಳು, ಚಿತ್ರಗೀತೆಗಳ ಜೊತೆಗೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮ 9:00. 9:00 ಇಂದಿನ ವಿಶೇಷ ಪ್ರಸಾರವಾಗಲಿದೆ. 10:02 ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳು. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಹಾಡುಗಳನ್ನು ಕೇಳುತ್ತೀರಿ. 11:30 ಎಂದಿನಂತೆ ಕಲಾಭಾರತಿ ಕಾರ್ಯಕ್ರಮದ ಪ್ರಸಾರವಿರುತ್ತದೆ. 12:05 ಕರೆಗೊಂದು ಹಾಡು. ನೀವು ಕರೆ ಮಾಡಿ ನಿಮ್ಮಿಷ್ಟದ ಹಾಡನ್ನು ವಿವಿಧ ಭಾರತಿಯಲ್ಲಿ ಕೇಳಬಹುದು. ಇನ್ನು 12:20 ಶುಕ್ರವಾರದ ವಿಶೇಷ ಸಿನಿ ಕ್ವಿಜ್, ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಿಸಿದ ರಸಪ್ರಶ್ನೆ ಕಾರ್ಯಕ್ರಮ ಇರುತ್ತದೆ. 2:15 ಸ್ಪಂದನ ಕಾರ್ಯಕ್ರಮ, 2:40 ಚಿತ್ರತಾಣ, ಒಂದೇ ಚಿತ್ರದ ಹಾಡುಗಳು. 3:00 ಸಖಿ ಸಹೇಲಿ ಕಾರ್ಯಕ್ರಮ, ಹಿಂದಿ ಪ್ರಸಾರವನ್ನು ಕೇಳುತ್ತೀರಿ. 4:00-5:00 ಪರಿಮಳ ಮುಕ್ತ ಮಾತುಕತೆಯ ವೇದಿಕೆ. ಹಾಗೆ ನಮ್ಮ ಸಂಜೆ ಪ್ರಸಾರ ಕಾರ್ಯದಲ್ಲಿ ಎಂದಿನಂತೆ 5:05 ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಪ್ರಸಾರ ಸೇಫ್ ಡ್ರೈವ್ನಲ್ಲಿ. 5:15 ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 5:40 ಕಾನೂನು ಅರಿವಿನ ಸರಣಿ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಶುಕ್ರವಾರದ ಸಂಜೆ ಪ್ರಸಾರ ಕಾರ್ಯದಲ್ಲಿ 6:02 ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ ವಿಶೇಷ ಕಾರ್ಯಕ್ರಮ. ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ಹುತಾತ್ಮರಾದ ಕ್ಯಾಪ್ಟನ್ ಎಂ ವಿ ಪ್ರಾಂಜಲ್ ಅವರ ಪಾಲಕರು ಶ್ರೀಮತಿ ಅನುರಾಧ ಹಾಗೂ ಶ್ರೀ ಎಂ ವೆಂಕಟೇಶ್. ಪರಿಕಲ್ಪನೆ ಪ್ರಸ್ತುತಿ ನೂತನ ಎಸ್ ಕದಂ. ಆರು ಗಂಟೆ 55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರವನ್ನು ಕೇಳುತ್ತೀರಿ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಎಂ ಸದರ್. ಆನಂತರ 8:02 ಶುಕ್ರವಾರದ ವಿಶೇಷ ಕಾರ್ಯಕ್ರಮ ಯುವಧ್ವನಿ. 9:30 ಇದೀಗ ಹೇಳಿದಂತೆ ರಾಷ್ಟ್ರಪತಿಗಳ ಪ್ರಸಾರ ಭಾಷಣದ ಕನ್ನಡ ಅವತರಣಿಕೆ ಪ್ರಸಾರವಾಗುವುದು. 10:02 ಪ್ರೇಮ ನಿನಾದ ಪ್ರೇಮ ಗೀತೆಗಳನ್ನು ಆಲಿಸುವಿರಿ. ಇದಿಷ್ಟು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ.
1: ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.

ಬನ್ನಿ, ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರವನ್ನು ಆರಂಭಿಸೋಣ. ಜಯಶ್ರೀ ಅರವಿಂದ್ ಅವರು ಗೀತೆಯನ್ನು ರಚಿಸಿ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ರಮೇಶ್ ಚಂದ್ರ ಮತ್ತು ಸಂಗಡಿಗರು ಹಾಡಿರುವ ವಿಘ್ನೇಶ್ವರನ ಈ ಭಕ್ತಿಗೀತೆ ಮೊದಲಿಗೆ.

ಶುಕ್ರವಾರದ ಬೆಳಗಿನ ಸಮಯದಲ್ಲಿ ನಾದೋಪಾಸನೆ ಭಕ್ತಿಗೀತೆಗಳನ್ನು ಕೇಳ್ತಾ ಇದ್ದೀರಾ. 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ವಿಜಯ ನರಸಿಂಹ ಅವರು ಬರೆದ ಗೀತೆಗೆ ಎಲ್ ಕೃಷ್ಣನ್ ಅವರ ಸಂಗೀತ ಇತ್ತು. ದಯವಿರಿಸಿ ಧನಲಕ್ಷ್ಮಿ ಮಾತೆ ಎನ್ನುವ ಈ ಭಕ್ತಿಗೀತೆ ಬಿಕೆ ಸುಮಿತ್ರಾ ಅವರ ಧ್ವನಿಯಲ್ಲಿ ಕೇಳಿಬಂತು. ಇನ್ನು ಮುಂದೆ ಒಂದು ದೇಶಭಕ್ತಿಗೀತೆಯನ್ನು ಕೇಳೋಣ. ಶಾಂತಕವಿಯವರ ರಚನೆ, ಶಾಂತಾ ಜಯತೀರ್ಥ ಅವರ ಸಂಗೀತ ಸಂಯೋಜನೆ ಇದೆ ಈ ಹಾಡು ವೃಂದಗಾನದಲ್ಲಿ.

0: ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಕೆಎಸ್ ನರಸಿಂಹಸ್ವಾಮಿಗಳ ಕವಿತೆಯನ್ನ ಎಂಡಿ ಪಲ್ಲವಿ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಸಮಯ ಆಗಿದೆ 6:30
1: ನಗು ನೆಮ್ಮದಿಯ ಪ್ರತೀಕ. ನಾವು ನಕ್ಕು ಇತರರೂ ನಗುತ್ತಾ ನೆಮ್ಮದಿಯಿಂದ ಬಾಳುವಂತೆ ಮಾಡೋಣ.
2: ನಗೆದೀಪ ಕಣ್ಣಲ್ಲಿರಿಸು ಎಂದರು ಕವಿ ಡಾ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ. ಸಂಸಾರ ಸೌಖ್ಯದ ಕುರಿತು ಹೊರಗೆ ಮಂಜಿರಲೇನು, ಒಳಗೆ ನಿತ್ಯವೂ ಇವಳ ನಗೆ ಮಲ್ಲಿಗೆ ಎಂದರು ರಾಷ್ಟ್ರಕವಿ ಡಾ ಜಿಎಸ್ ಶಿವರುದ್ರಪ್ಪ. ಮರದ ಅಡಿಗೆ ಗುಡಿಸಲಿರಲಿ, ಅಲ್ಲೇ ಒಲವು ಮೆರೆಯದೆ, ನಲಿವು ಮೇರೆ ಬರೆಯದೆ ಎಂದರು ವರಕವಿ ಬೇಂದ್ರೆ.
1: ಪ್ರೀತಿ ಸ್ನೇಹ ಸಹಬಾಳ್ವೆ, ಆ ಮೂಲಕ ಹೊರಹೊಮ್ಮುವ ನೆಮ್ಮದಿ, ಇವು ಬದುಕಿನ ಕತ್ತಲೆಯನ್ನು ಹೊಡೆದೋಡಿಸುವ ನಗೆದೀಪ.
0: ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರದಲ್ಲಿ ಮುಂದೆ ಚಿತ್ರಗೀತೆಗಳಿಂದ ಆಯ್ದ ಹಾಡುಗಳನ್ನು ಕೇಳ್ತಾ ಹೋಗೋಣ. ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಸಂಧ್ಯಾರಾಗ ಚಿತ್ರದಿಂದ. ಜಿವೆಯ್ಯರವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಹಾಗೂ ಎಂ ಬಾಲಮುರಳೀಕೃಷ್ಣ ಅವರ ಸಂಗೀತ ಸಂಯೋಜನೆ. ಹಾಡಿದ್ದಾರೆ ಡಾಕ್ಟರ್ ಎಂ ಬಾಲಮುರಳೀಕೃಷ್ಣ.

ನಾದೋಪಾಸನೆಯ ಭಕ್ತಗೀತೆಗಳ ಪ್ರಸಾರದಲ್ಲಿ ಮರೆಯದ ಹಾಡು ಚಿತ್ರದ ಹಾಡನ್ನು ಕೇಳಿದ್ರೆ ಮುತ್ತಯ್ಯ ಭಾಗವತರವರ ರಚನೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಇತ್ತು. ಹಾಡಿಗೆ ದನಿಯಾಗಿದ್ದರು ಎಸ್ ಜಾನಕಿ ಅವರು.

6:44 ಸಮಯ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯ. ನಾದೋಪಾಸನೆಯಲ್ಲಿ ಮುಂದೆ 3.5 ವಜ್ರಗಳು ಚಿತ್ರದಿಂದ ಆಯ್ದ ಗೀತೆ. ಚಿ ಉದಯಶಂಕರ್ ಅವರು ಗೀತೆಯನ್ನ ರಚಿಸಿದ್ದಾರೆ. ಆರ್ ಸುದರ್ಶನ್ ಅವರ ಸಂಗೀತ ಸಂಯೋಜನೆ ಇದೆ. ಎಸ್ ಜಾನಕಿ ಅವರು ಹಾಡಿಗೆ ಧ್ವನಿಯಾಗಿದ್ದಾರೆ.

ನಾದೋಪಾಸನೆಯಲ್ಲಿ ಬೆಟ್ಟದ ಹೂವು ಚಿತ್ರದ ಹಾಡು ಕೇಳಿ ಬಂತು. ಪಿಬಿ ಶ್ರೀನಿವಾಸ್, ಪುನೀತ್ ರಾಜ್ಕುಮಾರ್ ಮತ್ತು ಸಂಗಡಿಗರು ಹಾಡಿದ್ರು. ಚಿವುದೇ ಶಂಕರ್ ಅವರು ಗೀತೆಯನ್ನು ಬರೆದಿದ್ರು. ರಾಜನ್ ನಾಗೇಂದ್ರ ಅವರು ಸಂಗೀತವನ್ನ ನೀಡಿದ್ರು. ಕಣ್ಣಾರೆ ಕಂಡೇನ ಕಾಮಾಕ್ಷಿಯ ಈ ಹಾಡು ಋಣಮುಕ್ತಳು ಚಿತ್ರದ ಗೀತೆ. ವಿಜಯ ನಾರಸಿಂಹ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ, ವಾಣಿ ಜಯರಾಮ್ ಅವರು ಹಾಡಿಗೆ ದನಿಯಾಗಿದ್ರು. ಶುಕ್ರವಾರದ ಬೆಳಗಿನ ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರ ಇಲ್ಲಿಗೆ ಮುಕ್ತಾಯವಾಯಿತು.

0: ನಮ್ಮ ಏಳ್ಗೆಗಾಗಿ ಬೆವರು ಸುರಿಸಿದ ಅಪ್ಪ, ಆಕಾಶದಷ್ಟು ಪ್ರೀತಿ ತೋರಿದ ಅಮ್ಮ, ಒಳಿತನ್ನು ಹಾರೈಸಿದ ಬಂಧುಗಳನ್ನ ಎಂದಿಗೂ ಮರೆಯದಿರೋಣ.
1: ನಮ್ಮನ್ನು ಸರ್ವಸ್ವವೆಂದು ತಿಳಿದು ಸಾಕಿ ಸಲಹಿದ ತಂದೆ ತಾಯಿಯೊಂದಿಗೆ ಕಳೆಯಲು ದಿನದ ಕೆಲವು ಕ್ಷಣಗಳನ್ನಾದರೂ ಮೀಸಲಿಡೋಣ.
0: ಸ್ವಂತ ಸುಖದ ಬಗ್ಗೆ ಮಾತ್ರ ಗಮನಹರಿಸದೆ ಹಿರಿಯ ತಲೆಮಾರಿನ ಅಪೇಕ್ಷೆಗಳು, ನಿರೀಕ್ಷೆಗಳು ಮತ್ತು ಭಾವನಾತ್ಮಕ ಒಡನಾಟದತ್ತ ಗಮನವಿರಲಿ.
1: ಭಾವನಾತ್ಮಕ ಸಂಬಂಧದ ಎಳೆ ಕಡಿದು ಹೋಗದಂತೆ ನೋಡಿಕೊಳ್ಳುವ ಹೊಣೆ ಮಕ್ಕಳಷ್ಟೇ ಹಿರಿಯರಿಗೂ ಇದೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ 12 ಮಸೂದೆಗಳನ್ನು ಅಂಗೀಕರಿಸಲಾಯಿತು, ಆದರೆ ಅವುಗಳಲ್ಲಿ ಒಂದನ್ನು ಮಾತ್ರ ಎರಡೂ ಸದನಗಳಲ್ಲಿ ಚರ್ಚಿಸಲಾಗಿದೆ. ಈ ಅಧಿವೇಶನದಲ್ಲಿ ಉತ್ಪಾದಕತೆ ಲೋಕಸಭೆಯಲ್ಲಿ 19% ಮತ್ತು ರಾಜ್ಯಸಭೆಯಲ್ಲಿ 39%ರಷ್ಟಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಪಾದಾಚಾರಿ ಮಾರ್ಗ ಕನಿಷ್ಠ 3 ಮೀಟರ್ ಅಗಲದ ವಿಸ್ತೀರ್ಣದಲ್ಲಿ ನಿರ್ಮಾಣ ಮಾಡುವಂತೆ ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಭೈರೇಗೌಡ ಸೂಚನೆ ನೀಡಿದ್ದಾರೆ. ರಸ್ತೆ ಬದಿಯ ಸಂಪೂರ್ಣ ಒತ್ತುವರಿಗಳನ್ನು ತೆರವುಗೊಳಿಸುವಂತೆ ಹಾಗೂ ಮುಖ್ಯ ರಸ್ತೆಗಳಲ್ಲಿ ಬಸ್ ಬೇ ನಿರ್ಮಾಣ ಮಾಡುವಂತೆ ನಿರ್ದೇಶನ ನೀಡಿದ್ದಾರೆ. ರಾಷ್ಟ್ರೀಯ ರಕ್ಷಾ ವಿಶ್ವವಿದ್ಯಾಲಯವು ಕೇಂದ್ರ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿರುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಪೊರೇಟ್ ಅಫೇರ್ಸ್ ಸಹಯೋಗದೊಂದಿಗೆ ಹಣಕಾಸು ಮತ್ತು ಆರ್ಥಿಕ ಭದ್ರತೆ ವಿಷಯದಲ್ಲಿ 2ನೇ ಆವೃತ್ತಿಯ ಸ್ನಾತಕೋತ್ತರ ಪದವಿ ಕೋರ್ಸ್ಗೆ ಚಾಲನೆ ನೀಡಿದೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ನವದೆಹಲಿಯಲ್ಲಿ ರಕ್ತಹೀನತೆ ಮುಕ್ತ ಭಾರತ ಅಭಿಯಾನ ಕುರಿತು 2 ದಿನಗಳ ರಾಷ್ಟ್ರೀಯ ಕಾರ್ಯಾಗಾರವನ್ನು ಆಯೋಜಿಸಿದೆ. ಈ ವರ್ಷ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಗೆ ಚೀನಾ ಮತ್ತು ರಷ್ಯಾ ತಮ್ಮ ಬೆಂಬಲವನ್ನು ಪುನರುಚ್ಚರಿಸಿವೆ. ಭಾರತ 4ನೇ ಬಾರಿಗೆ ಬ್ರಿಕ್ಸ್ ಅಧ್ಯಕ್ಷತೆ ವಹಿಸಿದೆ. ಚೀನಾ ರಾಯಭಾರಿ ಕ್ಸು ಫಿಹಾಂಗ್ ಮತ್ತು ರಷ್ಯಾ ರಾಯಭಾರಿ ಡಿ ಅಫೇರ್ಸ್ ರೋಮನ್ ಬಾಬುಷ್ಕಿನ್ ನವದೆಹಲಿಯಲ್ಲಿ ನಡೆದ ವಿವೇಕಾನಂದ ಇಂಟರ್ನ್ಯಾಷನಲ್ ಫೌಂಡೇಶನ್ ಆಯೋಜಿಸಿದ್ದ ಬ್ರಿಕ್ಸ್ ರಾಯಭಾರಿಗಳ ದುಂಡುಮೇಜಿನ ಚರ್ಚೆಯಲ್ಲಿ ಭಾಗವಹಿಸಿದ್ದರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಖ್ಯಾತ ಯಕ್ಷಗಾನ ಕಲಾವಿದರಾದ ಕೆರೆಮನೆ ಶಿವಾನಂದ ಹೆಗಡೆ ಅವರಿಗೆ ಯಕ್ಷಗಾನ ಕ್ಷೇತ್ರಕ್ಕೆ ಅವರು ನೀಡಿದ ಕೊಡುಗೆಗಾಗಿ 2024 ಮತ್ತು 25ನೇ ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ. ಮುಂಬರುವ ಓಣಂ ಹಬ್ಬದ ಪ್ರಯುಕ್ತ ಪ್ರಯಾಣಿಕರ ಹೆಚ್ಚುವರಿ ದಟ್ಟಣೆ ನಿಯಂತ್ರಿಸಲು ರೈಲ್ವೆ ಇಲಾಖೆ ಬೆಂಗಳೂರು ಕಂಟೋನ್ಮೆಂಟ್ನಿಂದ ಕಣ್ಣೂರಿಗೆ ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಕಾರ್ಯಾಚರಣೆಗೆ ಅನುಮೋದನೆ ನೀಡಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ ಜಾಗರೂಕರಾಗಿರಿ.
3: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
4: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮುಖ್ಯಾಂಶಗಳು: ಅಂಗಾಂಗ ದಾನಕ್ಕೆ ನೋಂದಾವಣೆ, ಧಾರವಾಡ ಜಿಲ್ಲೆ ರಾಜ್ಯಕ್ಕೆ ಪ್ರಥಮ. ರಾಷ್ಟೀಯ ಇನ್ಸ್ಪೈರ್ ಅವಾರ್ಡ್, ಗದಗ್ ಜಿಲ್ಲೆ ಹಿರೇವಡ್ಡಟ್ಟಿ ಆದರ್ಶ ವಿದ್ಯಾಲಯದ ಸಾಯಿರಾಮ್ ಹೂಗಾರ್ ಆಯ್ಕೆ. ಧರ್ತಿ ಆಬಾ ಜನಜಾತೀಯ ಗ್ರಾಮ ಉತ್ಕರ್ಷ ಅಭಿಯಾನ, ಉತ್ತರ ಕನ್ನಡ ಹಾಗೂ ಚಿತ್ರದುರ್ಗ ಜಿಲ್ಲೆಯಲ್ಲಿ ಜನ್ ಸುನ್ವಾಯಿ. ಇಂದು ಭಾರತ ಪಾಕಿಸ್ತಾನ ವಿಭಜನೆಯ ವಿಭಜನ್ ವಿಭೀಷಣ್ ಸ್ಮೃತಿ ದಿವಸ್ ಆಚರಣೆ. ಈಗ ವಾರ್ತೆಗಳ ವಿವರ. ಧಾರವಾಡ ಜಿಲ್ಲೆಯಲ್ಲಿ 12,534 ಜನ ಅಂಗಾಂಗ ದಾನಕ್ಕೆ ಹೆಸರು ನೋಂದಾಯಿಸಿದ್ದು ರಾಜ್ಯಕ್ಕೆ ಪ್ರಥಮ ಸ್ಥಾನದಲ್ಲಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಫ್ಕೆ ಪರಶುರಾಮ್ ತಿಳಿಸಿದ್ದಾರೆ. ವಿಶ್ವ ಅಂಗಾಂಗದಾನ ದಿನಾಚರಣೆ ಹಿನ್ನೆಲೆ ಅಂಗಾಂಗ ಮತ್ತು ಅಂಗಾಂಶ ದಾನದ ಮಹತ್ವದ ಬಗ್ಗೆ ಅರಿವು ಮೂಡಿಸಿ ಸಾಮಾನ್ಯ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಲು ಜನಜಾಗೃತಿ ಕಾರ್ಯಕ್ರಮಗಳು ನಾಡಿನ ಹಲವೆಡೆ ಜರುಗಿದವು. ಹಿರಿಯ ಆಯುರ್ವೇದ ತಜ್ಞ ವೈದ್ಯ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಡಾ ಆಕಾಶ್ ಕೆಂಭಾವಿ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಒಬ್ಬ ಅಂಗದಾನಿ ಹಲವಾರು ಜೀವಗಳನ್ನು ಉಳಿಸಬಹುದು. ಅಂಗಾಂಗ ದಾನವೆಂದರೆ ಕೇವಲ ದಾನವಲ್ಲ, ಅದು ನಮ್ಮ ಮರಣದ ನಂತರವೂ ಮತ್ತೊಬ್ಬರಿಗೆ ಬದುಕುವ ಅವಕಾಶ ನೀಡುವ ಮಹಾದಾನ. ನಾವು ಅಂಗಾಂಗ ದಾನ ಮಾಡಲು ಇಚ್ಛೆ ಇದೆ ಎಂದು ನೋಂದಾಯಿಸಿಕೊಳ್ಳಬೇಕು. ಭಾರತದಲ್ಲಿ ರಾಷ್ಟ್ರೀಯ ಅಂಗ ಮತ್ತು ಅಂಗಾಂಶ ಕಸಿ ಸಂಸ್ಥೆ NOTTO ನೋಟೋ ಮೂಲಕ ಆನ್ಲೈನ್ನಲ್ಲಿ ಅಂಗದಾನಕ್ಕೆ ಪ್ಲೆಜ್ ಮಾಡಬಹುದು. 18 ವರ್ಷ ಮೇಲ್ಪಟ್ಟವರು ತಮ್ಮ ಅಂಗಾಂಗ ದಾನದ ಇಚ್ಛೆಯನ್ನು ನೋಂದಾಯಿಸಬಹುದು. ಆಧಾರ್ ಮತ್ತು OTP ಮೂಲಕ ನೋಂದಣಿ ಮಾಡಬಹುದು. ನೋಂದಾಯಿಸಿಕೊಂಡು ಸುಮ್ಮನಾಗಬೇಡಿ. ನಾನು ಮರಣ ಹೊಂದಿದ ನಂತರ ನನ್ನ ಅಂಗಾಂಗಗಳನ್ನು ದಾನ ಮಾಡಲು ಬಯಸುತ್ತೇನೆ ಎಂದು ನಿಮ್ಮ ತಂದೆ, ತಾಯಿ, ಪತಿ ಅಥವಾ ಪತ್ನಿ, ಮಕ್ಕಳು ಅಥವಾ ಆಪ್ತರಿಗೆ ಸ್ಪಷ್ಟವಾಗಿ ತಿಳಿಸಿ. ವ್ಯಕ್ತಿ ಅಂಗದಾನಕ್ಕೆ ಪ್ಲೆಜ್ ಮಾಡಿದ್ದರೂ ಮರಣ ಸಂದರ್ಭದಲ್ಲಿ ಅಂಗಾಂಗಗಳನ್ನು ಪಡೆಯಲು ಕುಟುಂಬ ಅಥವಾ ಕಾನೂನುಬದ್ಧವಾಗಿ ಮೃತದೇಹದ ಜವಾಬ್ದಾರಿ ಹೊಂದಿರುವ ವ್ಯಕ್ತಿಗೆ ಒಪ್ಪಿಗೆ ಅಗತ್ಯವಾಗುತ್ತದೆ. ಮತ್ತೆ ಕುಟುಂಬದವರಿಗೂ ಒಂದು ಮನವಿ: ನಮ್ಮ ಪ್ರೀತಿ ಪಾತ್ರರು ತಮ್ಮ ಮರಣದ ನಂತರ ಅಂಗಾಂಗ ದಾನ ಮಾಡಲು ಇಚ್ಛೆ ವ್ಯಕ್ತಪಡಿಸಿದರೆ ದುಃಖದ ಆ ಕ್ಷಣದಲ್ಲಿ ಅವರ ಕೊನೆಯ ಇಚ್ಛೆಯನ್ನು ಗೌರವಿಸುವುದು, ಮತ್ತೊಬ್ಬರ ಬದುಕಿಗೆ ಅವಕಾಶ ನೀಡುವುದು ನಮ್ಮ ಪ್ರೀತಿ ಅತ್ಯಂತ ಅರ್ಥಪೂರ್ಣ ಅಭಿವ್ಯಕ್ತಿಯಾಗಬಹುದು.
0: ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಇನ್ಸ್ಪೈರ್ ಮಾನಕ್ ಪ್ರಶಸ್ತಿಯನ್ನು ನ್ಯಾಷನಲ್ ಇನೋವೇಷನ್ ಫೌಂಡೇಶನ್ ಸಹಯೋಗದಲ್ಲಿ ಸ್ಥಾಪಿಸಿದೆ. ದೈನಂದಿನ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ 5 ಮೌಲಿಕ ಹಾಗೂ ವೈಜ್ಞಾನಿಕ ಆಧಾರಿತ ಆಲೋಚನೆಗಳನ್ನು 6ರಿಂದ 12ನೇ ತರಗತಿಯ ವಿದ್ಯಾರ್ಥಿಗಳು ಸಲ್ಲಿಸಲು ಅವಕಾಶ ನೀಡಿದೆ. ವಿಜೇತರಿಗೆ 10,000 ರೂಪಾಯಿ ಬಹುಮಾನ ನೀಡಲಾಗುತ್ತದೆ. ಗದಗ ಜಿಲ್ಲೆ ಮುಂಡರಗಿ ತಾಲೂಕು ಹಿರೇವಡ್ಡಟ್ಟಿ ಆದರ್ಶ ಸರ್ಕಾರಿ ವಿದ್ಯಾಲಯದ 10ನೇ ತರಗತಿ ವಿದ್ಯಾರ್ಥಿ ಸಾಯಿರಾಮ್ ಹೂಗಾರ್ ರಾಷ್ಟಮಟ್ಟದ ಇನ್ಸ್ಪೈರ್ ಅವಾರ್ಡ್ಗೆ ಆಯ್ಕೆಯಾಗಿದ್ದಾರೆ. ಮಕ್ಕಳ ಊಟ ಹಾಗೂ ಉಪಾಹಾರಕ್ಕೆ ಅನುವಾಗುವಂತೆ ಎತ್ತರ ಹೊಂದಿಸಬಲ್ಲ ಮೇಜು ತಯಾರಿಸಿ ಸಾಯಿರಾಮ್ ಗಮನ ಸೆಳೆದಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಸುರತ್ಕಲ್ನ ರಾಷ್ಟೀಯ ತಾಂತ್ರಿಕ ಶಿಕ್ಷಣ ಸಂಸ್ಥೆಯಲ್ಲಿ ಇಂದು ಸಮಾರೋಪಗೊಳ್ಳಲಿರುವ ರಾಷ್ಟೀಯ ಮಾರ್ಗದರ್ಶನ ಕಾರ್ಯಾಗಾರದಲ್ಲಿ ಸಾಯಿರಾಮ್ ಹೂಗಾರ್ ಪಾಲ್ಗೊಂಡಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಸಾಯಿರಾಮ್ ಮಾಹಿತಿ ನೀಡಿದ್ದಾರೆ.
2: ಇನ್ಸ್ಪೈರ್ ಅವಾರ್ಡ್ನಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾದ ನನ್ನ ಮಾದರಿಯ ಹೆಸರು: ಮಕ್ಕಳಿಗಾಗಿ ಎತ್ತರ ಹೊಂದಿಸಬಹುದಾದ ಡೈನಿಂಗ್ ಟೇಬಲ್. ಇನ್ಸ್ಪೈರ್ ಅವಾರ್ಡ್ಗೆ ಯೋಜನೆ ತಯಾರಿಸಿರುವ ಬಗ್ಗೆ ನಮ್ಮ ಶಿಕ್ಷಕರಾದ ಶ್ರೀ ಯಲ್ಲಪ್ಪ ದಡವಾಡ್ ಸರ್ ಮಾಹಿತಿ ನೀಡಿದರು. ಅದೇ ವಿಷಯದ ಬಗ್ಗೆ ಯೋಜನೆ ಹಾಗೂ ಮಾದರಿ ತಯಾರಿಸಲು ಮಾರ್ಗದರ್ಶನ ನೀಡಿದರು. ಜೊತೆಗೆ ಸ್ಥಳೀಯ ಹಾಗೂ ಸುತ್ತಮುತ್ತಲಿನ ತಂತ್ರಜ್ಞರನ್ನು

0: ಸಂಪರ್ಕ ಮಾಡಿದೆ. ಟೆಲಿಸ್ಕೋಪಿಕ್ ವಿನ್ಯಾಸ ಹಾಗೂ ಸೊನ್ನೆ ಕೋಲು ಅಂದರೆ ಗೇರ್ ನಂತಹ ಯಂತ್ರ ವ್ಯವಸ್ಥೆಯನ್ನು ಸಂಯೋಜಿಸುವ ಕಾರ್ಯತತ್ವವನ್ನು ಈ ಮಾದರಿ ಒಳಗೊಂಡಿದೆ. ಈ ಮಾದರಿಯಲ್ಲಿ ಡಿಪಿಡಿಟಿ ಸ್ವಿಚಸ್ ಗಳು, ಎಸ್ಪಿಡಿಟಿ ಸ್ವಿಚಸ್ ಗಳು, ಫಿಮೇಲ್ ಜ್ಯಾಕ್, ಬಿಒ ಮೋಟಾರ್ ಗಳನ್ನು ಬಳಸಲಾಗಿದೆ. ಟೇಬಲ್ ಟಾಪ್ ನ ಕೆಳಗೆ ಟೆಲಿಸ್ಕೋಪಿಕ್ ಅಥವಾ ತಂತ್ರ ವ್ಯವಸ್ಥೆಯನ್ನು ಸಂಯೋಜಿಸಲಾಗಿದೆ. ಮಗುವಿನ ಎತ್ತರಕ್ಕೆ ತಕ್ಕಂತೆ ಟೇಬಲ್ ನ ಎತ್ತರವನ್ನು ಹೊಂದಿಸಿಕೊಳ್ಳಬಹುದು.
1: ಧರ್ತಿ ಆಬಾ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಉತ್ತರ ಕನ್ನಡ ಜಿಲ್ಲೆಯ ಪರಿಶಿಷ್ಟ ಪಂಗಡದವರಿಗೆ ಸರ್ಕಾರದ ಸವಲತ್ತುಗಳನ್ನು ಒದಗಿಸಲು ಆಯ್ದ ಗ್ರಾಮ ಪಂಚಾಯಿತಿಗಳಲ್ಲಿ ನಾಳೆ 15ನೇ ತಾರೀಖಿನವರೆಗೆ 3 ದಿನಗಳ ಜನ್ ಸುನ್ವಾಯಿ ಕಾರ್ಯಕ್ರಮ ಆಯೋಜಿಸಲು ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಆದೇಶಿಸಿದೆ. ಹಳಿಯಾಳ್, ಜೊಯ್ಡಾ ಹಾಗೂ ಮುಂಡಗೋಡ್ ತಾಲೂಕುಗಳ 25 ಗ್ರಾಮಗಳ ಆದಿ ಸೇವಾ ಕೇಂದ್ರಗಳಲ್ಲಿ ಜನ್ ಸುನ್ವಾಯಿ ಕಾರ್ಯಕ್ರಮ ಜರುಗುತ್ತಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಆಯ್ಕೆಯಾದ 87 ಗ್ರಾಮಗಳಲ್ಲಿ 3 ದಿನಗಳ ಕಾಲ ವಿಶೇಷ ಜನ್ ಸುನ್ವಾಯಿ ಕಾರ್ಯಕ್ರಮ ಆಯೋಜಿತವಾಗಿದೆ ಎಂದು ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಭಾರತ ಪಾಕಿಸ್ತಾನ್ ವಿಭಜನೆಯ ಭಯಾನಕ ಸ್ಮರಣಾರ್ಥ ದಿನವೆಂದು ವಿಭಜನ್ ವಿಭೀಷಣ್ ಸ್ಮೃತಿ ದಿವಸ್ ಭಾರತದಲ್ಲಿ August 14 ಆಚರಿಸಲಾಗುತ್ತದೆ. 1947 ಬ್ರಿಟಿಷ್ ಭಾರತದ ವಿಭಜನೆಯ ಸಮಯದಲ್ಲಿ ಸ್ಥಳಾಂತರಗೊಂಡ, ತೀವ್ರ ಹಿಂಸಾಚಾರವನ್ನು ಅನುಭವಿಸಿದ ಮತ್ತು ಪ್ರಾಣ ಕಳೆದುಕೊಂಡ ಲಕ್ಷಾಂತರ ಜನರ ಸ್ಮರಣೆಯೊಂದಿಗೆ ಗೌರವಿಸುವ ದಿನ. ರಾಷ್ಟೀಯ ಸ್ಮಾರಕವನ್ನು 2021 ಸ್ಥಾಪಿಸಲಾಯಿತು. ಮೃದಂಗ ವಿದ್ವಾನ್ ಎವಿ ಆನಂದ್ ಅವರಿಗೆ ಅಕಾಡೆಮಿ ರತ್ನ ಪುರಸ್ಕಾರ ಸೇರಿದಂತೆ ಆನೂರು ಅನಂತಕೃಷ್ಣ ಶರ್ಮಾ, ಯಕ್ಷಗಾನ ಕಲಾವಿದ ಕೆರೆಮನೆ ಶಿವಾನಂದ ಹೆಗಡೆ, ಕರ್ನಾಟಕ ಶಾಸ್ತ್ರೀಯ ಸಂಗೀತಜ್ಞ ಕೆ ವಾಗೀಶ್, ಜಾನಪದ ಸಂಗೀತಜ್ಞ ಎಸ್ಸಿ ಶರ್ಮಾ ಹಾಗೂ ನಿರ್ದೇಶಕ ಟಿಎಸ್ ನಾಗಾಭರಣ ಸೇರಿದಂತೆ ರಾಜ್ಯದ 9 ಸಾಧಕರಿಗೆ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ 2024 ಹಾಗೂ 25ನೇ ಸಾಲಿನ ಪ್ರಶಸ್ತಿಗಳನ್ನು ಪ್ರದಾನಿಸಿದೆ. ಹೊಸದಿಲ್ಲಿಯ ಭಾರತೀಯ ವಿಜ್ಞಾನ ಮಂದಿರದಲ್ಲಿ ನಡೆದ ಸಮಾರಂಭದಲ್ಲಿ ವಿವಿಧ ರಾಜ್ಯಗಳ 115 ಕಲಾವಿದರಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರಶಸ್ತಿಗಳನ್ನು ಪ್ರದಾನಿಸಿದರು. ತಂಬಾಕು ಮತ್ತು ನಿಕೋಟಿನ್ ಯುಕ್ತ ಗುಟಿಖಾ ಹಾಗೂ ಪಾನ್ ಮಸಾಲಾ ಉತ್ಪಾದನೆ, ಶೇಖರಣೆ, ವಿತರಣೆ ಮತ್ತು ಮಾರಾಟವನ್ನು 1 ನಿಷೇಧಿಸಿ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಹಿರಿಯ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ತಜ್ಞ ವೈದ್ಯ ಡಾ ಎಸ್ಎಂ ನವಲ್ಗುಂದ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದು, ಸರ್ಕಾರದ ಈ ನಿರ್ಧಾರ ಯುವಜನರನ್ನು ಗಂಭೀರ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಗೊಳಿಸುವ ದೂರದೃಷ್ಟಿಯ ನಿರ್ಣಯ ಎಂದಿದ್ದಾರೆ.
5: ತಂಬಾಕು ನಿಷೇಧ ಕಾಯ್ದೆ ಜಾರಿಗೆ ತಂದ ನಮ್ಮ ಘನ ವ್ಯಕ್ತಿದ ಕರ್ನಾಟಕ ಸರ್ಕಾರಕ್ಕೆ ನನ್ನ ಹೃತ್ಪೂರ್ವಕ ವಂದನೆಗಳು. ತಂಬಾಕು ಸೇವನೆಯಿಂದ ಗಂಟಲು, ಶ್ವಾಸನಾಳ, ಫುಫ್ಫುಸಗಳಿಗೆ ಕ್ಯಾನ್ಸರ್ ಆಗುವ ಸಾಧ್ಯತೆ ಇದೆ. ತಂಬಾಕು ತಿನ್ನುವುದರಿಂದ ತುಟಿ, ನಾಲಿಗೆ, ಗಂಟಲು, ವಸಡಿ, ಅನ್ನನಾಳ, ಜಠರ, ಸಣ್ಣ ಕರುಳು, ದೊಡ್ಡ ಕರುಳುಗಳಿಗೆ ಕ್ಯಾನ್ಸರ್ ಹಬ್ಬುವ ಸಾಧ್ಯತೆ ಇರುತ್ತದೆ. ಹೃದಯ ಮತ್ತು ರಕ್ತನಾಳಗಳಿಗೂ ಕೂಡ ಕ್ಯಾನ್ಸರ್ ಹಬ್ಬುತ್ತದೆ. ಮರಣ ಪ್ರಮಾಣದಲ್ಲಿ ಇತ್ತೀಚಿನ ಸಮೀಕ್ಷೆಯಲ್ಲಿ ಕ್ಯಾನ್ಸರ್ನಿಂದ ಮರಣ ಹೊಂದುವವರು 50% ಇರುತ್ತಾರೆ. ದೇಹದ ಪ್ರತಿಕಾರ ಶಕ್ತಿ ಕೂಡ ಕಡಿಮೆಯಾಗುತ್ತಾ ಹೋಗುತ್ತದೆ. ಕುಟುಂಬದ ಆರ್ಥಿಕ ಪರಿಸ್ಥಿತಿಯು ಕೂಡ ಹಿನ್ನಡೆಯುತ್ತದೆ. ಈ ಆರ್ಥಿಕ ಹಿನ್ನಡೆ ದೇಶದ ಬಡತನಕ್ಕೂ ಕೂಡ ಪರಿಣಾಮ ಬೀರುತ್ತದೆ. ಉಗುರು ಮತ್ತು ಕೂದಲು ಹೊರತುಪಡಿಸಿ ಶರೀರದ ಎಲ್ಲ ಅಂಗಾಂಗಗಳಿಗೂ ಕೂಡ ಕ್ಯಾನ್ಸರ್ ಹಬ್ಬುವ ಸಾಧ್ಯತೆ ಇದೆ. ಇತ್ತೀಚಿನ ದಿನಗಳಲ್ಲಿ ಯುವ ಜನತೆ ಹೆಚ್ಚಾಗಿ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗುತ್ತಿರುವುದು ದುರ್ಭಾಗ್ಯದ ಸಂಗತಿ. ಕ್ಯಾನ್ಸರ್ ಕಾಯಿಲೆ ಬೇಗನೆ ಗುರುತಿಸಿದರೆ, ಅದರ ಪೂರ್ಣ ಉಪಚಾರ ಮಾಡಿದರೆ ರೋಗಿ ಗುಣಮುಖವಾಗುತ್ತಾನೆ. ತಂಬಾಕಿನ ಎಲ್ಲ ರೀತಿಯ ಉಪಯೋಗಗಳನ್ನು ತಿಳಿಸಬೇಕು. ಇದರಿಂದ ದೇಶದ ಉಜ್ವಲ ಭವಿಷ್ಯವನ್ನು ಕೂಡ ಕಟ್ಟಲು ಸಾಧ್ಯವಾಗುತ್ತದೆ.
1: 80ನೇ ಸ್ವಾತಂತ್ರ್ಯೋತ್ಸವದ ನಿಮಿತ್ತ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹೊಸದಿಲ್ಲಿಯ ಐತಿಹಾಸಿಕ ಕೆಂಪುಕೋಟೆಯ ಮೇಲೆ ಧ್ವಜಾರೋಹಣ ನೆರವೇರಿಸಿ ದೇಶದ ಜನತೆಯನ್ನುದ್ದೇಶಿಸಿ ಭಾಷಣ ಮಾಡಲಿರುವ ಕಾರ್ಯಕ್ರಮದ ನೇರ ಪ್ರಸಾರ ನಾಳೆ ಆಗಸ್ಟ್ 15ರಂದು ಬೆಳಗ್ಗೆ 7 ಗಂಟೆಯಿಂದ ಆರಂಭವಾಗಲಿದೆ. ಈ ಹಿನ್ನೆಲೆ ಬೆಳಗಿನ 7:05 ಪ್ರದೇಶ ಸಮಾಚಾರ ನಾಳೆ ಬೆಳಗ್ಗೆ 6:40 ಪ್ರಸಾರವಾಗಲಿದೆ. 5ನೇ ಶ್ರೇಯಾಂಕದ ಬ್ಯಾಡ್ಮಿಂಟನ್ ಪಟು ಹೇಮಂತ್ ಗೌಡ ಯಾನೆಕ್ಸ್ ಸನ್ರೈಸ್ ಕರ್ನಾಟಕ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪುರುಷರ ಸಿಂಗಲ್ಸ್ ಪ್ರೀ ಕ್ವಾರ್ಟರ್ ಫೈನಲ್ ತಲುಪಿದ್ದಾರೆ. ಕರ್ನಾಟಕ ಬ್ಯಾಡ್ಮಿಂಟನ್ ಸಂಸ್ಥೆ ಧಾರವಾಡದ ಆರ್ಎನ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿಸಿರುವ ಪಂದ್ಯದಲ್ಲಿ 32ರ ಘಟ್ಟದಲ್ಲಿ ಮಹಿಳಾ ಸಿಂಗಲ್ಸ್ನಲ್ಲಿ ಮೇಘಶ್ರೀ, ನೇಹಾ ಹಾಗೂ ಅನನ್ಯಶ್ರೀ ಸೇರಿದಂತೆ 11 ಮಹಿಳಾ ಪಟುಗಳು ಗೆಲುವು ಸಾಧಿಸಿದ್ದು ಅಖಿಲ 16ರ ಘಟ್ಟಕ್ಕೆ ವಾಕ್ ಓವರ್ ಪಡೆದಿದ್ದಾರೆ. ಚಿತ್ರದುರ್ಗದ ಹಳೆ ಮಾಧ್ಯಮಿಕ ಶಾಲೆ ಆವರಣದಲ್ಲಿ ಕೇಂದ್ರ ಜಲಶಕ್ತಿ ಸಚಿವಾಲಯ ಸಂಚಾಲಿತ ಜಲಸಂಚಯ ಜನಭಾಗಿದಾರಿ ಉಪಕ್ರಮದಡಿ ಕ್ಯಾಚ್ ದಿ ರೇನ್ ಅಭಿಯಾನ ನಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಂಗಾಂಗ ದಾನಕ್ಕೆ ನೋಂದಾವಣೆ, ಧಾರವಾಡ ಜಿಲ್ಲೆ ರಾಜ್ಯಕ್ಕೆ ಪ್ರಥಮ. ರಾಷ್ಟೀಯ ಇನ್ಸ್ಪೈರ್ ಅವಾರ್ಡ್ ಗದಗ ಜಿಲ್ಲೆ ಹಿರೇವಡ್ಡಟ್ಟಿ ಆದರ್ಶ ವಿದ್ಯಾಲಯದ ಸೈರಾಮ್ ಹೂಗಾರ್ ಆಯ್ಕೆ. ಧರ್ತಿ ಆಬಾ ಜನಜಾತೀಯ ಗ್ರಾಮ ಉತ್ಕರ್ಷ ಅಭಿಯಾನ ಉತ್ತರ ಕನ್ನಡ ಹಾಗೂ ಚಿತ್ರದುರ್ಗ ಜಿಲ್ಲೆಯಲ್ಲಿ ಜನ್ ಸುನ್ವಾಯಿ. ಇಂದು ಭಾರತ ಪಾಕಿಸ್ತಾನ ವಿಭಜನೆಯ ವಿಭಜನ್ ವಿಭೀಷಣ್ ಸ್ಮೃತಿ ದಿವಸ್ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
6: ಸಮಯ ಆಗಿದೆ 7:15:45. ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ ಸುಸ್ವಾಗತ. ಮನೆ ಮನೆಯಲ್ಲಿ ರೇಡಿಯೋ ಕೇಳಲಿ, ಮನಸ್ಸು ಆನಂದವಾಗಿರಲಿ, ಮಧುರವಾಗಿರಲಿ. ಕೇಳ್ತಾ ಇರಲಿ ರೇಡಿಯೋ ಆಕಾಶವಾಣಿ, ಮಾಹಿತಿ ಶಿಕ್ಷಣ ಮನರಂಜನೆಗೆ ಹೆಸರಾಗಿದೆ. ಬಹುಜನ ಹಿತಾಯ ಬಹುಜನ ಸುಖಾಯ ಅನ್ನುವ ಧ್ಯೇಯದೊಂದಿಗೆ ಸದಾ ನಿಮ್ಮ ಜೊತೆಯಾಗಿದೆ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ಆನಂತರ ಕೇಳೋಣ ಭಾವಗೀತೆಗಳು.
7: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕರ್ನಾಟಕ ರಾಜಕೀಯ ಇತಿಹಾಸದ ಮಹತ್ವದ ಹೆಸರು ಬಿಡಿ ಜತ್ತಿ ಅವರದು. 1940ರಲ್ಲಿ ಮುನಿಸಿಪಾಲಿಟಿ ಸದಸ್ಯರಾಗಿ ವೃತ್ತಿ ಜೀವನ ಆರಂಭಿಸಿದ ಬಿಡಿ ಜತ್ತಿಯವರು ನಂತರದ ದಿನಗಳಲ್ಲಿ ಜಮಖಂಡಿಯನ್ನು ಪ್ರತಿನಿಧಿಸಿದರು. ಮಂತ್ರಿಯಾದರು, ಮುಖ್ಯಮಂತ್ರಿಯಾದರು, ಉಪರಾಷ್ಟ್ರಪತಿಯಾದರು, ರಾಷ್ಟ್ರಪತಿಯೂ ಆದರು. ಬಾಂಬೆ ಸರ್ಕಾರದಲ್ಲಿ ಕೂಡ ಅವರು ಮಂತ್ರಿಯಾಗಿದ್ದರು. 1952ರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸಕ್ರಿಯರು, ಬಹಳ ಪ್ರಭಾವಿಗಳೂ ಆಗಿದ್ದರು ಬಿಡಿ ಜತ್ತಿ. ಅವರ ಸಾಹಿತ್ಯ ಪ್ರೀತಿ ಕೂಡ ಅನನ್ಯ. ಅಧ್ಯಾತ್ಮದಲ್ಲಿ ಅವರಿಗೆ ಆಸಕ್ತಿ ಇತ್ತು. ಐ ಆಮ್ ಮೈ ಓನ್ ಮಾಡೆಲ್, ಇದು ಅವರ ಆತ್ಮಚರಿತ್ರೆ. ಸಕ್ರಿಯ ರಾಜಕಾರಣದಿಂದ ಸ್ವಲ್ಪ ದೂರ ಸರಿದಾಗ 1968ರಿಂದ 1978ರವರೆಗೆ ಪಾಂಡಿಚೇರಿಯ ಗವರ್ನರ್ ಆಗಿದ್ದರು. ಆಗ ಅರವಿಂದರ ಜನ್ಮ ಶತಾಬ್ದಿ ಸಂದರ್ಭದಲ್ಲಿ ಅವರು ಆಡಿದ ಮಾತುಗಳು, ಅವರ ಧ್ವನಿಯನ್ನು ಕೇಳೋಣ. ಜೊತೆಗೆ ಅರವಿಂದರ ಆಧ್ಯಾತ್ಮಿಕ ಜೀವನವನ್ನ ಅವರು ಬಣ್ಣಿಸಿರುವ ರೀತಿ ಕೂಡ.
8: ಶ್ರೀ ಅರವಿಂದರು ತೀರ ಚಿಕ್ಕವರಿರುವಾಗಲೇ ಅವರಿಗೆ ಸರ್ವೋತ್ಕೃಷ್ಟ ಇಂಗ್ಲಿಷ್ ಕಾವ್ಯಗಳಲ್ಲಿ ಆಸಕ್ತಿ ಇದ್ದಿತ್ತು ಮತ್ತು ಅವರು ಕೇವಲ 13 ವರ್ಷದಲ್ಲಿರುವಾಗ ಇಂಗ್ಲಿಷಿನಲ್ಲಿ ತಮ್ಮ ಪ್ರಥಮ ಕವಿತೆಯನ್ನು ರಚಿಸಿದರು ಮತ್ತು ಅವರಿಗೆ 11 ಆದಾಗ ಜಗತ್ತಿನಲ್ಲಿ ಮಹತ್ತರವಾದ ಬದಲಾವಣೆಗಳು ಆಗಲಿವೆ ಮತ್ತು ಅದರಲ್ಲಿ ತಮಗೆ ಒಂದು ವಿಶಿಷ್ಟವಾದ ಪಾತ್ರವನ್ನು ವಹಿಸಬೇಕಾಗಬಹುದು ಎನ್ನುವ ಒಂದು ಬಲವತ್ತರವಾದ ಅನುಭವ ಅವರಿಗೆ ಆಯಿತು. ಈ ಅನುಭವದ ಚಿತ್ರ ಹೆಚ್ಚು ಸ್ಪಷ್ಟವಾಗಲು ಅವರಿಗೆ ಇನ್ನೂ ಕೆಲವು ವರ್ಷಗಳು ಬೇಕಾದವು ಮತ್ತು ತನ್ನ ತಾಯ್ನಾಡು ಬ್ರಿಟಿಷರ ನೊಗದಿಂದ ಮುಕ್ತವಾಗುವುದು ಈ ಜಾಗತಿಕ ಬದಲಾವಣೆಗಳಲ್ಲಿ ಒಂದು ಅತ್ಯಗತ್ಯದ ಭಾಗವಾಗಿದೆ ಎಂಬುದನ್ನು ಅರಿತುಕೊಂಡರು. ಹಾಗೂ ಬ್ರಿಟಿಷ್ ಸರ್ಕಾರವು ಕೊಡುತ್ತಲಿದ್ದ ಹೀನಾಯಮಾನವಾದ ಕಿರುಕುಳದ ವಿವರಗಳನ್ನು ಅವರು ವಿದ್ಯಾರ್ಥಿಯಾಗಿರುವಾಗಲೇ ತಿಳಿದುಕೊಂಡಿದ್ದರು. ಅವರು ಇಂಗ್ಲೆಂಡಿನಲ್ಲಿ ಭಾರತೀಯ ಮಜಲಿ ಸಂಘದ ಕ್ರಿಯಾಶೀಲ ಸದಸ್ಯರಾಗಿ ಅನೇಕ ಸಲ ಉತ್ತಮ ಭಾಷಣಗಳನ್ನು ಮಾಡಿದರು. ಬ್ರಿಟಿಷರ ಸರ್ಕಾರವನ್ನು ಹೊರದೂಡಲು ಒಂದು ಕಾರ್ಯಕ್ರಮವನ್ನು ರೂಪಿಸಿದರು. ಮಾತೃಭೂಮಿಯ ಸೇವೆಗೆ ತಮ್ಮ ಜೀವನವನ್ನೇ ಮುಡುಪಾಗಿ ಇಟ್ಟ ಕಾರ್ಯಕರ್ತರ ತರಬೇತಿಗಾಗಿ

0: ಒಂದು ಗುಪ್ತವಾದ ತರಬೇತಿ ಕೇಂದ್ರದ ರೂಪುರೇಷೆಯನ್ನು ಹಾಕಿದರು. ಅದನ್ನು ಭವಾನಿ ಮಂದಿರ ಎಂದು ಕರೆದರು. ಶ್ರೀ ಅರವಿಂದರಿಗೆ ಭಾರತವು ಒಂದು ತುಂಡು ಭೂಮಿಯಾಗಿರಲಿಲ್ಲ, ಅದೊಂದು ಶಕ್ತಿಯಾಗಿತ್ತು, ದೇವತೆಯಾಗಿತ್ತು. ಎಲ್ಲ ರಾಷ್ಟ್ರಗಳಿಗೂ ಒಂದೊಂದು ದೇವತೆ ಪ್ರತ್ಯೇಕ ಅಸ್ತಿತ್ವದಲ್ಲಿದ್ದು ಆ ರಾಷ್ಟ್ರದ ಜೀವನಕ್ಕೆ ಆಧಾರವಾಗಿರುತ್ತಾಳೆ. ಅವರನ್ನು ರಾಷ್ಟ್ರೀಯ ಪಕ್ಷದ ಮುಖಪತ್ರವಾದ ವಂದೇ ಮಾತರಂ ಪತ್ರಿಕೆ ಹೊಣೆ ಹೊರಲು ನೇಮಿಸಲಾಯಿತು. ಅದರಲ್ಲಿ ಬಂದ ಅವರ ಲೇಖನಗಳು ರಾಷ್ಟ್ರದ ಉದ್ದಕ್ಕೂ ಕಾಳ್ಗಿಚ್ಚಿನಂತೆ ರಾಷ್ಟ್ರೀಯ ಭಾವನೆಯನ್ನು ಹಬ್ಬಿಸಿತು. ಮುಂದೆ ರಾಷ್ಟ್ರೀಯ ಆಂದೋಲನವನ್ನು ಒಂದುಗೂಡಿಸಲು ಬಂಗಾಳ ಪ್ರಾಂತದ ತುಂಬೆಲ್ಲ ಪ್ರವಾಸ ಕೈಗೊಂಡು ಅನೇಕ ರಾಷ್ಟ್ರೀಯ ಪರಿಷತ್ತುಗಳಲ್ಲಿ ಭಾಷಣ ಮಾಡಿ ಸಂಘಟನಾ ಕಾರ್ಯವನ್ನು ಕೈಗೊಂಡರು. ನಮಗೆಲ್ಲ ತಿಳಿದಂತೆ ಶ್ರೀ ಅರವಿಂದರು 1910 ರಾಜಕೀಯ ಕ್ಷೇತ್ರದಿಂದ ನಿವೃತ್ತಿ ಹೊಂದಿ ಹಿರಿದಾದ ಆಧ್ಯಾತ್ಮಿಕ ಕ್ಷೇತ್ರವನ್ನು ಬಳಸಿಕೊಂಡು ಪಾಂಡಿಚೇರಿಗೆ ಹೋದರು. ರಾಜಕೀಯ ಆಂದೋಲನದ ನಾಯಕತ್ವವನ್ನು ಮುಂದೆ ಮಹಾತ್ಮ ಗಾಂಧಿಯವರು ವಹಿಸಿಕೊಂಡು ಶ್ರೀ ಅರವಿಂದರ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗಿ ದೇಶಕ್ಕೆ ಸ್ವರಾಜ್ಯವನ್ನು ತಂದುಕೊಟ್ಟರು. ಶ್ರೀ ಅರವಿಂದರು ಭಾರತದ ರಾಷ್ಟ್ರೀಯ ಆಂದೋಲನವನ್ನು ತತ್ವಜ್ಞಾನ ಮತ್ತು ಆಧ್ಯಾತ್ಮಿಕ ವಿಚಾರದ ಹಿನ್ನೆಲೆಯಲ್ಲಿ ಸಫಲವಾಗಿ ಮುಂದುವರಿಸಿರುವುದು ಅದ್ಭುತ ರಮ್ಯವಾಗಿದೆ. ಅವರು ತೇಜಪುಂಜ ಉಲ್ಕಾಪಾತದಂತೆ ಬೆಳಗಿ ಭಾರತದ ತರುಣರ ಮೇಲೆ ಒಂದು ಬಗೆಯ ಬಲಶಾಲಿಯಾದ ಪ್ರಭಾವವನ್ನು ಬೀರಿದರು. ಬಂಗಾಳದ ವಂಗಭಂಗ ವಿರೋಧಿ ಆಂದೋಲನವು ಇವರ ವಿಚಾರಧಾರೆ ಮೇಲೆ ಬಲವನ್ನು ಪಡೆದುಕೊಂಡಿತ್ತು. ಮುಂದೆ ಇದೇ ಮಹಾತ್ಮ ಗಾಂಧಿಯವರ ಆಂದೋಲನಕ್ಕೆ ನಾಂದಿಯಾಗಿತ್ತು.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಧೀಮಂತ ನಾಯಕ ಬಿಡಿ ಜತ್ತಿ ಅವರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಬಿಡಿ ಜತ್ತಿ ಅವರ ಮಾತುಗಳನ್ನು ಈ ಸಂಜೆ 6:55 ಮತ್ತೆ ನೀವು ಕೇಳಬಹುದು. 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ಇನ್ನೀಗ ಭಾವಗೀತೆಗಳನ್ನ ಕೇಳ್ತಾ ಹೋಗೋಣ. ಎಂಎನ್ ವ್ಯಾಸರಾವ್ ಅವರು ಬರೆದಿರುವ ಕವಿತೆ ಎಂಡಿ ಪಲ್ಲವಿಯವರ ಧ್ವನಿಯಲ್ಲಿದೆ. ಕುವೆಂಪು ಅವರ ರಚನೆ ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿ ಕೇಳೋಣ.

ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನು ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.

ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರ ಕವಿತೆಯನ್ನ ಜಯಶ್ರೀಯವರ ಧ್ವನಿಯಲ್ಲಿ ಆಲಿಸಿದ್ರಿ. ಸಮಯ 7:35 ಇದೆ. ಭಾವಗೀತೆಗಳ ಈ ಕಾರ್ಯಕ್ರಮ 7:45 ಮತ್ತೆ ಮುಂದುವರಿಯುವುದು. 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ ಇದು. ಇನ್ನೀಗ ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ಇಂದು ದೇಶವನ್ನುದ್ದೇಶಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಷಣ. ಇಂದು ವಿಭಜನೆಯ ಭೀಕರತೆಗಳ ಸಂಸ್ಮರಣಾ ದಿನ. ದೇಶಾದ್ಯಂತ ಸಂತ್ರಸ್ತರಿಗೆ ಗೌರವ ನಮನ. ನ್ಯಾಯಾಂಗದಲ್ಲಿ ಪಾರದರ್ಶಕತೆಗೆ ಸರ್ವೋಚ್ಚ ನ್ಯಾಯಾಲಯ ಬದ್ಧ, ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್. ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್, ಒಟ್ಟು 35 ಪದಕಗಳೊಂದಿಗೆ ಚಾಂಪಿಯನ್ ಆಗಿ ಹೊರಹೊಮ್ಮಿದ ಭಾರತ. ವಾರ್ತೆಗಳ ವಿವರ. 80ನೇ ಸ್ವಾತಂತ್ರ್ಯ ದಿನೋತ್ಸವದ ಮುನ್ನಾ ದಿನವಾದ ಇಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರವನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ರಾಷ್ಟ್ರಪತಿಯವರ ಈ ವಿಶೇಷ ಭಾಷಣ ಇಂದು ಸಂಜೆ 7 ಗಂಟೆಗೆ ಆಕಾಶವಾಣಿಯ ಎಲ್ಲ ತರಂಗಾಂತರಗಳಲ್ಲಿ ಪ್ರಸಾರವಾಗಲಿದೆ. ಇದರ ಜೊತೆಗೆ ದೂರದರ್ಶನದ ಎಲ್ಲ ವಾಹಿನಿಗಳಲ್ಲಿ ಮೊದಲು ಹಿಂದಿಯಲ್ಲಿ ಹಾಗೂ ತದನಂತರ ಇಂಗ್ಲಿಷ್ನಲ್ಲಿ ಪ್ರಸಾರವಾಗಲಿದೆ. ದೂರದರ್ಶನದಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ಭಾಷಣಗಳ ಪ್ರಸಾರದ ನಂತರ ದೂರದರ್ಶನದ ಪ್ರಾದೇಶಿಕ ವಾಹಿನಿಗಳಲ್ಲಿ ಆಯಾ ಪ್ರಾದೇಶಿಕ ಭಾಷೆಗಳಲ್ಲಿ ಭಾಷಣ ಪ್ರಸಾರವಾಗಲಿದೆ. ಇನ್ನು ಆಕಾಶವಾಣಿಯು ರಾತ್ರಿ 9:30ಕ್ಕೆ ತನ್ನ ಪ್ರಾದೇಶಿಕ ಜಾಲಗಳಲ್ಲಿ ಭಾಷಣದ ಪ್ರಾದೇಶಿಕ ಭಾಷಾ ಅವತರಣಿಕೆಗಳನ್ನು ಪ್ರಸಾರ ಮಾಡಲಿದೆ. ಇಂದು ವಿಭಜನೆಯ ಭೀಕರತೆಗಳ ಸಂಸ್ಮರಣಾ ದಿನ. ಇದರ ಹಿನ್ನೆಲೆಯಲ್ಲಿ 1947ರ ದೇಶ ವಿಭಜನೆಯ ಸಂದರ್ಭದಲ್ಲಿ ಪ್ರಾಣ ಕಳೆದುಕೊಂಡ ಹಾಗೂ ಅಪಾರ ಯಾತನೆ ಅನುಭವಿಸಿದ ಲಕ್ಷಾಂತರ ಜನರಿಗೆ ರಾಷ್ಟ್ರ ಗೌರವ ನಮನ ಸಲ್ಲಿಸುತ್ತಿದೆ. ಈ ಅಂಗವಾಗಿ ರಾಜಧಾನಿ ನವದೆಹಲಿ ಸೇರಿದಂತೆ ದೇಶಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ದೇಶ ವಿಭಜನೆಯಿಂದಾಗಿ ತಮ್ಮ ನೆಲಮೂಲಗಳನ್ನು ಕಳೆದುಕೊಂಡು ಪ್ರಾಣತ್ಯಾಗ ಮಾಡಿದವರ ಸ್ಮರಣಾರ್ಥ ಪ್ರತಿ ವರ್ಷ ಆಗಸ್ಟ್ 14ರಂದು ಈ ದಿನವನ್ನು ಆಚರಿಸಲು ಭಾರತ ಸರ್ಕಾರ 2021ರಲ್ಲಿ ನಿರ್ಧರಿಸಿತ್ತು. ಕೋಟ್ಯಾಂತರ ಜನರಿಗೆ ಮಾಸದ ಗಾಯಗಳನ್ನು ನೀಡಿದ ಭೀಕರ ವಿಭಜನೆಯೊಂದಿಗೆ ಪ್ರಜಾಪ್ರಭುತ್ವ ಭಾರತದ ಉದಯವಾಯಿತು ಎಂಬುದನ್ನು ಮುಂಬರುವ ಪೀಳಿಗೆಗೆ ನೆನಪಿಸುವುದು ಈ ಆಚರಣೆಯ ಮುಖ್ಯ ಉದ್ದೇಶವಾಗಿದೆ. ಸಮಾಜದಲ್ಲಿರುವ ಕೋಮು ದ್ವೇಷ ಹಾಗೂ ಅಸಾಮರಸ್ಯವನ್ನು ತೊಡೆದುಹಾಕಿ ದೇಶದ ಏಕತೆ, ಸಾಮಾಜಿಕ ಸೌಹಾರ್ದತೆ ಮತ್ತು ಮಾನವ ಸಬಲೀಕರಣವನ್ನು ಗಟ್ಟಿಗೊಳಿಸುವ ಅಗತ್ಯವನ್ನು ಈ ದಿನ ನೆನಪಿಸುತ್ತದೆ. ಮಾನವ ಇತಿಹಾಸದಲ್ಲೇ ಅತಿದೊಡ್ಡ ವಲಸೆಗಳಲ್ಲಿ ಒಂದಾದ ಈ ವಿಭಜನೆಯು ಸುಮಾರು 2 ಕೋಟಿ ಜನರ ಜೀವನದ ಮೇಲೆ ಪರಿಣಾಮ ಬೀರಿತ್ತು. ಸ್ವಾತಂತ್ರ್ಯದ ಸಂಭ್ರಮದ ನಡುವೆಯೂ ವಿಭಜನೆಯ ಹಿಂಸಾಚಾರಕ್ಕೆ ಪ್ರಾಣ ಕಳೆದುಕೊಂಡ ಅಮಾಯಕರ ತ್ಯಾಗವನ್ನು ದೇಶ ಇಂದು ಕೃತಜ್ಞತೆಯಿಂದ ಸ್ಮರಿಸುತ್ತಿದೆ. ವಿಭಜನೆಯ ಭೀಕರತೆಗಳ ಸಂಸ್ಮರಣಾ ದಿನದ ಮುನ್ನಾ ದಿನವಾದ ನಿನ್ನೆ ನವದೆಹಲಿಯಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಕೇಂದ್ರ ಪ್ರವಾಸೋದ್ಯಮ ಮತ್ತು ಸಾಂಸ್ಕೃತಿಕ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಭಾಗವಹಿಸಿದ್ದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ಅವರು 1947ರ ದೇಶ ವಿಭಜನೆಯ ಭೀಕರ ಯಾತನೆ ಹಾಗೂ ಅಪಾರ ನಷ್ಟವನ್ನು ಎದುರಿಸಿದ ಜನರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದರು ಹಾಗೂ ದೇಶದ ಏಕತೆ, ಅಖಂಡತೆ ಮತ್ತು ಸಾಮಾಜಿಕ ಸೌಹಾರ್ದತೆಯನ್ನು ನಿರಂತರವಾಗಿ ಬಲಪಡಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಸಚಿವರು ಪ್ರತಿಪಾದಿಸಿದರು. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳಲು ಸುಪ್ರೀಂಕೋರ್ಟ್ ಬದ್ಧವಾಗಿದ್ದು ಕಲಾಪಗಳ ನೇರ ಪ್ರಸಾರವೇ ಇದಕ್ಕೆ ಸಾಕ್ಷಿ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹೇಳಿದ್ದಾರೆ. ಆದರೆ ನೇರ ಪ್ರಸಾರವನ್ನು ಕೆಲವೊಮ್ಮೆ ದುರುಪಯೋಗಪಡಿಸಿಕೊಳ್ಳುತ್ತಿರುವುದು ವಿಷಾದನೀಯ ಎಂದು ಅವರು ಡಿಡಿ ನ್ಯೂಸ್ಗೆ ನೀಡಿದ ಸಂದರ್ಶನದಲ್ಲಿ ತಿಳಿಸಿದ್ದಾರೆ. ನೇರ ಪ್ರಸಾರದ ತುಣುಕುಗಳನ್ನು ಆಯ್ದುಕೊಂಡು

0: ನ್ಯಾಯಮೂರ್ತಿಗಳ ಹೇಳಿಕೆಗಳನ್ನು ಸಂದರ್ಭಕ್ಕೆ ಹೊರತಾಗಿ ಬಿಂಬಿಸುತ್ತಿರುವ ಉದಾಹರಣೆಗಳು ಗಮನಕ್ಕೆ ಬಂದಿವೆ ಎಂದ ಅವರು, ಪ್ರತಿಯೊಬ್ಬರೂ ತಮ್ಮ ಜವಾಬ್ದಾರಿಯನ್ನು ಅರಿತು ಸಮಾಜದಲ್ಲಿ ಸೌಹಾರ್ದತೆ ಕಾಪಾಡಲು ಶ್ರಮಿಸಬೇಕೆಂದು ಮನವಿ ಮಾಡಿದರು. ನ್ಯಾಯಾಂಗ ಸುಧಾರಣೆಯು ಒಂದು ನಿರಂತರ ಪ್ರಕ್ರಿಯೆಯಾಗಿದ್ದು ಜಿಲ್ಲಾ ನ್ಯಾಯಾಲಯಗಳು ಈ ಸುಧಾರಣೆಯ ಮೊದಲ ಹಂತವಾಗಿವೆ. ಹೀಗಾಗಿ ಜಿಲ್ಲಾ ನ್ಯಾಯಾಲಯಗಳನ್ನು ಬಲಪಡಿಸುವುದು ಹಾಗೂ ಅಲ್ಲಿ ತಂತ್ರಜ್ಞಾನದ ಬಳಕೆಯನ್ನು ಹೆಚ್ಚಿಸುವುದು ಅತ್ಯಗತ್ಯ ಎಂದರು. ರಕ್ಷಣಾ ಉತ್ಪಾದನಾ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಸಾರ್ವಜನಿಕ ವಲಯದ ಉದ್ಯಮವಾದ ಇಂಡಿಯಾ ಆಪ್ಟಲ್ ಲಿಮಿಟೆಡ್ ಸಿವಿಲ್ ಮಾರುಕಟ್ಟೆಗಾಗಿ ಸ್ವದೇಶಿ ಗರುಡ ಹೈ ರೆಸೊಲ್ಯೂಷನ್ ಬೈನಾಕ್ಯುಲರ್ ಅನ್ನು ನಿನ್ನೆ ಬಿಡುಗಡೆ ಮಾಡಿದೆ. ಸ್ವದೇಶಿ ವಿನ್ಯಾಸ ಮತ್ತು ತಯಾರಿಕೆಯ ಮೂಲಕ ಆತ್ಮನಿರ್ಭರ ಭಾರತದ ಆಶಯವನ್ನು ಗರುಡ ಪ್ರತಿಬಿಂಬಿಸುತ್ತದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. 8 ಪಟ್ಟು ವರ್ಧನೆ ಹಾಗೂ 7.6 ಡಿಗ್ರಿ ವಿಶಾಲ ವೀಕ್ಷಣಾ ವ್ಯಾಪ್ತಿಯನ್ನು ಹೊಂದಿರುವ ಈ ಬೈನಾಕ್ಯುಲರ್ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ವೀಕ್ಷಿಸಲು ನೆರವಾಗಲಿದೆ. ಪಕ್ಷಿ ವೀಕ್ಷಣೆ, ವನ್ಯಜೀವಿ ವೀಕ್ಷಣೆ, ಪ್ರಕೃತಿ ಅನ್ವೇಷಣೆ, ಪ್ರವಾಸ, ಕ್ರೀಡೆ, ಅರಣ್ಯ ಮತ್ತು ಸಾಗರ ಚಟುವಟಿಕೆಗಳು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಗರುಡವನ್ನು ಬಳಸಬಹುದಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹರ್ ಘರ್ ತಿರಂಗಾ ಅಭಿಯಾನದಡಿ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಇಂದು ಬೃಹತ್ ತ್ರಿವರ್ಣ ಧ್ವಜ ರ್ಯಾಲಿ ಆಯೋಜಿಸಲಾಗಿದೆ. ಕೋಲಾರ್ 6 ಲೇನ್ ರಸ್ತೆಯ ಮದರ್ ತೆರೇಸಾ ಶಾಲೆ ಬಳಿಯಿಂದ ಬೆಳಿಗ್ಗೆ 10 ಗಂಟೆಗೆ ಆರಂಭವಾಗುವ ಈ ರ್ಯಾಲಿಯು ಸುಮಾರು 32 ಕಿಲೋಮೀಟರ್ ಸಾಗಿ ಸಂತನಗರದ ಬೈಸಾಖ್ ಹೇಡಿಮಂಡಿಯಲ್ಲಿ ಮುಕ್ತಾಯಗೊಳ್ಳಲಿದೆ. ಭಾರತವನ್ನು ಜಾಗತಿಕ ಉತ್ಪಾದನಾ ಕೇಂದ್ರವನ್ನಾಗಿಸಲು ಪ್ರಮುಖ ಕ್ಷೇತ್ರಗಳ ಕುರಿತು ಸಿದ್ದಪಡಿಸಲಾದ ವರದಿಯನ್ನು ನೀತಿ ಆಯೋಗದ ಉಪಾಧ್ಯಕ್ಷ ಅಶೋಕ್ ಕುಮಾರ್ ಲಹಿರಿ ನಿನ್ನೆ ಬಿಡುಗಡೆ ಮಾಡಿದರು. ಜಾಗತಿಕ ಸ್ಪರ್ಧಾತ್ಮಕತೆ, ದೇಶೀಯ ಮೌಲ್ಯವರ್ಧನೆ, ಉದ್ಯೋಗ ಸೃಷ್ಟಿ ಮತ್ತು ಜಾಗತಿಕ ಪೂರೈಕೆ ಸರಪಳಿಗಳಲ್ಲಿ ಹೆಚ್ಚಿನ ಏಕೀಕರಣಕ್ಕೆ 12 ಕ್ಷೇತ್ರಗಳು ಹೆಚ್ಚಿನ ಸಾಮರ್ಥ್ಯ ಹೊಂದಿವೆ ಎಂದು ವರದಿಯಲ್ಲಿ ಗುರುತಿಸಲಾಗಿದೆ. ವಾಹನ, ಎಲೆಕ್ಟ್ರಾನಿಕ್ಸ್, ಉಕ್ಕು, ಬಂಡವಾಳ ಸರಕುಗಳು, ರಕ್ಷಣಾ ಮತ್ತು ಡ್ರೋನ್ಗಳು, ರಾಸಾಯನಿಕ, ಸೌರ ವಿದ್ಯುತ್, ಜವಳಿ, ಔಷಧ ಮತ್ತು ವೈದ್ಯಕೀಯ ಸಾಧನಗಳು, ದೂರಸಂಪರ್ಕ ಉಪಕರಣಗಳು, ಚರ್ಮ ಮತ್ತು ಪಾದರಕ್ಷೆಗಳು ಹಾಗೂ ಆಹಾರ ಸಂಸ್ಕರಣಾ ಕ್ಷೇತ್ರಗಳನ್ನು ಪ್ರಮುಖ ಕ್ಷೇತ್ರಗಳಾಗಿ ಗುರುತಿಸಲಾಗಿದೆ. ಜಾಗತಿಕ ಪೂರೈಕೆ ಸರಪಳಿಗಳನ್ನು ವೈವಿಧ್ಯಗೊಳಿಸುವ ಪ್ರಯತ್ನಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ವರದಿಯು ಭಾರತದ ಉತ್ಪಾದನಾ ವ್ಯವಸ್ಥೆಯನ್ನು ಬಲಪಡಿಸಲು ನೀತಿ ನಿರೂಪಕರು, ಸರ್ಕಾರ, ಕೈಗಾರಿಕಾ ವಲಯ ಮತ್ತು ಸಂಶೋಧಕರಿಗೆ ಉಪಯುಕ್ತ ಮಾರ್ಗದರ್ಶಿಯಾಗಲಿದೆ ಎಂದು ಅಶೋಕ್ ಕುಮಾರ್ ಲಹಿರಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಡಾಕ್ಟರ್ ವೀರೇಂದ್ರ ಕುಮಾರ್ ಅವರು ನವದೆಹಲಿಯಲ್ಲಿಂದು ನಡೆಯಲಿರುವ ಹಿರಿಯ ನಾಗರಿಕರ ರಾಷ್ಟೀಯ ಮಂಡಳಿಯ 5ನೇ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಭೆಯಲ್ಲಿ ಹಿರಿಯ ನಾಗರಿಕರ ಕಲ್ಯಾಣಕ್ಕೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಮಂಡಳಿ ಚರ್ಚಿಸಲಿದೆ. ಈ ಚರ್ಚೆಗಳು ಅಂತರ ಸಚಿವಾಲಯದ ಸಮನ್ವಯವನ್ನು ಮತ್ತಷ್ಟು ಬಲಪಡಿಸುವ ಮತ್ತು ಹಿರಿಯ ನಾಗರಿಕರಿಗೆ ಘನತೆ, ಭದ್ರತೆ, ಭಾಗವಹಿಸುವಿಕೆ ಮತ್ತು ಯೋಗಕ್ಷೇಮದ ಜೀವನವನ್ನು ಖಾತ್ರಿಪಡಿಸುವ ಕಡೆಗೆ ಸರ್ಕಾರದ ಬದ್ಧತೆಯನ್ನು ಬಲಪಡಿಸುವ ನಿರೀಕ್ಷೆ ಇದೆ ಎಂದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ತಿಳಿಸಿದೆ. ಪಂಜಾಬ್ನ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಶಿರೋಮಣಿ ಅಕಾಲಿ ದಳದ ಅಧ್ಯಕ್ಷ ಸುಖಬೀರ್ ಸಿಂಗ್ ಬಾದಲ್ ಅವರು ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಅವರ ಆರೋಗ್ಯ ಸ್ಥಿರವಾಗಿದೆ ಹಾಗೂ ಅಪಾಯದಿಂದ ಪಾರಾಗಿದ್ದಾರೆ. ಬಾದಲ್ ಮತ್ತು ಅವರ ಪತ್ನಿ ಹರ್ಸಿಮ್ರತ್ ಕೌರ್ ನಿನ್ನೆ ನಾಂದೇಡ್ನ ಮುಗತ್ನಲ್ಲಿರುವ ಗುರುದ್ವಾರ ಮಾತಾ ಸಾಹಿಬ್ ದೇವಾನ್ಜಿ ಅವರನ್ನು ಭೇಟಿ ಮಾಡುತ್ತಿದ್ದಾಗ ವ್ಯಕ್ತಿಯೊಬ್ಬ ಬಾದಲ್ ಅವರನ್ನು ಚಾಕುವಿನಿಂದ ಇರಿದಿದ್ದಾನೆ. ಪೊಲೀಸ್ ಅಧಿಕಾರಿಗಳು ಮಧ್ಯಪ್ರವೇಶಿಸಿ ಅವನನ್ನು ಬಂಧಿಸಿದರು. ನೈಜೀರಿಯಾದ ಲಾಗೋಸ್ನಲ್ಲಿ ನಡೆದ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತ 35 ಪದಕಗಳನ್ನು ಗೆಲ್ಲುವ ಮೂಲಕ ಕೂಟದ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. 4 ದಿನಗಳ ಸ್ಪರ್ಧೆಯಲ್ಲಿ ಭಾರತೀಯ ತಂಡ 13 ಚಿನ್ನ, 8 ಬೆಳ್ಳಿ ಮತ್ತು 14 ಕಂಚಿನ ಪದಕಗಳನ್ನು ಗೆದ್ದಿದೆ. 23 ವರ್ಷದೊಳಗಿನವರ ಹಾಗೂ ಹಿರಿಯರ ವಿಭಾಗಗಳಲ್ಲಿ ಭಾರತ ಈ ಸಾಧನೆ ಮಾಡಿದೆ. ಅಂತಿಮ ದಿನ ಹಿರಿಯರ ವಿಭಾಗದಲ್ಲಿ ಭಾರತ 6 ಸ್ಪರ್ಧೆಗಳ ಪೈಕಿ 5ರಲ್ಲಿ ಚಿನ್ನದ ಪದಕ ಗೆದ್ದಿದ್ದು ಪುರುಷರ ಸಾಬ್ರೆ, ಮಹಿಳೆಯರ ಸಾಬ್ರೆ, ಪುರುಷರ ಎಪಿ ಎಪಿ, ಮಹಿಳೆಯರ ಎಪಿ ಮತ್ತು ಮಹಿಳೆಯರ ಫೈಲ್ ವಿಭಾಗಗಳಲ್ಲಿ ಚಿನ್ನ ಹಾಗೂ ಪುರುಷರ ಫೈಲ್ನಲ್ಲಿ ಬೆಳ್ಳಿ ಪದಕ ಗಳಿಸಿದೆ. ಈ ಸಾಧನೆಯೊಂದಿಗೆ ಅತ್ಯುತ್ತಮ ಒಟ್ಟಾರೆ ಫಲಿತಾಂಶ ದಾಖಲಿಸಿದ ದೇಶಕ್ಕೆ ನೀಡಲಾಗುವ ವಿಲ್ಕಿನ್ಸನ್ ಸ್ವೋರ್ಡ್ ಟ್ರೋಫಿಯನ್ನು ಭಾರತ ಪಡೆದುಕೊಂಡಿದೆ. ಕಾಮನ್ವೆಲ್ತ್ ಒಟ್ಟಾರೆ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಭಾರತ ಮೊದಲ ಬಾರಿಗೆ ಗೆದ್ದಿರುವುದು ಭಾರತೀಯ ಫೆನ್ಸಿಂಗ್ ಕ್ರೀಡಾಪಟುಗಳ ಪ್ರತಿಭೆ, ಶಿಸ್ತು ಮತ್ತು ಪರಿಶ್ರಮಕ್ಕೆ ಸಾಕ್ಷಿಯಾಗಿದೆ ಎಂದು ಫೆನ್ಸಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಪ್ರಧಾನ ಕಾರ್ಯದರ್ಶಿ ರಾಜೀವ್ ಮೆಹ್ತಾ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ಇಂದು ದೇಶವನ್ನುದ್ದೇಶಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಷಣ. ಇಂದು ವಿಭಜನೆಯ ಭೀಕರತೆಗಳ ಸಂಸ್ಮರಣಾ ದಿನ, ದೇಶಾದ್ಯಂತ ಸಂತ್ರಸ್ತರಿಗೆ ಗೌರವ ನಮನ. ನ್ಯಾಯಾಂಗದಲ್ಲಿ ಪಾರದರ್ಶಕತೆಗೆ ಸರ್ವೋಚ್ಚ ನ್ಯಾಯಾಲಯ ಬದ್ಧ, ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್. ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ ಒಟ್ಟು 35 ಪದಕಗಳೊಂದಿಗೆ ಚಾಂಪಿಯನ್ ಆಗಿ ಹೊರಹೊಮ್ಮಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
4: ಈ ಸ್ವಾತಂತ್ರ್ಯ ದಿನಕ್ಕೆ ಸಮಯವಾಗಿದೆ 7:45:15. ಕೇಳ್ತಾ ಇರೋದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಇದು ಸದಾ ನಿಮ್ಮ ಸಂಗಡ.
5: ಕೇಸರಿ ಬಿಳಿ ಹಸಿರು, ತ್ಯಾಗ ಶಾಂತಿ ಸತ್ಯದ ಹೆಸರು. ನಮ್ಮೆಲ್ಲರ ಏಕತೆಗೆ ಒಂದೇ ಉಸಿರು, ತ್ರಿವರ್ಣ ಧ್ವಜ ಹಾರಿಸಿ ಕೂಗಿ ಹೇಳೋಣ ನಾವು ಭಾರತೀಯರು. ಆಗಸ್ಟ್ 15 ಪ್ರತಿ ಮನೆಯ ಮೇಲೆ ಹಾರಾಡಲಿ ಐಕ್ಯತೆಯ ಸಂಕೇತವಾದ ರಾಷ್ಟ್ರಧ್ವಜ.
6: ಹರ್ ಘರ್ ತಿರಂಗಾ,
7: ಘರ್ ಘರ್ ತಿರಂಗಾ.
8: ಅಪ್ಪಾ, ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
9: ಹಾಗೆ ಹೇಳು ಮತ್ತೆ.
8: ನಿರ್ಮಾ ಶುದ್ಧ ಉಪ್ಪು.
10: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
11: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
7: ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಈಗ ಒಂದು ಭಾವಗೀತೆಯನ್ನ ಕೇಳಿ ಬರೋಣ. ಪ್ರೊಫೆಸರ್ KS ನಿಸಾರ್ ಅಹಮದ್ ಅವರ ಕವಿತೆ. ಗೀತೆಗೆ ಧ್ವನಿಯಾಗಿದ್ದಾರೆ ರಾಜ್ಕುಮಾರ್ ಭಾರತಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 80ನೇ ಸ್ವಾತಂತ್ರ್ಯ ದಿನೋತ್ಸವದ ಮುನ್ನಾ ದಿನವಾದ ಇಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರವನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ರಾಷ್ಟ್ರಪತಿಯವರ ಈ ವಿಶೇಷ ಭಾಷಣ ಇಂದು ಸಂಜೆ 7 ಗಂಟೆಗೆ ಆಕಾಶವಾಣಿಯ ಎಲ್ಲ ತರಂಗಾಂತರಗಳಲ್ಲಿ ಪ್ರಸಾರವಾಗಲಿದೆ. ಇಂದು ವಿಭಜನೆಯ ಭೀಕರತೆಗಳ ಸಂಸ್ಮರಣಾ ದಿನ. ಈ ಹಿನ್ನೆಲೆಯಲ್ಲಿ 1947ರ ದೇಶ ವಿಭಜನೆಯ ಸಂದರ್ಭದಲ್ಲಿ ಪ್ರಾಣ ಕಳೆದುಕೊಂಡ ಹಾಗೂ ಅಪಾರ ಯಾತನೆ ಅನುಭವಿಸಿದ ಲಕ್ಷಾಂತರ ಜನರಿಗೆ ರಾಷ್ಟ್ರ ಗೌರವ ನಮನ ಸಲ್ಲಿಸುತ್ತಿದೆ. ಇದರ ಅಂಗವಾಗಿ ರಾಜಧಾನಿ ನವದೆಹಲಿ ಸೇರಿದಂತೆ ದೇಶಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ವಿರೋಧ ಪಕ್ಷಗಳ ನಿರಂತರ ಅಡಚಣೆ ಮತ್ತು ಗದ್ದಲದಿಂದಾಗಿ ಸಂಸತ್ತಿನ ಮುಂಗಾರು ಅಧಿವೇಶನವು ಅನಿರ್ದಿಷ್ಟಾವಧಿಗೆ ಮುಂದೂಡಲ್ಪಟ್ಟಿರುವುದರಿಂದ ನಾಗರಿಕ ವಿಮಾನಯಾನದಂತಹ ಮಹತ್ವಾಕಾಂಕ್ಷೆಯ ವಲಯಕ್ಕೆ ಸಂಸತ್ತಿನಲ್ಲಿ ಸಿಗಬೇಕಾಗಿದ್ದ ಅರ್ಹ ಸಮಯ ದೊರೆಯಲಿಲ್ಲ ಎಂದು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ವಿಷಾದ ವ್ಯಕ್ತಪಡಿಸಿದ್ದಾರೆ. ವಿಶ್ವ ಪಾರಂಪರಿಕ ತಾಣವಾಗಿರುವ ಹಂಪಿಯನ್ನು ಮತ್ತಷ್ಟು ಸ್ವಚ್ಛ, ಹಸಿರು ಹಾಗೂ ಪ್ರವಾಸಿಗರಿಗೆ ಅನುಕೂಲಕರ ತಾಣವನ್ನಾಗಿ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕ್ಲೀನ್ ಆ್ಯಂಡ್ ಗ್ರೀನ್ ಹಂಪಿ ಅಭಿಯಾನ ರೂಪಿಸಲು ಕ್ರಿಯಾ ಯೋಜನೆಗೆ ರಾಜ್ಯ ಸರ್ಕಾರ ಆದೇಶ ನೀಡಿದೆ. ಪ್ರವಾಸೋದ್ಯಮ ಇಲಾಖೆ ಕಾರ್ಯದರ್ಶಿ ಡಾ ರಾಮ್ ಪ್ರಸಾದ್ ಮನೋಹರ್ ಹಂಪಿ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ವಿಜಯನಗರ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಉಡುಪಿಯ ಶ್ರೀಕೃಷ್ಣ ಮಠದ ಗೀತಾ ಮಂದಿರದಲ್ಲಿ ಇದೇ 23 ಮತ್ತು 24ರಂದು ಪಂಚವಿಂಶತಿ ಎಂಬ ವಿಶಿಷ್ಟವಾದ 25 ಗಂಟೆಗಳ ನಿರಂತರ ದಾಸರಪದ ಗಾಯನ ಮ್ಯಾರಥಾನ್ ನಡೆಯಲಿದೆ. ಖ್ಯಾತ ಗಾಯಕಿ ವಿದುಷಿ ಸಂಗೀತ ಬಾಲಚಂದ್ರ ಅವರು ಸುವರ್ಣ ಪುಸ್ತಕ ವಿಶ್ವ ದಾಖಲೆಗೆ ಪ್ರವೇಶಿಸುವ ಪ್ರಯತ್ನದ ಭಾಗವಾಗಿ 250 ವಿಶಿಷ್ಟ ದಾಸರಪದಗಳನ್ನು ಒಳಗೊಂಡ ನಿರಂತರ ಏಕವ್ಯಕ್ತಿ ಪ್ರದರ್ಶನವನ್ನು ಕೈಗೊಳ್ಳಲಿದ್ದಾರೆ. ಮೈಸೂರಿನ ಶಂಕರಮಠ ರಸ್ತೆಯಲ್ಲಿರುವ ಪ್ರಸಿದ್ಧ ಹೊಸಮಠದ ಪೀಠಾಧ್ಯಕ್ಷ ಚಿದಾನಂದ ಸ್ವಾಮೀಜಿ ನಿನ್ನೆ ನಿಧನ ಹೊಂದಿದ್ದಾರೆ. ಕೆಲವು ಸಮಯದಿಂದ ವಯೋಸಹಜ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದ ಅವರನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಕೊನೆಯುಸಿರೆಳೆದರು. ಟೊರಾಂಟೋದಲ್ಲಿ ಕಳೆದ ರಾತ್ರಿ ನಡೆದ ಕೆನಡಿಯನ್ ಓಪನ್ ಟೆನಿಸ್ನಲ್ಲಿ 7ನೇ ಶ್ರೇಯಾಂಕಿತ ಪೋಲೆಂಡ್ನ ಇಗಾ ಸ್ವಿಯಾಟೆಕ್, 2ನೇ ಶ್ರೇಯಾಂಕಿತ ಎಲೆನಾ ರೈಬಾಕಿನಾ ಅವರನ್ನು ನೇರ ಸೆಟ್ಗಳಲ್ಲಿ ಮಣಿಸಿ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ

ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತಿ ಬೆಳಗ್ಗೆಯಿಂದ ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ನಮ್ಮ ಜೊತೆಯಾಗಿ ಸಾಕಷ್ಟು ಜನ ಸಂದೇಶಗಳನ್ನು ಕಳಿಸಿದ್ರಿ. ಗುಡ್ ಮಾರ್ನಿಂಗ್, ಶುಭೋದಯ, ನಾದೋಪಾಸನೆ ಚೆನ್ನಾಗಿತ್ತು, ಕನ್ನಡ ರತ್ನ ಭಂಡಾರ ಚೆನ್ನಾಗಿತ್ತು ಅಂತ ಹೇಳಿ ಬಹಳಷ್ಟು ಜನ ನಮ್ಮ ಜೊತೆಯಾಗಿದ್ದೀರಿ. ಯಾರ್ಯಾರು ನಮ್ಮ ಜೊತೆಯಾಗಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. ಹೊನ್ನೂರು ಅಲಿ ಅವರು ಗುಡ್ ಮಾರ್ನಿಂಗ್ ಶುಭೋದಯ ಅಂತ ಹೇಳಿ ಹೊನ್ನುಡಿಯನ್ನು ಕಳಿಸ್ಕೊಟ್ಟಿದ್ದಾರೆ. ಕೌಸಲ್ಯ ಅವರು ಬನಶಂಕರಿಯಿಂದ ಶುಭೋದಯ ಅಂತ. ಕವಿತಾ ಶ್ರೀನಿವಾಸ್ ಅವರು ನಾದೋಪಾಸನೆ ಬೆಳಗಿನ ಎಲ್ಲ ಕಾರ್ಯಕ್ರಮಗಳಿಗೆ ಸ್ವಾಗತ ಅಂತ ಹೇಳಿದ್ರೆ, ನಾಗರತ್ನ ರಾಜಾಜಿ ನಗರದಿಂದ ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ. ಭಾಗ್ಯಲಕ್ಷ್ಮಿ ರಾಜಾಜಿ ನಗರದಿಂದ, ಅನಂತಕುಮಾರ್ ಅರಸ್ ಕಡಬ ಗುಬ್ಬಿ ತಾಲೂಕು ಇಲ್ಲಿಂದ, ಮತ್ತು ಮಧು ಚಿತ್ರದುರ್ಗದಿಂದ, ಎಸ್ ರಾಜು ಚಿಕ್ಕಅಂಕನಹಳ್ಳಿಯಿಂದ, ಕೊಕ್ಕ ತಾಲೂಕು ಬೈರ್ನಟ್ಟಿ ಗ್ರಾಮದ ದೇವರಾಜ್ ದರ್ಶನ್ ರಾಜಶ್ರೀ ಪುಂಡಲೀಕ ಇವ್ರ ಮನೆಯವರೆಲ್ಲರೂ ಕೂಡ ಸಂದೇಶ ಕಳಿಸಿದರೆ, ಹನುಮಂತಪ್ಪ ಹೊಲಗಮ್ಮನವರು ಅಕ್ಷಯ ಪಾರ್ಕ್ ಗೋಕುಲ ರಸ್ತೆ ಹುಬ್ಬಳ್ಳಿಯಿಂದ, ಶ್ರುದತ್ ಮುಳೆ ನೇತಾಜಿ ರಸ್ತೆ ನ್ಯಾಮತಿಯಿಂದ, ಮತ್ತೊಬ್ಬರು ಯಾರು ಈರಣ್ಣ ಮತ್ತು ವಿಜಯಶ್ರೀ ಗಂಗಾವತಿ ನಗರ ಕಿಷ್ಕಿಂದ ನಗರ ಅಂತ ಹೇಳ್ತಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯ ಧರ್ಮಣ್ಣ ದನ್ನಿ ಇವರ ಕೂಡ ನಾದೋಪಾಸನೆ ಕೇಳಿ ಆನಂದವಾಯಿತು ಅಂತ ಹೇಳಿದ್ರೆ, ಹರೀಶ್ ಅವರು ಮಲ್ಲೇಶ್ವರಮಿಂದ ಶುಭೋದಯ ಅಂತಾರೆ. ಚಂದುಲಾಲ್ ಕಲಬುರಗಿಯಿಂದ ಸೂಪರ್ ಹಾಡುಗಳು ಅಂತ ಹೇಳಿದ್ರೆ, ಶ್ರೀಶೈಲ ಆದಿತ್ಯ ಶಿವಲೀಲಾ ತೇಲಿ ವಿನಾಯಕನ ಭಕ್ತಿಗೀತೆ ಲಕ್ಷ್ಮೀ ದೇವಿಯ ಹಾಡುಗಳು ಎಲ್ಲವೂ ಕೂಡ ಚೆನ್ನಾಗಿದೆ ಅಂತ ಹೇಳ್ತಾರೆ. ಬಾಗಲಕೋಟೆ ಬನಹಟ್ಟಿ ಅಂಕುಶ್ ದೀಪ ಮಹಾದೇವ್ ಗುಮ್ಮಟಿ ನಾದೋಪಾಸನೆ ಚೆನ್ನಾಗಿತ್ತು, ಕನ್ನಡ ರತ್ನ ಭಂಡಾರ ಕೂಡ ಸೊಗಸಾಗಿತ್ತು, ಮತ್ತು ನದ ನದಿಗಳ ಭರತ ಮಾತೆ ಹಾಡು ವಿಶೇಷವಾಗಿತ್ತು ಅಂತ ಹೇಳಿದ್ರೆ, ನಳಿನ ಲಂಕೇಶ್ ವಿಜಯನಗರ ಬೆಂಗಳೂರಿನಿಂದ, ಪ್ರಸನ್ನ ಅವರು ಯಲಹಂಕದಿಂದ, ಮತ್ತು ಬೀದರ್ ಗಣೇಶ್ ನಗರದ ಮುದ್ದ ಮಹೇಶ್ ರಶ್ಮಿ ಶಾಂಭವಿ ಹಾಗೆ ಚಂದ್ರಶೇಖರ್ ಅವರು, ಟಿ ಆರ್ ಮಿಲ್ ಗಣೇಶನ್ ಅವರು, ಮತ್ತೊಬ್ಬರು ಕರಿಬಸಪ್ಪ ಪರಶೆಟ್ಟಿ ಹರಪನಹಳ್ಳಿ ವಿಜಯನಗರ ಇಲ್ಲಿಂದ, ನಿರ್ಮಲಾ ಗೊರಗುಂಟೆ ಪಾಳ್ಯದಿಂದ, ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದಿಂದ, ಮಂಡಿಕಲ್ ಕೃಪಾ ಉಮೇಶ್ ಅವರು ಬೆಳಗಿನ ಹಾಡುಗಳು ತುಂಬ ಚೆನ್ನಾಗಿತ್ತು ಅಂತ ಹೇಳಿದರೆ, ಮಂಜುಳ ಮುನಿಯಪ್ಪ ಪಂತ್ರಪಾಳ್ಯ ಮೈಸೂರು ರೋಡ್ ಬೆಂಗಳೂರಿನಿಂದ, ಎನ್ ಆರ್ ಕೃಷ್ಣಮೂರ್ತಿಯವರು ಅರಸೀಕೆರೆಯಿಂದ, ಪುಷ್ಪ ಶಾನ್ಭೋಗ್ ಗದಗದಿಂದ, ಇಳಕಲ್ ತಾಲೂಕು ಕಂದಗೋಳ ಗ್ರಾಮದ ಶ್ಯಾಮ್ಮೂರ್ತಿಯವರು, ಮತ್ತು ಶಿವಗಂಗಾ ಹೆಬ್ಬಾಳದಿಂದ, ಅರುಣ ಮೈತ್ರಿ ಜೆ ಸಿ ನಗರ, ಶಶಿಕುಮಾರ್ ಹೇಮ ಚಿತ್ರದುರ್ಗದಿಂದ, ವಾಣಿಶ್ರೀ ಧಾರವಾಡದಿಂದ, ಆದೂರು ಪ್ರಕಾಶ್ ಆನೇಕಲ್, ಮತ್ತು ಮೇಘಾ ಧ್ರುವ ಅಕ್ಷಯ್ ಬಡ್ನಿ ಕೇಶವಾಪುರ ಹುಬ್ಬಳ್ಳಿಯಿಂದ, ಎಲ್ಲ ಹಾಡುಗಳು ಚೆನ್ನಾಗಿತ್ತು ಅಂತ. ಕಬಾಡಿ ವಿನೂತ ರವಿ ಕಿಶನ್ ಹರ್ಷ ಬೆಂಗಳೂರು ಮಾಗಡಿ ರೋಡ್ನಿಂದ, ಹೀಗೆ ಬಹಳಷ್ಟು ಜನರು ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ನಾವು ನಿಮ್ಮ ಜೊತೆಯಾಗಿದ್ದೇವೆ ಅಂತ ಹೇಳಿದ್ರ. ಇದರ ಜೊತೆಗೆ ಮತ್ತಷ್ಟು ಸಂದೇಶಗಳು, ನಾವು ಕೂಡ ನಿಮ್ಮ ಜೊತೆಯಾಗಿದ್ದೀವಿ ಅಂತ ಹೇಳಿ ಸಂದೇಶ ಕಳಿಸ್ಕೊಟ್ಟಿದ್ರೆ, ನಿಮ್ಮ ಸಂದೇಶಗಳನ್ನು ಕೂಡ ನೋಡ್ತಾ ಹೋಗೋಣ. 8:55 ಸಮಯವಾಗಿದೆ. ಒಂದು ಚಿತ್ರಗೀತೆಯನ್ನು ಕೇಳೋಣ, ಚಿತ್ರಗೀತೆಯ ನಂತರ ನೋಡೋಣ ನಿಮ್ಮ ಸಂದೇಶಗಳನ್ನು. ಓ ಪ್ರೇಮವೇ ಚಿತ್ರದ ಹಾಡು, ಚಿತ್ರ ಮತ್ತು ಕೆ ಜೆ ಯೇಸುದಾಸ್ ಅವರ ಧ್ವನಿ, ಕೆ ಕಲ್ಯಾಣ್ ಅವರ ರಚನೆ, ವಿ ರವಿಚಂದ್ರನ್ ಅವರ ಸಂಗೀತ.

0: ರಸ್ತೆ ಬದಿ ಕಸ ಬಾಟಲ್ಗಳನ್ನ ಕಂಡ್ರೆ ಛಿ ಅಂತ ಹೇಳ್ತೀವಿ. ಕಸದ ರಾಶಿಯ ದುರ್ವಾಸನೆ ಮೂಗಿಗೆ ಬಡದ್ರೆ ಏನು ವಾಸನೆಪ್ಪ ಅಂತ ಮೂಗ್ ಮುರಿತೀವಿ. ದೂರದ ಊರಿಗೆ ಹೋದಾಗ ಅಲ್ಲಿ ಕಸದ ರಾಶಿ ಕಂಡ್ರೆ ಜನಕ್ಕೆ ಅಷ್ಟು ಗೊತ್ತಾಗಲ್ವಾ ನಾಗರಿಕರೇ ಇವರು ಬುದ್ಧಿ ಇಲ್ಲ ಅಂತ ಹೇಳ್ತೀವಿ. ಪೇಪರ್ ಪ್ಲಾಸ್ಟಿಕ್ ಇವನ್ನೆಲ್ಲ ತಿಂದು ದನಗಳು ಕಾಡು ಪ್ರಾಣಿಗಳು ಪ್ರಾಣ ಬಿಟ್ರೆ ಅಯ್ಯೋ ಪಾಪ ಅಲ್ಲ, ಈ ಮನುಷ್ಯರೇನು ಇವರಿಗೆ ಅಷ್ಟು ಗೊತ್ತಾಗಲ್ವಾ ಬುದ್ಧಿ ಇಲ್ವಾ ಅಂತ ಹೇಳ್ತೀವಿ. ಹಾಗಾದ್ರೆ ಯೋಚನೆ ಮಾಡಿ, ರಸ್ತೆ ಬದಿ ಕಂಡ ಕಂಡಲ್ಲಿ ಕಸ ಎಸ್ತವ್ರು ಯಾರು, ತ್ಯಾಜ್ಯ ವಸ್ತುಗಳನ್ನ ಬಿಸಾಡ್ದವ್ರು ಯಾರು, ಇನ್ಯಾರು, ನಾವೇ ತಾನೆ.
1: ಕಂಡ ಕಂಡಲ್ಲಿ ಕಸ ಹಾಕದಿರಿ, ಕಸ ನಿರ್ವಹಣೆ ತ್ಯಾಜ್ಯ ವಸ್ತುಗಳ ವಿಲೇವಾರಿ ಪ್ರತಿಯೊಬ್ಬನ ಜವಾಬ್ದಾರಿ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ.

0: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
1: ಚೌದ ಅಗಸ್ತ್ 1947 ಭಾರತ ಕೆ ಇತಿಹಾಸ ಕಾ ವೋ ರಕ್ತ ರಂಜಿತ ದಿನ ಜಬ್ ದೇಶ ಕಾ ವಿಭಾಜನ್ ಹುವಾ ಔರ್ ಲಾಖೋ ಲೋಗೋ ನೇ ಇಸ್ ಬಂಟ್ವಾರೇ ಕಿ ತ್ರಾಸದೀ ಸಹಿ. ವಿಭಾಜನ್ ಕೆ ಕಾರಣ ಲೋಗೋ ಕೋ ಅಪ್ನಾ ಘರ್, ಪರಿವಾರ, ಜಮೀನ್ ಔರ್ ಸಂಪತ್ತಿ ಭೀ ಛೋಡ್ನಿ ಪಡಿ. ಅಸಹನೀಯ ಪೀಡಾ ಸೆ ಜೂಝತೆ ಇನ್ ಮಜಬೂರ್ ಔರ್ ವಿಸ್ಥಾಪಿತ ಲೋಗೋ ಕೋ ನಿರ್ಮಮ ಹಿಂಸಾ ಕಾ ಸಾಮ್ನಾ ಕರ್ನಾ ಪಡಾ. ವರ್ಷ 2021 ಮೇ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜೀ ನೇ ವಿಭಾಜನ್ ಕಿ ಅಸಹನೀಯ ಪೀಡಾ ಔರ್ ದುಃಖ ಸೆ ಗುಜರೇ ಲೋಗೋ ಕೋ ಯಾದ ಕರ್ ಔರ್ ಉನ್ಹೇ ಶ್ರದ್ಧಾಂಜಲಿ ಅರ್ಪಿತ ಕರ್ನೆ ಹೇತು ವಿಭಾಜನ್ ವಿಭೀಷಿಕಾ ಸ್ಮೃತಿ ದಿವಸ್ ಕಿ ಘೋಷಣಾ. ಆಯ್ತು, 14 ಅಗಸ್ತ್ 2026 ಕೋ ಬಂಟ್ವಾರೆ ಔರ್ ಉಸ್ ಸಮಯ ಹುಯಿ ಕ್ರೂರ ಹಿಂಸಾ ಕೆ ಶಿಕಾರ್ ಹುಯೆ ಲೋಗೋ ಕೋ ಅಪ್ನಿ ಶ್ರದ್ಧಾಂಜಲಿ ಅರ್ಪಿತ ಕರ್ನೆ. ಅಪ್ನೆ ಆಸ್ ಪಾಸ್ ಹೋನೆ ವಾಲೆ ಸೈಲೆಂಟ್ ಮಾರ್ಚ್ ಮೇ ಭಾಗೀದಾರಿ ಕರ್ತೆ ಹುಯೆ ಉನ್ಕಿ ಯಾದ್ ಮೇ ಏಕ್ ಮಿನಿಟ್ ಕಾ ಮೌನ ಧಾರಣ ಕರ್ನೆ.
2: ಎಂಟು ಗಂಟೆ 33:50 ಸಮಯವಾಗಿದೆ. ಆಗಸ್ಟ್ 14 ಈ ದಿನ ಶುಕ್ರವಾರ, ಅದರಲ್ಲೂ ವಿಶೇಷವಾಗಿ ಶ್ರಾವಣ ಮಾಸದ ಶುಕ್ರವಾರದ ವಿಶೇಷ ಪೂಜಾ ಕೆಲಸಗಳ ಜೊತೆಗೆ ನಿಮ್ಮ ನಿತ್ಯದ ಇತರೆ ಕೆಲಸ ಕಾರ್ಯಗಳಲ್ಲಿ ವಿವಿಧ ಭಾರತಿಯನ್ನು ಕೂಡ ಕೇಳ್ಕೊಂಡು ಸಾಕ್ತಾ ಬರ್ತಾ ಇದ್ದೇವೆ. ಮನೆಯಲ್ಲಿ ಹಾಗೆ ಹೊರಗಡೆ ದೇವಸ್ಥಾನಗಳಲ್ಲಿ ಕೂಡ ವಿಶೇಷವಾದ ಪೂಜೆ, ಪ್ರಾರ್ಥನೆಗಳು, ಭಜನೆಗಳು, ಜೊತೆಗೆ ಶ್ರಾವಣದಲ್ಲಿ, ಶ್ರಾವಣ ಅಂದರೆ ಶ್ರವಣ ಅಂದರೆ ಒಳ್ಳೆಯದನ್ನು ಕೇಳೋದು, ಅದು ಹರಿಕಥೆ ಇರಬಹುದು, ಉಪನ್ಯಾಸಗಳಿರಬಹುದು. ಒಳ್ಳೆಯದನ್ನು ಕೇಳ್ತಾ ಕೇಳ್ತಾ ನಮ್ಮನ್ನು ನಾವು ಇನ್ನಷ್ಟು ಮತ್ತಷ್ಟು ಸುಧಾರಿಸಿಕೊಳ್ಳುವಂತಹ ಸಮಯ ಶ್ರಾವಣ ಮಾಸ. ಶ್ರಾವಣ ಮಾಸದ ಬೆಳಗಿನ

ಶುಕ್ರವಾರ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಸಾಗ್ತಾ ಇದೆ. ಕನ್ನಡ ರತ್ನ ಭಂಡಾರ ಆಯಿತು, ಭಾವಗೀತೆ ಆಯಿತು, ಚಿತ್ರಗೀತೆಗಳ ಜೊತೆಗೆ ನಮ್ಮ ಈ ಪ್ರಯಾಣ 9 ಗಂಟೆವರೆಗೂ ಮುಂದುವರಿಯುತ್ತೆ. ಶುಭೋದಯ ಕರ್ನಾಟಕ ಕಾರ್ಯಕ್ರಮ 1947 ಆಗಸ್ಟ್ 15 ನಮ್ಮ ದೇಶ ಬ್ರಿಟಿಷರಿಂದ ಮುಕ್ತವಾಯಿತು. ಸರಿಸುಮಾರು 200 ವರ್ಷಗಳ ಕಾಲ ಪರಕೀಯರ ಆಡಳಿತದಲ್ಲಿದ್ದ ಭಾರತ ಮಾತೆ ಸ್ವತಂತ್ರಳಾದಳು. ದೇಶ ಸ್ವತಂತ್ರವಾಗಿ 80 ವರ್ಷಗಳು ಕಳೆದಿದೆ. ಇದೊಂದು ಸಂಭ್ರಮದ ವಿಷಯ. ಕಳೆದ ಇಷ್ಟು ವರ್ಷಗಳಲ್ಲಿ ಭಾರತ ದೇಶ ಸಾಕಷ್ಟು ಪ್ರಗತಿಯನ್ನು ಕಂಡಿದೆ. ದೇಶದ ಈ ಪ್ರಗತಿಯನ್ನು ಕಂಡು ಇಡೀ ಜಗತ್ತು ಅಚ್ಚರಿ ಪಡ್ತಾ ಇದೆ. ನಮ್ಮದು ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ, ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶ, ವಿಸ್ತೀರ್ಣದಲ್ಲೂ ಕೂಡ ಬಹಳಷ್ಟು ದೊಡ್ಡದಾಗಿರುವ ದೇಶ ನಮ್ಮದು ಭಾರತ. ಹಲವು ರಾಜ್ಯಗಳು, ಅನೇಕ ಭಾಷೆಗಳು, ಆಚಾರ ವಿಚಾರ, ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಆಗ್ನೇಯ ನೈಋತ್ಯ, ಹೀಗೆ ಏನೇ ಭಿನ್ನತೆಗಳಿದ್ದರೂ ಕೂಡ ನಾವು ಭಾರತೀಯರು.

ಆಗಸ್ಟ್ 14 ಏನೇನು ವಿಶೇಷತೆಗಳು ಅಂತ ಹೇಳಿದ್ರೆ, ಆಗಸ್ಟ್ 14 ಅನ್ನೋದೇ ಒಂದು ವಿಶೇಷತೆ. ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ಇಂದು ಸಂಜೆ 7 ಗಂಟೆಗೆ ಭಾರತದ ಘನತೆವೆತ್ತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ದೇಶದ ಜನತೆಯನ್ನು ಉದ್ದೇಶಿಸಿ ಮಾಡುವ ಪ್ರಸಾರ ಭಾಷಣವನ್ನು ನಾವು ಕೇಳಬಹುದು. ರಾತ್ರಿ 9:30 ರಾಷ್ಟ್ರಪತಿಗಳ ಪ್ರಸಾರ ಭಾಷಣದ ಕನ್ನಡ ಅವತರಣಿಕೆಯನ್ನು ಕೂಡ ಆಲಿಸಬಹುದು. ಇನ್ನು ಆಗಸ್ಟ್ 14 ಯಾರ್ಯಾರು ಜನಿಸಿದರು ಅಂತೇನಾದರೂ ನಾವು ಗಮನಿಸೋದಾದರೆ, ಸಾಕಷ್ಟು ಗಣ್ಯ ವ್ಯಕ್ತಿಗಳು, ಕಲಾವಿದರು ಜನಿಸಿದ ದಿನ ಆಗಸ್ಟ್ 14. ಕುಲದೀಪ್ ನಯ್ಯರ್ ಇವರು ಭಾರತದ ಪತ್ರಕರ್ತರು, ಮಾನವ ಹಕ್ಕುಗಳ ಹೋರಾಟಗಾರರು. ಇವರು 1923 ಆಗಸ್ಟ್ 14 ಜನಿಸಿದರು. ಪಾಕಿಸ್ತಾನದ ಸಿಯಾಲ್ ಕೋಟ್ನಲ್ಲಿ ಜನಿಸಿದ ಕುಲದೀಪ್ ನಯ್ಯರ್ ಅವರು ಲಾಹೋರ್ನಲ್ಲಿ ಕಾನೂನು ಪದವಿಯನ್ನು ಪಡೆದಿದ್ದರು. ದೇಶ ವಿಭಜನೆಯ ಸಂದರ್ಭದಲ್ಲಿ ಭಾರತಕ್ಕೆ ಬಂದರು. 1990 ಬ್ರಿಟನ್ನ ಭಾರತದ ಹೈ ಕಮಿಷನರ್ ಆಗಿದ್ದರು. ಆಮೇಲೆ ರಾಜ್ಯಸಭೆಯ ಸದಸ್ಯರಾಗಿ ಕೂಡ ಅವರು ಸೇವೆಯನ್ನು ಸಲ್ಲಿಸಿದ್ದರು. ಕುಲದೀಪ್ ನಯ್ಯರ್ ಅವರು ಪತ್ರಕರ್ತರಾಗಿದ್ದರು ಅಂತ ಹೇಳಿದ್ವಲ್ಲ, ಅವರು ಪತ್ರಕರ್ತರಾಗಿ ಬರೀತಾ ಇದ್ದಂತಹ ಬಿಟ್ವೀನ್ ದ ಲೈನ್ಸ್ ಅಂಕಣ ಬಹಳ ಜನಪ್ರಿಯವಾಗಿತ್ತು. ಇವರ ಅಂಕಣಗಳು ದೇಶದ 80 ಪತ್ರಿಕೆಗಳಲ್ಲಿ ಪ್ರಕಟ ಆಗ್ತಾ ಇತ್ತು. ಅಂದರೆ ಶಾಂತಿ ಮತ್ತು ಮಾನವ ಹಕ್ಕುಗಳ ಪರವಾಗಿ ಕೆಲಸ ಮಾಡ್ತಾಯಿದ್ರು, ಸಾಕಷ್ಟು ಕೆಲಸ ಮಾಡಿದರು. 1970 ಸಂದರ್ಭದಲ್ಲಿ ಇವರು ಜೈಲುವಾಸವನ್ನು ಕೂಡ ಅನುಭವಿಸಿದರು. ಕುಲದೀಪ್ ನಯ್ಯರ್ ಅವರ ಜನ್ಮದಿನ ಎಂದು 2018 ಅವರು ನಮ್ಮನ್ನು ಅಗಲಿದ್ದರು.

ಬಹುತ ಏನ ಮಗ ಯು ಚಿತ್ರದ ಗೀತೆಯನ್ನ ಕೇಳಿದ್ರಿ. ಚಿವುದಯ ಶಂಕರ್ ಅವರು ಗೀತೆಯನ್ನ ಬರೆದಿದ್ರು. ಎಸ್ ಜಾನಕಿ, ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿತ್ತು. ಜಿ ಕೆ ವೆಂಕಟೇಶ್ ಅವರ ಸಂಗೀತವಿತ್ತು. ಆಗಸ್ಟ್ ತಿಂಗಳ 14ನೇ ತಾರೀಕು ಅಂದರೆ 1927 ಜನಿಸಿದ ಕನ್ನಡದ ನಟ ಲೋಕನಾಥ್ ಅವರು. ಇವರು 1000 ನಾಟಕಗಳಲ್ಲಿ ಅಭಿನಯವನ್ನು ಮಾಡಿದ್ದಾರೆ. 650 ಸಿನಿಮಾಗಳಲ್ಲಿ ನಟಿಸಿದ್ದಂತಹ ಮೇರು ಕಲಾವಿದರು ಇವರು. 50 ವರ್ಷಗಳ ಕಾಲ ಕಲಾ ಸೇವೆಯನ್ನು ಮಾಡಿದರು ಲೋಕನಾಥ್ ಅವರು. ಅದರಲ್ಲೂ ವಿಶೇಷವಾಗಿ ಸಂಸ್ಕಾರ, ಗೆಜ್ಜೆಪೂಜೆ, ಭೂತಯ್ಯನ ಮಗ, ಅಯ್ಯು, ಬಂಗಾರದ ಮನುಷ್ಯ, ಮಿಂಚಿನ ಓಟ, ನಾಗರಹಾವು ಸೇರಿದ ಹಾಗೆ ಇವರ ಅನೇಕ ಸಿನಿಮಾಗಳು ಜನರ ಮೆಚ್ಚುಗೆಗೆ ಪಾತ್ರವಾಗಿದ್ದವು. ಲೋಕನಾಥ್ ಅಂದ ತಕ್ಷಣ ಅವರ ಶಿಸ್ತುಬದ್ಧ ಬದುಕು, ಅವರ ಶಿಸ್ತಿನ ಕಲೆ, ಕಲಾ ಸೇವೆ ಇವೆಲ್ಲವೂ ಕೂಡ ನಮಗೆ ನೆನಪಾಗುತ್ತೆ. ಲೋಕನಾಥ್ ಅವರು ಜನಿಸಿದ ದಿನ ಆಗಸ್ಟ್ 14. ಇನ್ನು ಕನ್ನಡದ ಮತ್ತೊಬ್ಬ ಪ್ರಸಿದ್ಧ ನಟ ಕಿಶೋರ್ ಕುಮಾರ್ ಅವರು ಕೂಡ ಇವತ್ತು ಜನ್ಮದಿನವನ್ನು ಆಚರಿಸಿಕೊಳ್ತಾ ಇದ್ದಾರೆ. ಕನ್ನಡ, ತೆಲುಗು, ತಮಿಳು ಸಿನಿಮಾ ಕ್ಷೇತ್ರದಲ್ಲಿ ಕಿಶೋರ್ ಅವರು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸಾಕಷ್ಟು ಉತ್ತಮವಾದಂತಹ ಸಿನಿಮಾಗಳಲ್ಲಿ ನಟಿಸಿ ಯಶಸ್ಸನ್ನು ಕಂಡಿರುವಂತಹ ಕಿಶೋರ್ ಅವರ ಜನ್ಮದಿನ ಕೂಡ ಇದೇ ದಿನ ಆಗಸ್ಟ್ 14. ಇದರ ಜೊತೆಗೆ ಕನ್ನಡ ಚಿತ್ರರಂಗದ ಜನಪ್ರಿಯ ಹಿರಿಯ ನಟಿ ಸುಧಾರಾಣಿ ಅವರ ಜನ್ಮದಿನ ಕೂಡ ಇಂದೇ. ಆನಂದ್, ಮನಮೆಚ್ಚಿದ ಹುಡುಗಿ, ಸ್ಪರ್ಶ ಮುಂತಾದ ಸಾಕಷ್ಟು ಒಳ್ಳೆಯ ಸಿನಿಮಾಗಳಲ್ಲಿ ನಟಿಸಿ ಕಲಾಸೇವೆಯನ್ನು ಮಾಡಿದ್ದಾರೆ. ಹಾಗೆಯೇ ರೂಪೇಶ್ ಶೆಟ್ಟಿ ಇವರು ಕೂಡ ಕನ್ನಡ ಮತ್ತು ತುಳು ಚಿತ್ರರಂಗದ ನಟ. ಇವರು ಕೂಡ ಕಲಾವಿದರಾಗಿ ಹೆಸರು ಮಾಡಿದ್ದಾರೆ. ರೂಪೇಶ್ ಶೆಟ್ಟಿ, ಸುಧಾರಾಣಿಯವರು, ಕಿಶೋರ್ ಕುಮಾರ್ ಇವರೆಲ್ಲರ ಜನ್ಮದಿನ ಆಗಸ್ಟ್ 14.

0: ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಉಳಿದವರು ಕಂಡಂತೆ ಚಿತ್ರದ ಗೀತೆ ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿತ್ತು. ರಕ್ಷಿತ್ ಶೆಟ್ಟಿ ಅವರ ಸಾಹಿತ್ಯ, ಅಜನೇಶ್ ಲೋಕನಾಥ್ ಅವರ ಸಂಗೀತ ಸಂಯೋಜನೆ ಇತ್ತು. ವಾಸ್ತು ಪ್ರಕಾರ ಚಿತ್ರದ ಹಾಡನ್ನು ಬರೆದವರು ಯೋಗರಾಜ್ ಭಟ್, ವಿ ಹರಿಕೃಷ್ಣ ಅವರ ಸಂಗೀತ, ಟಿಪ್ಪು ಮತ್ತು ಸಂಗಡಿಗರು ಧ್ವನಿಯಾಗಿದ್ದರು.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

0: ಆನಂದ್ ಚಿತ್ರಕ್ಕಾಗಿ ಎಚ್ ಉದಯಶಂಕರ್ ಅವರು ಬರೆದ ಗೀತೆಗೆ ಶಂಕರ್ ಗಣೇಶ್ ಅವರ ಸಂಗೀತವಿತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿದ ಗೀತೆ ಆನಂದ್ ಚಿತ್ರದ್ದು. ನೀಲ ಮೇಘ ಗಾಳಿ ಬೀಸಿ ನೀರಾದ ಹಾಗೆ ಈ ಹಾಡು ಕೇಳಿದ್ರಿ. AK-47 ಚಿತ್ರದ ಹಾಡು, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದ್ದು. ಕೆಜೆ ಯೇಸುದಾಸ್ ಅವರು ಹಾಡಿಗೆ ಧ್ವನಿಯಾಗಿದ್ದರು. ಸಮಯ 9:02:20.
1: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.

ಬೆಳಗಿನಿಂದನೂ ಕೂಡ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ನಾದೋಪಾಸನೆ ಆಯಿತು, ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕನ್ನಡ ರತ್ನ ಭಂಡಾರ ಭಾವಗೀತೆ ಚಿತ್ರಗೀತೆಗಳನ್ನು ಕೇಳಿ ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಮುಗಿಸಿದ್ದಾಗಿದೆ. ಇನ್ನು 9 ಗಂಟೆಯ ನಂತರ ನಿಮಗೆಲ್ಲ ಗೊತ್ತಿರುವ ಹಾಗೆ ಇಂದಿನ ವಿಶೇಷ. ಹೌದು, ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. 9:04:30 ಸಮಯ. ವಿವಿಧ ಭಾರತೀಯ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ ಇಂದಿನ ವಿಶೇಷ. ಈಗಾಗಲೇ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ 14 ಅಂದಾಗ ದೇಶ ವಿಭಜನೆ ನೆನಪಾಗತ್ತೆ. ಹೌದು, ದೇಶ ವಿಭಜನೆಯನ್ನು ನೆನಪು ಮಾಡಿಕೊಳ್ಳುವ ಸಂದರ್ಭ ಇದು. ಅದರ ಜೊತೆಗೆ ಖುಷಿ ಪಡುವಂಥ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಕೂಡ ನಮ್ಮ ಜೊತೆಯಾಗಿದೆ. 1947 ಭಾರತದ ವಿಭಜನೆ, ಅಂದರೆ ಪಾಕಿಸ್ತಾನ ಭಾರತ ವಿಭಜನೆಯಾದ ಸಂದರ್ಭದಲ್ಲಿ ಸಾಕಷ್ಟು ಜನರು ಪ್ರಾಣ ಕಳ್ಕೊಳ್ಬೇಕಾಯಿತು. ಒಂದಷ್ಟು

ಸಾಕಷ್ಟು ಜನ ಸ್ಥಳಾಂತರ ಆಗಬೇಕಾಯ್ತು. ಅಂದರೆ ಭಾರತ ದೇಶದಲ್ಲಿದ್ದವರು ಪಾಕಿಸ್ತಾನದ ಕಡೆಗೆ ಹೋಗಬೇಕಾಯ್ತು, ಪಾಕಿಸ್ತಾನದಲ್ಲಿದ್ದವರು ಭಾರತಕ್ಕೆ ಬರಬೇಕಾಯ್ತು. ಇದು ಲಕ್ಷಾಂತರ ಜನರ ಸ್ಥಳಾಂತರ ಅಂತ ಹೇಳಬಹುದು. ಇದರಿಂದಾಗಿ ಮಾನವ ಸಂಪನ್ಮೂಲದ ನಷ್ಟ ಆಯಿತು, ರಾಷ್ಟ್ರೀಯ ಏಕತೆಗೆ ಒಂದು ರೀತಿ ಭಂಗ ಆಯಿತು ಅಂತ ಹೇಳಬಹುದು. ಕೋಮು ಸಾಮರಸ್ಯದ ಸಮಸ್ಯೆ ಆಯಿತು, ಒಂದಷ್ಟು ಜನರ ಮೇಲೆ ಹಿಂಸೆ ಕೂಡ ಆಯಿತು. ಇಂತಹ ಒಂದಷ್ಟು ವಿಚಾರಗಳ ಜೊತೆಗೆ ಚಂದದ ಹಾಡುಗಳು ಕೂಡ ನಿಮ್ಮ ಜೊತೆಯಾಗುತ್ತೆ. ಇಂದಿನ ವಿಶೇಷ ಕಾರ್ಯಕ್ರಮವನ್ನು ಕೇಳ್ತಾ ಇರಿ, ನಮ್ಮ ಜೊತೆಯಾಗಿರಿ.

ವಿವಿಧ ಭಾರತಿಯಲ್ಲಿ ಇಂದಿನ ವಿಶೇಷ ಕಾರ್ಯಕ್ರಮ ಆರಂಭ ಆಗಿದೆ. ಸಡಗರ ಚಿತ್ರದ ಗೀತೆ ಕೇಳ್ಕೊಂಡು ಬಂದ್ರಿ. ನಿಜ ಹೇಳಲ ನಾ ಒಂದು ಶಾನ್ ಮತ್ತೆ ಅನುರಾಧ ಭಟ್ ಅವರು ಹಾಡಿದ್ರು. ಗೋಸ್ಪಿರ್ ಅವರು ಬರೆದ ಗೀತೆಗೆ ವಿ ಶ್ರೀಧರ್ ಅವರ ಸಂಗೀತ ಇತ್ತು. ಈಗಷ್ಟೇ ಕೇಳಿದ್ರಲ್ಲ ಅಲ್ಲೊಂದು ಬೆಳ್ಳಿ ಮೋಡ, ಇದು B3 ಅನ್ನುವ ಚಿತ್ರದ ಹಾಡು. ಅನೂಪ್ ಸೆಲಿನ್ ಮತ್ತು ರಿತೀಶ್ ಅವರು ಹಾಡಿದ್ದು. ಕವಿರಾಜ್ ಅವರು ಬರೆದ ಗೀತೆಗೆ ಅನೂಪ್ ಸೆಲಿನ್ ಅವರೇ ಸಂಗೀತವನ್ನ ನೀಡಿದ್ರು. 9:15 ಸಮಯ ಆಗಿದೆ. ಇಂದಿನ ವಿಶೇಷ ಕಾರ್ಯಕ್ರಮ

ಭಾರತೀಯಲ್ಲಿ ಇಂದಿನ ವಿಶೇಷ ಅಂದಾಗ ಈಗಾಗಲೇ ಹೇಳಿದ ಹಾಗೆ ದೇಶ ವಿಭಜನೆ ಮತ್ತು 80ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ, ಎರಡೂ ಕೂಡ ವಿರುದ್ಧವಾದಂಥ ವಿಷಯಗಳು. ಆದರೂ ಕೂಡ ಎರಡಕ್ಕೂ ಇವತ್ತು ಮಾತಾಡ್ತಾ ಇರಬೇಕಾದ್ರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದಂಥ ಒಂದು ಸಂಭ್ರಮ ಒಂದು ಕಡೆ, ಆದರೆ ಸ್ವಾತಂತ್ರ್ಯದ ಸಂಭ್ರಮವನ್ನು ಅನುಭವಿಸೋದಕ್ಕೆ ಸಿದ್ಧವಾಗ್ತಾ ಇರುವಂಥ ಸಂದರ್ಭದಲ್ಲೇನೆ ಅಂದರೆ 1947 ಆಗಸ್ಟ್ 14ಕ್ಕೆ ಬ್ರಿಟಿಷರೇನೋ ಭಾರತವನ್ನು ಬಿಟ್ಟು ಹೊರಟರು. ನಮಗೆಲ್ಲರಿಗೂ ಸ್ವಾತಂತ್ರ್ಯ ಬಂದಿದ್ದು ಬಹಳ ಖುಷಿಯ ವಿಷಯ ಆಗಿತ್ತು. ಸ್ವಾತಂತ್ರ್ಯ ಬಂದ ಖುಷಿಯ ನಡುವೆ ದೇಶ ವಿಭಜನೆ, ಅಂದರೆ 14ಆಗಸ್ಟ್ಕ್ಕೆ ಪಾಕಿಸ್ತಾನ ಭಾರತ ಎರಡೂ ಕೂಡ ವಿಭಜನೆಯಾಗುವಂಥ ಪರಿಸ್ಥಿತಿ ಬಂತು. ಹಾಗಾಗಿ 14ಆಗಸ್ಟ್ ಪಾಕಿಸ್ತಾನ ತನ್ನ ಒಂದು ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿ ಕೂಡ ಪಾಲ್ಗೊಳ್ಳುತ್ತೆ. ಭಾರತದ ವಿಭಜನೆಯ ನಂತರ ಅಂದರೆ 1947ರಲ್ಲಿ ಭಾರತೀಯ ಸ್ವಾತಂತ್ರ್ಯ ಕಾಯ್ದೆಯ ಪ್ರಕಾರ ಬ್ರಿಟಿಷ್ ತನ್ನ ಆಡಳಿತವನ್ನು ಕೊನೆಗೊಳಿಸಿತು. ಆಗಸ್ಟ್ 14 ಭಾರತದ ಉಪಖಂಡ ಏನಿದೆಯಲ್ಲ ನಮ್ಮ ದೇಶ, ಅದರಲ್ಲಿ ಒಂದು ಭಾಗ ಪಾಕಿಸ್ತಾನವಾಗಿ ಕೂಡ ಆಯಿತು. ಭಾರತ ವಿಭಜನೆಯ ನಂತರ ಪಾಕಿಸ್ತಾನವನ್ನು ಒಂದು ರಾಷ್ಟ್ರ ಅಂತ ಘೋಷಣೆ ಮಾಡಲಾಯಿತು. ಹಾಗೆ ಭಾರತ ಕೂಡ ಗಣತಂತ್ರ ರಾಜ್ಯವನ್ನಾಗಿ ಘೋಷಣೆ ಮಾಡಲಾಯಿತು. ಭಾರತ ಮತ್ತು ಪಾಕಿಸ್ತಾನ ದೇಶಗಳ ಜನ ದೇಶಭಕ್ತಿ ಮತ್ತು ಸ್ವಾತಂತ್ರ್ಯದ ಒಂದು ಪರಿಕಲ್ಪನೆಯನ್ನು ಬಹಳಷ್ಟು ವರ್ಷಗಳಿಂದ 200 ವರ್ಷಗಳಿಂದ ಏನು ಈ ಒಂದು ಹೋರಾಟ ನಡೀತಾ ಇತ್ತು, ನಮ್ಮ ದೇಶವನ್ನು ನಮಗೆ ಕೊಡಿ, ನಾವು ನಮ್ಮ ದೇಶದ ಕಷ್ಟ ಸುಖ ಏನೇ ಇದ್ರೂ ಕೂಡ ನಾವು ನೋಡ್ಕೊಳ್ತೀವಿ ಅಂತ ಹೇಳಿ ಇದಕ್ಕೆ ಒಂದು ಅಂತ್ಯ ಮುಕ್ತಿ ಅಂತೂ ಬಂತು. ಆದರೆ ಎರಡು ದೇಶಗಳ ವಿಭಜನೆ ಬಹಳಷ್ಟು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಭೌತಿಕವಾಗಿ ಕೂಡ ಒಂದಷ್ಟು ಸಮಸ್ಯೆಗಳನ್ನು ತಂದು ಒಡ್ಡಿತು. ನಮ್ಮ ದೇಶದ ಬಂಗಾಳ, ಬಿಹಾರ, ಬೇರೆ ಬೇರೆ ಪಂಜಾಬ್, ಉತ್ತರ ಭಾರತದ ಒಂದಷ್ಟು ಪ್ರದೇಶಗಳಲ್ಲಿ ಜನರಿಗೆ ಸಾಕಷ್ಟು ಕಷ್ಟ, ನಷ್ಟ, ನೋವುಗಳಾಯಿತು. ಆ ಜನರ ಮೇಲೆ ಒಂದಷ್ಟು ಕ್ರೌರ್ಯ ಕೂಡ ನಡೀತು. ಏನಂತ ಹೇಳಿದ್ರೆ ಬೇರೆ ಬೇರೆ ಕಡೆಗಳಿಂದ, ಪಾಕಿಸ್ತಾನದಿಂದ ಭಾರತಕ್ಕಿರಬಹುದು, ಭಾರತದಿಂದ ಪಾಕಿಸ್ತಾನದ ಕಡೆಗೆ ಹೋಗುವಂಥ ಬರುವಂಥ ಈ ಒಂದು ಏನೋ ಒಂದು ಕಡೆಗಳಲ್ಲಿ ನಿಂತಹ ಜನ, ನೆಲೆ ನಿಂತಹ ಜನ ತಮ್ಮೆಲ್ಲ ಸ್ಥಿರ ಆಸ್ತಿಯನ್ನು ಎಲ್ಲವನ್ನು ಬಿಟ್ಟು ಇನ್ನೊಂದು ದೇಶಕ್ಕೆ ಹೋಗಿ ಸೇರಿಕೊಳ್ಬೇಕು, ನಮ್ಮ ಮೊದಲಿಂದಲೂ ಕೂಡ ಭಾರತ ದೇಶದಲ್ಲಿ ಇದ್ದವರು ಈಗ ಎರಡೂ ದೇಶ ಆಯಿತು ಅನ್ನುವಂಥ ಒಂದು ಆ ಮಾನಸಿಕ ಸ್ಥಿತಿಯನ್ನು ಒಪ್ಕೊಳ್ಳೋದು ಬಹಳ ಕಷ್ಟ ಆಯಿತು. ಹಾಗಾಗಿ ಜನರಿಗೆ ಏನನ್ನು ನಿರ್ಧಾರ ಮಾಡಿಕೊಳ್ಬೇಕು ಅನ್ನೋದು ಕೂಡ ತುಂಬ ಕಷ್ಟ ಆಗಿ ಎಲ್ಲ ಸ್ಥಿರ ಆಸ್ತಿಗಳನ್ನು ಕೆಲವರು ಬಿಟ್ಟು ಹೋದರು. ಲಕ್ಷಾಂತರ ಜನ ನಿರಾಶ್ರಿತರ ಶಿಬಿರಗಳನ್ನು ಸೇರಿಕೊಂಡ್ರು. ಜೊತೆಗೆ ಅಲ್ಲಿ ನಡೆದಂತಹ ಹಿಂಸಾಚಾರಗಳಿಂದಾಗಿ, ಆಹಾರ, ನೀರು, ಸ್ವಚ್ಛತೆಯ ಕೊರತೆಯಿಂದಾಗಿ ಕೂಡ ಒಂದಷ್ಟು ಜನ ಸಾವು ನೋವಿಗೆ ಕೂಡ ಒಳಗಾದರು. 200 ವರ್ಷಗಳ ಕಾಲದ ಈ ಆಡಳಿತದಿಂದ ಮುಕ್ತವಾದರೂ ಕೂಡ ಈ ಒಂದು ಏನು ವಿಭಜನೆಯಿಂದಾಗಿ ಒಂದಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಬೇಕಾಗಿ ಬಂತು.

0: ನಾನು ನನ್ನ ಕನಸು ಚಿತ್ರದ ಹಾಡು ಕೇಳಿದ್ರಿ. ಕೈಲಾಶ್ ಖೇರ್ ಅವರು ಹಾಡಿದ್ದು. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.
1: ವೇಷ ಬೇರೆ, ಭಾಷೆ ಬೇರೆ, ದೇಶ ಒಂದೇ ಭಾರತ.
2: ವೇಷ ಬೇರೆ, ಭಾಷೆ ಬೇರೆ, ದೇಶ ಒಂದೇ ಭಾರತ.
1: ಭಾರತಕ್ಕೊಂದೇ ತ್ರಿವರ್ಣ ಧ್ವಜ.
3: ಭಾರತದ ನೆಲದಲ್ಲಿ ಸಾವಿರಾರು ಊರುಗಳಿದೆ, ಹತ್ತಾರು ಭಾಷೆಗಳಿದೆ, ಆದರೆ ಕನ್ನಡಿಗನಿಗೆ ಮಾತ್ರ ಬಾವುಟ ನೆಯೋ ಭಾಗ್ಯ ಸಿಕ್ಕಿರುತ್ತೆ.
1: ಸ್ವಾತಂತ್ರ್ಯ ದಿನದಂದು ಎಲ್ಲರ ಮನೆಗಳ ಮೇಲೆ ಹಾರಾಡುತ್ತಾ ಪ್ರಜ್ವಲಿಸಲಿ ಬಾವುಟದ ರಂಗು.
0: ಇಂದಿನ ವಿಶೇಷ ಕಾರ್ಯಕ್ರಮನ ಕೇಳ್ತಾ ಸಾಗ್ತಾ ಇದ್ದೇವೆ. ವಿವಿಧ ಭಾರತಿ 102.9 FM ಆಕಾಶವಾಣಿ ಕನ್ನಡ. ಆಗಸ್ಟ್ 14 ಭಾರತದಲ್ಲಿ ವಿಭಜನೆಯ ಭೀಕರತೆಯನ್ನು ನೆನಪಿಸಿಕೊಳ್ಳುವಂಥ ಒಂದು ದಿನವನ್ನಾಗಿ ಆಚರಿಸಲಾಗ್ತಾ ಇದೆ. ಆಗಸ್ಟ್ 14 ಅಖಂಡ ಭಾರತವನ್ನು ಒಡೆದು ವಿಭಜಿಸಿ ಪ್ರತ್ಯೇಕ ರಾಷ್ಟ್ರಗಳನ್ನಾಗಿ ಮಾಡಿದಾಗ ಉಂಟಾದಂತಹ ಸಾವು ನೋವು, ಇದರಲ್ಲಿ ಭಾಗವಹಿಸಿದ ಎಲ್ಲ ನಾಗರಿಕರನ್ನು ಸ್ಮರಿಸುವ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ. 1947 ಆಗಸ್ಟ್ 14 ಬ್ರಿಟಿಷರ ಆಡಳಿತದಿಂದ ಬಿಡುಗಡೆಯಾಗಿ ಪಾಕಿಸ್ತಾನ ಪ್ರತ್ಯೇಕ ರಾಷ್ಟ್ರವನ್ನಾಗಿ ಆಯಿತು. ಪ್ರತ್ಯೇಕ ರಾಷ್ಟ್ರೀಯ ದಿನವನ್ನಾಗಿ ಸ್ವಾತಂತ್ರ್ಯವನ್ನು ಪಡ್ಕೊಳ್ಳುತ್ತು. ಈ ಒಂದು ನೆನಪಿನಲ್ಲಿ ನಾವು ವಿಭಜನೆಯ ಭೀಕರತೆಯನ್ನು ನೆನಪು ಮಾಡಿಕೊಳ್ತಾ, ಈ ಎಲ್ಲ ಏನು ಸಾಕಷ್ಟು ಜನರು ಸ್ಥಳಾಂತರ ಆಗಿದ್ದು, ಮತ್ತು ಕೋಮುವಾದ, ಹಿಂಸೆ, ಮಾನವ ಸಂಪನ್ಮೂಲದ ನಷ್ಟ, ರಾಷ್ಟ್ರೀಯ ಏಕತೆಗೆ ಕೂಡ ಅಲ್ಲಲ್ಲಿ ಭಂಗ ಉಂಟಾಯಿತು, ಇದೆಲ್ಲವನ್ನು ಕೂಡ ಸ್ಮರಿಸುವಂತಹ ದಿನವನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ.

0: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
1: ಆತ್ಮೀಯರೇ, ಆಕಾಶವಾಣಿ ಶ್ರೋತೃಗಳ ಬಹುದಿನಗಳ ಕನಸು ನನಸು ಕರುನಾಡ ಶ್ರೋತೃ ಸಂಘ ಈಗ ನೋಂದಾಯಿತ. ಅಧಿಕೃತ ಉದ್ಘಾಟನೆ ಪ್ರಣಯರಾಜ ಶ್ರೀನಾಥ್ ಅವರಿಂದ ಎಸ್ ಜಾನಕಿ ನುಡಿ ನಮನವೂ ಇದೆ. ಯಾವಾಗ? ಆಗಸ್ಟ್ 16 ಸಂಜೆ 4 ಗಂಟೆ. ಎಲ್ಲಿ? ವೀರಶೈವ ಮಹಾಸಭಾ, ಅರಮನೆ ರಸ್ತೆ, ಬೆಂಗಳೂರು. ಎಲ್ಲರಿಗೂ ಸ್ವಾಗತ. ಬನ್ನಿ ಸಂಭ್ರಮಿಸೋಣ.

ಮಾಯೆ ನೀನೊಂದು ಮಾಯೆ ಅಂತ ಹಾಡು ಕೇಳಿದ್ರಿ, ಅದು ಜೇಸಿಸ್ ಚಿತ್ರದ ಹಾಡು. ಸಿದ್ಧಾರ್ಥ್ ಬೆಳ್ಮಣ್ಣು ಮತ್ತು ಚಿತ್ರ ಅವರು ಧ್ವನಿಯಾಗಿದ್ದಂತಹ ಗೀತೆ. ಜಯಂತ್ ಕಾಯ್ಕಿಣಿಯವರ ರಚನೆಯಾಗಿತ್ತು, ಅನೂಪ್ ಸೀಲಿನ್ ಅವರು ಸಂಗೀತ ನೀಡಿದ್ರು. ಅದರ ಜೊತೆಗೆ ಬಂದಂತಹ ಮತ್ತೊಂದು ಹಾಡು ಯಜಮಾನ ಚಿತ್ರದ್ದು, ಶ್ರೇಯಾ ಘೋಷಾಲ್ ಹಾಗೂ ಸೋನು ನಿಗಮ್ ಅವರ ಧ್ವನಿಗಳಲ್ಲಿತ್ತು. ಕವಿರಾಜ್ ಅವರು ಬರೆದ ಗೀತೆಗೆ ವಿ ಹರಿಕೃಷ್ಣ ಅವರ ಸಂಗೀತ ಇತ್ತು. ಇನ್ನು 9:36:55 ಸಮಯ ಆಗಿದೆ. ದೇಶ ವಿಭಜನೆಯ ವಿಚಾರವನ್ನು ನಾವು ಮಾತಾಡ್ತಾ ಇರಬೇಕಾದ್ರೆ, ಭಾರತ ಮತ್ತು ಪಾಕಿಸ್ತಾನಗಳೆರಡು ಸದ್ಯಕ್ಕೆ ನೆರೆಹೊರೆಯ ದೇಶಗಳು, ಮತ್ತು ಆಗಾಗ ತನ್ನ ಗಡಿಗಾಗಿ ನೆಲ ಜಲದ ವಿಚಾರವಾಗಿ ಆಗಾಗ ಕದನ ವಿರಾಮ ಪರಸ್ಪರ ಆರೋಪ ಪ್ರತ್ಯಾರೋಪಗಳಿಂದಾಗಿ ಒಂದು ರೀತಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿಯ ನಡುವೆ ನಮ್ಮ ನಂಟು ಸಾಗ್ತಾ ಇದೆ. ಆದರೆ ಸ್ವಾತಂತ್ರ್ಯಕ್ಕೂ ಮುನ್ನ ಇವೆರಡೂ ಕೂಡ ಅಖಂಡ, ಅಂದರೆ ಒಂದೇ ದೇಶ ಆಗಿತ್ತು, ಅಖಂಡ ಭಾರತ ಆಗಿತ್ತು. ಬ್ರಿಟಿಷರು ಬಂದ ಮೇಲೆ ಸಾಕಷ್ಟು ಬದಲಾವಣೆಗಳಾಗಿ 1947 ಹೊತ್ತಿಗೆ ಮತ್ತಷ್ಟು ಬದಲಾವಣೆಗೆ ಒಳಪಟ್ಟು ದೇಶ ವಿಭಜನೆಯ ಹಾದಿಯನ್ನು ಹಿಡಿಬೇಕಾಗುತ್ತೆ. ಹೀಗಿದ್ದಾಗ ಮೌಂಟ್ ಬ್ಯಾಟನ್ ಬ್ರಿಟಿಷ್ ಅಧಿಕಾರಿ ಭಾರತದ ವಿಭಜನೆಯ ಒಂದು ಯೋಜನೆಯ ಸಂಬಂಧಪಟ್ಟ ಹಾಗೆ ಭಾರತ ಮತ್ತು ಪಾಕಿಸ್ತಾನಕ್ಕೆ ಅಧಿಕಾರವನ್ನು ಕೊಡಬೇಕಾಗಿರುತ್ತೆ. ಅವರು ಹೇಳ್ತಾರೆ 15 ಭಾರತಕ್ಕೆ ಸ್ವಾತಂತ್ರ್ಯ ಬರುತ್ತೆ ಅಂತ ಹೇಳಿ. ಹೀಗೆ 14 ಮತ್ತು 15 ಮಧ್ಯರಾತ್ರಿಗೆ ಮೌಂಟ್ ಬ್ಯಾಟನ್ ಅವರು ಭಾರತೀಯರಿಗೆ ಔಪಚಾರಿಕವಾಗಿ ಅಧಿಕಾರವನ್ನು ಬಿಟ್ಕೊಡೋದು ಅಂಥೇಳಿ ತೀರ್ಮಾನ ಆಗಿರುತ್ತೆ. ಪಾಕಿಸ್ತಾನ 14 ತನ್ನ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡಿಕೊಳ್ಳುತ್ತೆ. ಅಂದರೆ ಮೌಂಟ್ ಬ್ಯಾಟನ್ ಅವರು ಪಾಕಿಸ್ತಾನಕ್ಕೆ ಕೊಟ್ಟಿದ್ದಂತಹ ಆಡಳಿತದ ಅಧಿಕಾರವನ್ನು ಕರಾಚಿಯಲ್ಲಿ ಕೊಡಬೇಕಾಗಿರುತ್ತೆ. ಮೌಂಟ್ ಬ್ಯಾಟನ್ ಅವರು ಅಂದರೆ ಭಾರತ ಮತ್ತು ಪಾಕಿಸ್ತಾನ ಎರಡೂ ಕಡೆಗಳಲ್ಲಿ ಒಂದೇ ಸಮಯಕ್ಕೆ ಇರೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿ ಕರಾಚಿ ಭೇಟಿಯನ್ನು ಮುಂದಕ್ಕೆ ಹಾಕಬೇಕು ಅನ್ನುವ ಒಂದು ಮಾತುಕತೆಯನ್ನು ನಡೆಸಲಾಗುತ್ತೆ. ಮೌಂಟ್ ಬ್ಯಾಟನ್ ಅವರು ಎರಡೂ ಕಡೆಯಲ್ಲಿ ಇರೋದಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿ ಕರಾಚಿಯ ಒಂದು ಅಧಿಕಾರವನ್ನು ಮುಂದಕ್ಕೆ ಹಾಕುವಂಥ ಮಾತಾಡಿದ್ರು ಕೂಡ 14 ಪಾಕಿಸ್ತಾನ ನಮಗೆ ಸ್ವಾತಂತ್ರ್ಯ ಬಂತು ಅಂತ ಹೇಳಿ ಅವರು ತೀರ್ಮಾನವನ್ನು ಮಾಡಿಕೊಳ್ತಾರೆ. ಇದು ಇದ್ದಕ್ಕಿದ್ದ ಹಾಗೆ ಮಾಡಿಕೊಂಡಂಥ ಒಂದು ತೀರ್ಮಾನ ಅಂತ ಹೇಳಿ ಒಂದು ವರದಿಯ ಪ್ರಕಾರ ನಾವು ಗಮನಿಸಬಹುದು.

ಎಲ್ಲೆಲ್ಲ ಓಡುವ ಮನಸ್ಸೇ ಅಂತ ಸಿದ್ಲಿಂಗು ಚಿತ್ರದ ಗೀತೆಯನ್ನ ಹಾಡಿದವರು ಅವಿನಾಶ್ ಚಬ್ಬಿ. ಅರಸು ಅಂತಾರೆ ಅವರ ಸಾಹಿತ್ಯ, ಅನೂಪ್ ಸೀಲಿನ್ ಅವರ ಸಂಗೀತ ಇತ್ತು. ಹಾಗೆ ನೀನೊಂದು ಮುಗಿಯದ ಮೌನ ಎದೆಗಾರಿಕೆ ಚಿತ್ರಕ್ಕಾಗಿ ಗೀತೆಯನ್ನ ಬರೆದವರು ಸುಮನ ಡಿ ಕಿತ್ತೂರು, ಸಾಧು ಕೋಕಿಲ ಅವರ ಸಂಗೀತ ಮತ್ತು ಸಾಧು ಕೋಕಿಲ ಅವರೇ ಹಾಡನ್ನ ಹಾಡಿದ್ರು.

ಮೇಲನ ಚಿತ್ರದ ಗೀತೆ ಕೇಳಿದ್ರಿ. ಜಯಂತ್ ಕಾಯ್ಕಿಣಿಯವರು ಬರೆದಿದ್ದು, ಮನೋಮೂರ್ತಿಯವರ ಸಂಗೀತ, ಕುನಾಲ್ ಗಾಂಜಾವಾಲ ಅವರು ಹಾಡಿಗೆ ದನಿಯಾಗಿದ್ದರು. ಹೌದು, ದೇಶ ಸ್ವಾತಂತ್ರ್ಯವನ್ನು ಪಡೆದು 80 ವರ್ಷಗಳಾಗಿದೆ. ನಾವು ಅಭೂತಪೂರ್ವವಾದ ಯಶಸ್ಸನ್ನು ಗಳಿಸಿದ್ದೇವೆ. ಜಗತ್ತಿನಲ್ಲಿ ಭಾರತ ವಿಶೇಷವಾದ ಸ್ಥಾನವನ್ನು ಪಡೆದು ಜಾಗತಿಕವಾಗಿ ಮುನ್ನುಗ್ತಾ ಇದೆ. ಆಗಸ್ಟ್ 15 ನಾಳೆ ದೇಶದ ನಾಯಕರುಗಳೆಲ್ಲರೂ ಕೂಡ, ಅಂದರೆ ಆಯಾ ರಾಜ್ಯಗಳಲ್ಲಿ, ಜಿಲ್ಲೆಗಳಲ್ಲಿ

ನಮಗೆ ಮತ್ತೊಂದು ಸಂತಸದ ಸಂಭ್ರಮದ ದಿನ ಆಗಸ್ಟ್ 15ಕ್ಕಾಗಿ ನಾವೆಲ್ಲರೂ ಕೂಡ ಸಂಭ್ರಮದಿಂದ ಕಾಯ್ತಾ ಇದ್ದೇವೆ. ಧ್ವಜಾರೋಹಣ ನೆರವೇರಿಸಿ ನಮ್ಮ ನಾಯಕರು ಹೇಳುವಂತಹ ಮಾತುಗಳು, ದೇಶದ ಪ್ರಗತಿಯ ಬಗ್ಗೆ, ಇಲ್ಲಿವರೆಗೂ ಸಾಧಿಸಿರುವ ಪ್ರಗತಿ, ಮುಂದೆ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳ ಬಗ್ಗೆ ಕೂಡ ನಾವು ಬಹಳಷ್ಟು ವಿವರಗಳನ್ನು ಅವರಿಂದ ತಿಳ್ಕೊಳ್ತೇವೆ. ಹಾಗೆ ಈ ಸಂಜೆ 7 ಗಂಟೆಗೆ ನಮ್ಮ ರಾಷ್ಟ್ರಪತಿಗಳು ಕೂಡ ದೇಶದ ಜನತೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಒಟ್ಟಾರೆ ಭಾರತದ ಸ್ವಾತಂತ್ರ್ಯ ದಿನಾಚರಣೆ ಒಂದು ಐತಿಹಾಸಿಕ ವಿಶೇಷವಾದಂಥ ಘಟನೆಯಾಗಿ ಇಡೀ ದೇಶದಲ್ಲಿ ಮಾತ್ರವಲ್ಲ ಜಗತ್ತಿನಲ್ಲಿ ಗಮನವನ್ನು ಸೆಳೆಯುತ್ತಾ ಇದೆ ಅನ್ನೋದು ಸತ್ಯ. ಇದಾಗಿತ್ತು ಈ ದಿನದ ಇಂದಿನ ವಿಶೇಷ ಕಾರ್ಯಕ್ರಮ.

ಚಕ್ರವರ್ತಿ ಚಿತ್ರಕ್ಕಾಗಿ ಗೀತೆಯನ್ನು ಬರೆದುಕೊಟ್ಟವರು ವಿ ನಾಗೇಂದ್ರ ಪ್ರಸಾದ್, ದನಿಯಾಗಿದ್ರು ಶ್ರೇಯಾ ಘೋಷಾಲ್ ಹಾಗೂ ಅರ್ಮಾನ್ ಮಲ್ಲಿಕ್, ಸಂಗೀತ ಸಂಯೋಜನೆ ಮಾಡಿದ್ರು ಅರ್ಜುನ್ ಜನ್ಯ. ಇಂದಿನ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಸಮಯ ಆಗಿದೆ 10 ಗಂಟೆ. ಈಗ ಕೇಳಿ ಸುದ್ದಿ ಮುಖ್ಯಾಂಶಗಳು.

ದೇಶ ವಿಭಜನೆಯಿಂದ ಬಾಧಿತರಾದ ಪ್ರತಿಯೊಬ್ಬರ ಧೈರ್ಯ ಹಾಗೂ ತ್ಯಾಗವನ್ನು ಕೃತಜ್ಞತೆಯಿಂದ ಸ್ಮರಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ಪ್ರಧಾನಿ, ವಿಭಜನೆಯ ಸಮಯದ ಭೀಕರ ಅನ್ಯಾಯ ಮತ್ತು ಸಂಕಷ್ಟಗಳನ್ನು ಮೆಟ್ಟಿ ನಿಂತು ಶೂನ್ಯದಿಂದ ಬದುಕನ್ನು ಕಟ್ಟಿಕೊಂಡ ಜನರು ತಮ್ಮ ಕಷ್ಟಗಳನ್ನೇ ಸಾಧನೆಗಳನ್ನಾಗಿ ಪರಿವರ್ತಿಸಿ ದೇಶದ ಪ್ರಗತಿಗೆ ಅಪಾರ ಕೊಡುಗೆ ನೀಡಿದ್ದಾರೆ ಎಂದು ಶ್ಲಾಘಿಸಿದ್ದಾರೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಡಾ ವೀರೇಂದ್ರ ಕುಮಾರ್ ಅವರು ನವದೆಹಲಿಯಲ್ಲಿಂದು ನಡೆಯಲಿರುವ ಹಿರಿಯ ನಾಗರಿಕರ ರಾಷ್ಟೀಯ ಮಂಡಳಿಯ 5ನೇ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಭೆಯಲ್ಲಿ ಹಿರಿಯ ನಾಗರಿಕರ ಕಲ್ಯಾಣಕ್ಕೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಮಂಡಳಿ ಚರ್ಚಿಸಲಿದೆ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳಲು ಸುಪ್ರೀಂಕೋರ್ಟ್ ಬದ್ಧವಾಗಿದ್ದು, ಕಲಾಪಗಳ ನೇರ ಪ್ರಸಾರವೇ ಇದಕ್ಕೆ ಸಾಕ್ಷಿ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹೇಳಿದ್ದಾರೆ. ಆದರೆ ನೇರ ಪ್ರಸಾರವನ್ನು ಕೆಲವೊಮ್ಮೆ ದುರುಪಯೋಗಪಡಿಸಿಕೊಳ್ಳುತ್ತಿರುವುದು ವಿಷಾದನೀಯ ಎಂದು ಅವರು ಡಿಡಿ ನ್ಯೂಸ್ಗೆ ನೀಡಿದ ಸಂದರ್ಶನದಲ್ಲಿ ತಿಳಿಸಿದ್ದಾರೆ. ಗ್ವಾಲಿಯರ್ನ ಪ್ರತಿಷ್ಠಿತ ಯುದ್ಧತಂತ್ರ ಮತ್ತು ವಾಯುಸಮರ ಅಭಿವೃದ್ಧಿ ಸಂಸ್ಥೆ TACDEಯಲ್ಲಿ ತರಬೇತಿ ಪೂರ್ಣಗೊಳಿಸಿ ಫೈಟರ್ ಕಾಂಬ್ಯಾಟ್ ಲೀಡರ್ FCL ಆಗಿ ಅರ್ಹತೆ ಪಡೆಯುವ ಮೂಲಕ ಸ್ಕ್ವಾಡ್ರನ್ ಲೀಡರ್ ಭಾವನಾ ಕಾಂತ್ ಈ ಸಾಧನೆ ಮಾಡಿದ ಮೊದಲ ಮಹಿಳಾ ವಾಯುಸೇನಾ ಅಧಿಕಾರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರದ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಹಲವು ದೇಶಗಳಲ್ಲಿ ಕಾಶ್ಮೀರಿ ವಲಸಿಗರಿಂದ ಪ್ರತಿಭಟನೆಗಳು ನಡೆದಿವೆ. ಬೆಲ್ಜಿಯಂನಲ್ಲಿ ನಿನ್ನೆ ಕಾಶ್ಮೀರಿ ವಲಸಿಗರ ಸಂಘಟನೆಗಳು ಬ್ರಸೆಲ್ಸ್ನ ಯುರೋಪಿಯನ್ ಸಂಸತ್ನಿಂದ ವಿಶ್ವಸಂಸ್ಥೆಯತ್ತ ಮೆರವಣಿಗೆ ನಡೆಸಿ ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರದ ಪರಿಸ್ಥಿತಿಯ ಕುರಿತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಶೀಲನೆ ನಡೆಸುವಂತೆ ಆಗ್ರಹಿಸಿವೆ. ತುಳುನಾಡಿನ ವಿಶಿಷ್ಟ ಸಾಂಸ್ಕೃತಿಕ ಪರಂಪರೆ, ಜನಪದ ಆಚರಣೆಗಳು ಹಾಗೂ ಸಾಂಪ್ರದಾಯಿಕ ಆಹಾರ ಪದ್ಧತಿಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಮಂಗಳೂರಿನ ಪಿಲಿಕುಳ ಸಂಸ್ಕೃತಿ ಗ್ರಾಮದ ಗುತ್ತುಮನೆಯಲ್ಲಿ ಇದೇ 16ರಂದು ಸಾಂಪ್ರದಾಯಿಕ ಆಟಿಕೂಟ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಡಾ ಅರುಣ್ ಕುಮಾರ್ ಶೆಟ್ಟಿ ತಿಳಿಸಿದ್ದಾರೆ. ಉತ್ತರಾಖಂಡದ ಚಮೋಲಿ ಜಿಲ್ಲೆಯ ಜಲವಿದ್ಯುತ್ ಯೋಜನಾ ಸ್ಥಳದಲ್ಲಿ ನಿರ್ಮಾಣ ಹಂತದ ಸುರಂಗದಲ್ಲಿ ನಿನ್ನೆ ಸಂಜೆ ಭೂಕುಸಿತ ಮತ್ತು ನೀರು ಸೋರಿಕೆಯಾಗಿ 6 ಜನರು ಮೃತಪಟ್ಟಿದ್ದು 14 ಜನರು ಗಾಯಗೊಂಡಿರುವ ಘಟನೆ ನಡೆದಿದೆ. ಟೊರಾಂಟೋದಲ್ಲಿ ನಡೆದ ಕೆನಡಿಯನ್ ಓಪನ್ ಟೆನಿಸ್ನ ಮಹಿಳಾ ಡಬಲ್ಸ್ ಫೈನಲ್ನಲ್ಲಿ ಜೆಕ್ ಗಣರಾಜ್ಯದ ಕೆಟರಿನಾ ಸಿನಿಯಾಕೋವಾ ಮತ್ತು ಚೀನಾದ ಝಾಂಗ್ ಶೂವಾಯಿ ಜೋಡಿ ಆಸ್ಟ್ರೇಲಿಯಾದ ಸ್ಟಾರ್ಮ್ ಹಂಟರ್ ಮತ್ತು ಅಮೆರಿಕದ ಡೆಸಿರೆ ಕ್ರಾಕ್ಜೈಕ್ ಜೋಡಿ ವಿರುದ್ಧ 6-4, 6-3 ಅಂತರದಲ್ಲಿ ಗೆದ್ದು ಮಹಿಳಾ ಡಬಲ್ಸ್ ಪ್ರಶಸ್ತಿ ಮುಡಿಗೇರಿಸಿಕೊಂಡರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
3: ದೊಡ್ಡ ಸಾಹಿತ್ಯ ಎಂಬುದು ದೊಡ್ಡ ತಪಸ್ಸಿನ ಫಲ. ಅದರ ಜೀವಾಳ ಸತ್ಯದರ್ಶನ. ಬುದ್ಧಿ ಬ್ರಹ್ಮಗಿರಿ, ಕಾವ್ಯ ಕಾವೇರಿ. ಸರಸ್ವತಿಯು ತಪಸ್ಸಿಲ್ಲದ ನೈವೇದ್ಯಕ್ಕೆ ಒಲಿಯಲಾರಳು, ಹೀಗೆಂದವರು ಡಿವಿ ಗುಂಡಪ್ಪನವರು. ಹೆಚ್ಚು ಹೆಚ್ಚು ಓದಿದಂತೆಲ್ಲ ನಮ್ಮ ಅಜ್ಞಾನದ ಅರಿವು ನಮಗುಂಟಾಗುತ್ತದೆ. ಇದು ಕವಿ ಪಿ ಬಿ ಶೆಲ್ಲಿ ಹೇಳಿರುವ ಮಾತು.

10:55 ಸಮಯ. ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ಬೆಳಗಿನಿಂದನೂ ಕೂಡ ಕಾರ್ಯಕ್ರಮಗಳನ್ನ ಕೇಳ್ತಾ ಮತ್ತಷ್ಟು ಸಂದೇಶಗಳನ್ನ ರವಾನೆ ಮಾಡಿದ್ದೀರಿ. ಕಾರ್ಯಕ್ರಮ ಇಷ್ಟ ಆಯ್ತು ಅಂತ ಹೇಳಿದ್ದೀರಾ, ವಿವಿಧ ಭಾರತಿ ಜೊತೆಯಾಗಿದ್ದೇವೆ ಅಂತ ಹೇಳಿದ್ದೀರಿ, ದೇಶ ವಿಭಜನೆಯ ಮಾತುಗಳು ಹಾಗೇನೆ ಹಾಡುಗಳು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ. ನಿಮ್ಮೆಲ್ಲರ ಸಂದೇಶಗಳ ಜೊತೆಗೆ ವಿವಿಧ ಭಾರತೀಯ ಈ ಕಾರ್ಯಕ್ರಮಗಳು ಹೀಗೆ ಮುಂದುವರಿತಾ ಇರುತ್ತೆ. ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಪ್ರಸಾರ ಈಗ ತಾನೇ ಆರಂಭ ಆಗ್ತಾ ಇದೆ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಹಳೆಯ ಹಾಡುಗಳ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳ್ತಾ ಇದ್ದೀರಾ, ಸಿ ಐ ಡಿ ರಾಜಣ್ಣ ಚಿತ್ರದಿಂದ ಒಂದು ಹಾಡು, ಪಿ ಬಿ ಶ್ರೀನಿವಾಸ್, ಪಿ ಸುಶೀಲ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರೋದು, ಜೀವದೇಶಂಕರ್ ಅವರು ಬರೆದ ಗೀತೆಗೆ ಸತ್ಯಂ ಅವರ ಸಂಗೀತ ಇದೆ.

0: ಮನ ಮೆಚ್ಚುವ ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಆರಂಭ ಆಗಿದೆ. ಎರಡು ಹಾಡುಗಳನ್ನು ಕೇಳ್ಕೊಂಡು ಬಂದ್ರಿ. ಬಯಲುದಾರಿ ಚಿತ್ರದಾಗಿದೆ, ಚಿವುದೇಶಂಕರ್ ಅವರೇ ಬರೆದದ್ದು, ರಾಜನ್ ನಾಗೇಂದ್ರ ಅವರ ಸಂಗೀತ, ಎಸ್ ಜಾನಕಿ ಅವರು ಹಾಡಿಗೆ ಧ್ವನಿಯಾಗಿದ್ದರು.
1: ಹೆಣ್ಣಿಗೆ ಒದಗುವ ವೈಧವ್ಯ ಒಂದು ಆಕಸ್ಮಿಕ, ಅದು ಯಾವ ಹೆಣ್ಣು ಬಯಸಿ ಬರುವುದಲ್ಲ. ಲಿಂಗಾಧಾರಿತವಾದ ತಾರತಮ್ಯ ಅಕ್ಷಮ್ಯವಾದುದು. ಮುತ್ತೈದೆಯರನ್ನು ಗೌರವಿಸಿ, ಆದರೆ ವಿಧವೆಯರನ್ನು ಅವಮಾನಗೊಳಿಸದಿರಿ. ವೈಧವ್ಯದ ಕುರಿತಾದ ತಿರಸ್ಕಾರ ನಾಗರಿಕ ಸಮಾಜಕ್ಕೆ ಒಂದು ಕಳಂಕ. ಈ ಕಳಂಕವನ್ನು ತೊಡೆದು ಎಲ್ಲ ಸ್ತ್ರೀಯರಿಗೂ ಸಮಾಜದಲ್ಲಿ ಸಮಾನ ಗೌರವ ಘನತೆ ದಕ್ಕುವಂತೆ ಮಾಡುವುದು ನಾಗರಿಕ ಸಮಾಜದ ಕರ್ತವ್ಯ.
0: ಹತ್ತು ಗಂಟೆ 16 ನಿಮಿಷಗಳ ಸಮಯ ಆಗಿದೆ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಇನ್ನೂ ಬಹಳಷ್ಟು ಹಾಡುಗಳನ್ನು ಕೇಳೋದು ಬಾಕಿ ಇದೆ. ಮುಂದೆ ಎರಡು ಹಾಡುಗಳನ್ನು ಕೇಳಬಹುದು. ವಸಂತ ಗೀತಾ ಚಿತ್ರದ ಹಾಡು ಇದು, ಚಿವುದಯಶಂಕರ್ ಅವರು ಬರೆದಿರುವಂಥದ್ದು. ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇದೆ. ಹಾಡಿಗೆ ಧನಿಯಾಗಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಇದರ ಜೊತೆಗೆ ಲಕ್ಷ್ಮೀ ಪ್ರಸನ್ನ ಅನ್ನುವ ಚಿತ್ರದ ಹಾಡು ಪಿ ಸುಶೀಲ ಮತ್ತು ವಿ ರಾಮಕೃಷ್ಣ ಅವರು ಜೊತೆಯಾಗಿ ಹಾಡಿರುವ, ಇದು ಕೂಡ ಚಿವುದಯಶಂಕರ್ ಅವರೇ ಬರೆದಿರುವ ಗೀತೆ. ಪಿ ಶ್ರೀನಿವಾಸನ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗೆ.

ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

0: ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಮಧುರವಾದ ಇಂಪಾದ ಹಾಡುಗಳನ್ನು ನೀವು ಕೇಳ್ತಾ ಇದ್ರ. ವಸಂತ ಗೀತ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಈಗ ತಾನೇ ಅಸಾಧ್ಯ ಅಳಿಯ ಚಿತ್ರದ ಹಾಡು ಜಿ ಉದಯಶಂಕರ್ ಅವರು ಬರೆದಿದ್ದು ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಜಿ ಕೆ ವೆಂಕಟೇಶ್ ಅವರು ಸಂಗೀತವನ್ನು ನೀಡಿದ್ರು. ಹಳೆಯ ಹಾಡುಗಳು ಸೊಗಸಾಗಿದೆ ಅಂತ ಹೇಳಿ ನೀವೆಲ್ಲ ಸಂದೇಶವನ್ನು ಕಳಿಸ್ತಾ ಇದ್ದೀರಾ. ಎಸ್, ನಿಮ್ಮ ಸಂದೇಶಗಳ ಜೊತೆಗೆ ಮುಂದೆ ಹೋಗೋಣ.
1: ನಗು ಮನುಷ್ಯನ ಬದುಕನ್ನು ಅರಳಿಸುವ ದಿವ್ಯೌಷಧ. ನಗು ಜೀವರಸವನ್ನು ಉದ್ದೀಪಿಸುವ ಸಂಜೀವಿನಿ. ಮನುಷ್ಯನಿಗೆ ನಿಸರ್ಗ ನೀಡಿರುವ ವರ.

0: ನಗು.
1: ಹೃದಯವನ್ನ ಅರಳಿಸುವುದು ನಗು, ಮನಸ್ಸನ್ನ ಬೆಸೆಯುವುದು ನಗು. 108 ಒತ್ತಡಗಳ ಸುಳಿಯಲ್ಲಿ ನಲಗುತ್ತ ಬಾಳನ್ನ ಯಾಂತ್ರಿಕಗೊಳಿಸಿರುವ ಮನುಷ್ಯನಿಗೆ ಕಲ್ಮಶವಿಲ್ಲದ ನಗು ಬದುಕನ್ನ ಹಗರಾಗಿಸಬಲ್ಲದು.
0: ನಗುತ್ತಿರು ಎಂದೆಂದು ಮಲ್ಲಿಗೆ ಹೂವಂತೆ ಸೂಸುತ್ತಿರು ಪ್ರೀತಿ.
1: ನಮ್ಮೆಲ್ಲ ಅಹಂ ಒತ್ತಡ ಜಂಜಡಗಳನ್ನ ಬದಿಗಿಟ್ಟು ನಗುವುದನ್ನು ಕಲಿಯೋಣ, ಇನ್ನೊಬ್ಬರ ನಗುವಿಗೂ ಕಾರಣರಾಗೋಣ.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿ.

0: ಆಯ್ಕೆಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಸರಿಯಾಗಿ 10:31 ಸಮಯವಾಗಿದೆ. ವಿವಿಧ ಭಾರತಿ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಇನ್ನೂ 1/2 ಗಂಟೆಗಳ ಕಾಲ ಪ್ರಸಾರವಾಗುತ್ತೆ. ಮುಂದಿನ ಹಾಡು ಧನಲಕ್ಷ್ಮಿ ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಪಿ ಸುಶೀಲ ಹಾಡಿದ್ದಾರೆ. ಕೆ ಎಸ್ ಸತ್ಯನಾರಾಯಣ ಅವರು ಬರೆದ ಗೀತೆಗೆ ಎಂ ರಂಗರಾವ್ ಅವರ ಸಂಗೀತ ಇದೆ. ಅದರ ಜೊತೆಗೆ ಮತ್ತೊಂದು ಹಾಡು ಕೂಡ ಬರ್ತಾ ಇದೆ.

0: ಸ್ವಚ್ಛತೆಯ ಕೊರತೆಯಿಂದಾಗಿ ಉಂಟಾಗುವ ಆರೋಗ್ಯ ಸಮಸ್ಯೆಗಳು ಒಂದಲ್ಲ ಎರಡಲ್ಲ.
1: ಹುಳುಕಡ್ಡಿ, ಹೊಟ್ಟೆ ಹುಳು, ತುರಿಕಜ್ಜಿ, ಮೈಮೇಲಿನ ಹುಣ್ಣುಗಳು, ಅತಿಸಾರ, ರಕ್ತಭೇದಿ, ಇವು ಸ್ವಚ್ಛತೆಯ ಕೊರತೆಯಿಂದ ಉಂಟಾಗುವ ಸಮಸ್ಯೆಗಳು ಎನ್ನುತ್ತಾರೆ ವೈದ್ಯರು.
0: ಕಣ್ಣು, ಕಿವಿ, ಮೂಗಿನ ಸ್ವಚ್ಛತೆ, ತಲೆ ಹಾಗೂ ಬಾಯಿಯ ನೈರ್ಮಲ್ಯ, ಚರ್ಮದ ಆರೈಕೆ,
1: ಮಲಮೂತ್ರ ವಿಸರ್ಜನೆಯ ನಂತರದ ಸ್ವಚ್ಛತೆ,
0: ಇವುಗಳನ್ನು ಬಾಲ್ಯದಿಂದಲೇ ರೂಢಿಸಿಕೊಳ್ಳಬೇಕು.
1: ಎಲ್ಲಿ ಸ್ವಚ್ಛತೆ ಇರುತ್ತದೆಯೋ ಅಲ್ಲಿ ಆರೋಗ್ಯ ಇರುತ್ತದೆ.

ತಾನೇ ಒಂದು ಹಾಡು ಕೇಳಿದ್ರಿ, ಇಂದಿನ ರಾಮಾಯಣ ಚಿತ್ರದ ಹಾಡಾಗಿತ್ತು ನಲ್ಲಯ ಸವಿಮಾತು ಅಂತ ಹೇಳಿದ್ದು. ಇದು ಚಿವುದೇಶಂಕರ್ ಅವರು ಬರೆದಿದ್ರು, ವಿಜಯಾನಂದ ಅವರ ಸಂಗೀತ ಇತ್ತು, ವಾಣಿ ಜಯರಾಮ್ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿಗೆ ಧ್ವನಿಯಾಗಿದ್ದರು. ಕೆಲವರು ಹೇಳ್ತಾ ಇದ್ರೆ ನಮ್ಮ ಸಂದೇಶಗಳು ಬಂದಿದೆಯಾ ಇಲ್ವಾ, ನೀವು ಸಂದೇಶಗಳನ್ನು ಓದ್ತಾ ಇಲ್ಲ ಅಂತ. ಇನ್ನು ಕೆಲವರು ಹೇಳ್ತಾ ಇದ್ರೆ ಹಾಡುಗಳ ಈ ಒಂದು ಕಾರ್ಯಕ್ರಮನೇ ತುಂಬ ಚೆನ್ನಾಗಿದೆ, ಸಂದೇಶಗಳನ್ನು ಓದ್ತಾ

ಸಾಕಷ್ಟು ಸಮಯ ವೇಸ್ಟ್ ಆಗುತ್ತೆ, ದಯವಿಟ್ಟು ಹಾಡುಗಳನ್ನೇ ಮುಂದುವರಿಸಿ ಅಂತ ಹೇಳಿ. ಹಾಗಾಗಿ ಹಾಡುಗಳ ಜೊತೆಗೆ ಮುಂದೆ ಹೋಗ್ತಾ ಇದ್ದೇವೆ. 10:40:55 ಸಮಯ ಆಗಿದೆ. ಕೇಳಿ ಆರದ ಗಾಯ ಚಿತ್ರಕ್ಕಾಗಿ ಪಿ ಸುಶೀಲ್ ಅವರು ಹಾಡಿದ್ದಾರೆ, ಶಿವದೇಶಂಕರ್ ಅವರ ರಚನೆ, ಸತ್ಯಂ ಅವರ ಸಂಗೀತ ಇದೆ. ಈ ಹಾಡಿನ ನಂತರ ಅಣ್ಣಾವರ ಧ್ವನಿಯಲ್ಲಿ ಕವಿರತ್ನ ಕಾಳಿದಾಸ ಚಿತ್ರದ ಗೀತೆ ಕೂಡ ಬರುತ್ತೆ.

ನಮಸ್ತೆ, ನಾನು ನಿಮ್ಮ ಕವಿರಾಜ್ ಮಾತಾಡ್ತಾ ಇದ್ದೀನಿ. ವಿವಿಧ ಭಾರತಿ ಅನ್ನೋದು ನಮ್ಮ ಬದುಕಲ್ಲಿ ಹಾಸುಹೊಕ್ಕಾಗಿದೆ. ಯಾಕಂದ್ರೆ ಬಾಲ್ಯದಲ್ಲಿ ರೇಡಿಯೋ ಅನ್ನೋದೇ ಅದ್ಭುತ ಪ್ರಪಂಚ ನಮಗೆ. ಎಲ್ಲಿ ನೋಡಿದ್ರು ಅಬ್ಬರ ಉದ್ವೇಗ ತುಂಬಿರುವ ದಿನಗಳಲ್ಲಿ ವಿವಿಧ ಭಾರತಿ ಅಂದ ತಕ್ಷಣ ಇದೊಂದು ನೆಮ್ಮದಿ, ಇದೊಂದು ಶಾಂತಿ ಅಂತ ಹೇಳ್ತೀನಿ. ನಾನು ಯಾವಾಗ್ಲೂ ಕೇಳ್ತೀನಿ ವಿವಿಧ ಭಾರತಿ, ನೀವು

ಹೌದು, ನೀವೆಲ್ಲ ಹೇಳಿರುವ ಹಾಗೆ ಎವರ್ ಗ್ರೀನ್ ಸಾಂಗ್ ಇದು. ಕವಿರತ್ನ ಕಾಳಿದಾಸ ಚಿತ್ರಕ್ಕಾಗಿ ಚಿ ಉದಯಶಂಕರ್ ಅವರು ಬರೆದದ್ದು, ಎಂ ರಂಗರಾವ್ ಅವರ ಸಂಗೀತ ಇತ್ತು, ವಾಣಿ ಜೀರಾಮ್ ಅವರು ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರು ಜೊತೆಯಾಗಿ ಹಾಡಿದ ಗೀತೆಯನ್ನು ಕೇಳಿದ್ರಿ. ಕಾರ್ಯಕ್ರಮಗಳನ್ನು ಕೇಳ್ತಾ ಕೇಳ್ತಾ ನೀವೆಲ್ಲರೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವೈವಿಧ್ಯಮಯವಾಗಿ ಹಂಚಿಕೊಂಡಿದ್ದೀರಿ. ಎಲ್ಲರ ಸಂದೇಶಗಳನ್ನು ಕೂಡ ಗಮನಿಸಿದ್ದೇವೆ. ಬೆಳಗಿನಿಂದನೂ ಕೂಡ ಕಾರ್ಯಕ್ರಮ ಕೇಳಿ ಸಂದೇಶ ಕಳಿಸ್ಕೊಟ್ಟಿದ್ದೀರಿ. ನಮ್ಮ ಒಂದಷ್ಟು ಕೇಳುಗರು ಹೇಳ್ತಾ ಇದ್ದಾರೆ, ಹೌದು, ಸಂದೇಶವನ್ನು ನಾವು ನಮ್ಮ ಮನಸ್ಸಿನ ಸಮಾಧಾನಕ್ಕಾಗಿ ಕಳಿಸ್ಕೊಡ್ತೇವೆ, ಅದನ್ನು ನೀವು ನೋಡಿದರೆ ಸಾಕು, ಎಲ್ಲರಿಗೂ ಹೇಳಬೇಕು ಅಂತಿಲ್ಲ ಅಂತ ಕೆಲವರು, ಮತ್ತು ಕೆಲವರು ನೀವು ನನ್ನ ಸಂದೇಶವನ್ನು ಓದಲಿಲ್ಲ ಅಂತ ಕೂಡ ಹೇಳ್ತಾ ಇದ್ರಿ. ಅಣ್ಣವ್ರು ಹಾಡು ಅಂದ ತಕ್ಷಣ ಕಿವಿ ನೆಟ್ಟಗಾಯಿತು ಅಂತ ಕೂಡ ಹೇಳ್ತಾರೆ. ಹೀಗೆ ವೈವಿಧ್ಯಮಯ ಜಗತ್ತು ನಮ್ಮದು ನಿಮ್ಮದು. ನಿಮ್ಮ ಮಾತುಗಳನ್ನು ಕೇಳ್ತಾ ಕೇಳ್ತಾ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಕರ್ತವ್ಯದ ಕರೆಯೇ ಎನ್ನುವ ಚಿತ್ರದ ಒಂದು ಹಾಡು ಸೊಗಸಾಗಿದೆ ಕೇಳಿ. ಆರ್ ಎನ್ ಜಯಗೋಪಾಲ್ ಅವರು ಬರೆದಿದ್ದಾರೆ, ಎಸ್ ಜಾನಕಿ ಮತ್ತು ಸಂಗಡಿಗರು ಹಾಡಿದ್ದಾರೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗೆ.

ಜಂ ತಕ್ಕ ಜಂ ಜಂ ತಕ ಜಂ ಕಟಿಕ ಜಂ ತಕ ದಕಿಕ ಜಂ ತದ್ದಿಂಗಿಣದು ಧಾನ್ನ ಧಾನ್ನ ದಿಕಿಟ ದಿಕಿಟ ಧಕ ದಿಕಿಟ ಕಥಕ ದಿಂಗಿಣದ.

0: ಹೌದು, ನೀವೆಲ್ಲರೂ ಹೇಳೋ ಹಾಗೆ ಹಣಬಲವೋ ಜನಬಲವೋ ಚಿತ್ರದ ಹಾಡಾಗಿತ್ತು ಇದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ರು, ಚಿ ಉದಯಶಂಕರ್ ಅವರು ಬರೆದದ್ದು, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆಯನ್ನು ಕೇಳಿದ್ರಿ. ಇದರ ಜೊತೆಗೆ ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ನಾನು ಮತ್ತೊಮ್ಮೆ ಮತ್ತೊಂದು ಪ್ರಸಾರದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ, ಅಲ್ಲಿವರೆಗೂ ಕೇಳ್ತೇನೆ ರೀ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ.
1: ದೇಶಪ್ರೇಮ ಎಂಬ ಪದದ ಅರ್ಥ ಬಹು ವಿಶಾಲವಾದದು. ನಾಡಿನ ಪರಿಸರ, ಭಾಷೆ, ಸಂಸ್ಕೃತಿ, ಜನ ಜನಜೀವನ ಎಲ್ಲವನ್ನೂ ಪ್ರೀತಿಸುವುದು ದೇಶಪ್ರೇಮ. ಸಹಬಾಳ್ವೆಯು ದೇಶಪ್ರೇಮದ ಬಹುಮುಖ್ಯ ಭಾಗ. ಮತಧರ್ಮಗಳ ತಿರುಳನ್ನು ತಿಳಿದು ಬದುಕೋಣ, ನಾವೆಲ್ಲ ಭಾರತೀಯರು ಎಂಬುದನ್ನು ನಿಜದ ನಡವಳಿಕೆಯಲ್ಲಿ ಆಚರಿಸಿ ತೋರಿಸೋಣ. ಮತೀಯ ಸಾಮರಸ್ಯ, ರಾಷ್ಟ್ರೀಯ ಏಕತೆ ನಮ್ಮೆಲ್ಲರ ಗುರಿಯಾಗಲಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸ್ವಾತಂತ್ರ್ಯೋತ್ಸವದ ಸುಸಂದರ್ಭದಲ್ಲಿ ಪೊಲೀಸ್, ಅಗ್ನಿಶಾಮಕ, ಗೃಹ ರಕ್ಷಕ, ನಾಗರಿಕ ರಕ್ಷಣೆ ಹಾಗೂ ಕಾರಾಗೃಹ ಇಲಾಖೆಗಳ ಒಟ್ಟು 1057 ಸಿಬ್ಬಂದಿಗೆ ಶೌರ್ಯ ಮತ್ತು ಸೇವಾ ಪದಕಗಳನ್ನು ಕೇಂದ್ರ ಸರ್ಕಾರ ಇಂದು ಘೋಷಿಸಿದೆ. ಒಟ್ಟು 301 ಶೌರ್ಯ ಪದಕಗಳನ್ನು ಘೋಷಿಸಲಾಗಿದೆ. ವಿಭಜನೆಯ ಭೀಕರತೆಯ ಸ್ಮರಣಾ ದಿನವಾದ ಇಂದು ಕೇಂದ್ರ ಸಚಿವರಾದ ಅಮಿತ್ ಶಾ ಮತ್ತು ರಾಜನಾಥ್ ಸಿಂಗ್ ಅವರು ವಿಭಜನೆಯ ವೇಳೆ ಪ್ರಾಣ ಕಳೆದುಕೊಂಡ ಹಾಗೂ ಅಪಾರ ಯಾತನೆ ಎದುರಿಸಿದವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಈ ದಿನದ ಆಚರಣೆಯ ಮೂಲಕ ಕೇಂದ್ರ ಸರ್ಕಾರ ಯುವ ಪೀಳಿಗೆಯಲ್ಲಿ ವಿಭಜನೆಯ ಭೀಕರ ಪರಿಣಾಮಗಳ ಕುರಿತು ಅರಿವು ಮೂಡಿಸುತ್ತಿದೆ ಎಂದು ಸಚಿವರು ತಿಳಿಸಿದ್ದಾರೆ. ದೆಹಲಿ ಸರ್ಕಾರವು ದೆಹಲಿ ಅಗ್ನಿಶಾಮಕ ಸೇವೆಯ ಅಗ್ನಿಶಾಮಕ ನಿರ್ವಾಹಕ ಹುದ್ದೆಗಳು ಹಾಗೂ ಕಾರಾಗೃಹ ಇಲಾಖೆಯ ವಾರ್ಡರ್ ಮತ್ತು ಮ್ಯಾಟ್ರನ್ ಹುದ್ದೆಗಳ ನೇರ ನೇಮಕಾತಿಯಲ್ಲಿ ಮಾಜಿ ಅಗ್ನಿವೀರರಿಗೆ 20% ಸಮತಲ ಮೀಸಲಾತಿ

ನೀಡಲು ಅನುಮೋದಿಸಿದೆ. ಸ್ವಾತಂತ್ರ್ಯ ದಿನದಂದು ದೆಹಲಿ ಮೆಟ್ರೋ ಸೇವೆಗಳು ಎಲ್ಲ ಟರ್ಮಿನಲ್ ನಿಲ್ದಾಣಗಳಿಂದ ಬೆಳಗ್ಗೆ 4 ಗಂಟೆಗೆ ಆರಂಭವಾಗಲಿವೆ. ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗವಹಿಸುವ ವಿಶೇಷ ಅತಿಥಿಗಳು, ಆಹ್ವಾನಿತರು ಹಾಗೂ ಸಾರ್ವಜನಿಕರ ಸಂಚಾರಕ್ಕೆ ಅನುಕೂಲವಾಗುವಂತೆ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ದೆಹಲಿ ಮೆಟ್ರೋ ರೈಲು ನಿಗಮ ತಿಳಿಸಿದೆ. ವಿಶ್ವ ಅಂಗಾಂಗ ದಾನ ದಿನದ ಅಂಗವಾಗಿ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ನಿಮ್ಹಾನ್ಸ್ ವತಿಯಿಂದ ಬೆಂಗಳೂರಿನ ಹೊಸೂರು ಮುಖ್ಯ ರಸ್ತೆಯ ಎಸ್ಬಿಐ ನಿಮ್ಹಾನ್ಸ್ ಶಾಖೆಯಿಂದ ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣದವರೆಗೆ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿದೆ. ಇತ್ತೀಚೆಗೆ ಲಾಲ್ಬಾಗ್ನಲ್ಲಿ ಆಯೋಜಿಸಲಾಗಿದ್ದ ಫಲಪುಷ್ಪ ಪ್ರದರ್ಶನದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಇಂದು ಕರ್ನಾಟಕ ಇತಿಹಾಸ ಅಕಾಡೆಮಿ ಅಧ್ಯಕ್ಷ ಡಾ ದೇವರಕೊಂಡ ರೆಡ್ಡಿ ಬಹುಮಾನಗಳನ್ನು ವಿತರಿಸಲಿದ್ದಾರೆ. ಆರ್ಜಿಕರ್ ಆಸ್ಪತ್ರೆಯ ವೈದ್ಯೆಯ ಅತ್ಯಾಚಾರ ಕೊಲೆ ಪ್ರಕರಣದ ಸಂತ್ರಸ್ತೆಯ ಮೃತದೇಹವನ್ನು ತರಾತುರಿಯಲ್ಲಿ ದಹನ ಮಾಡಿದ ಸಂಚಿಗೆ ಸಂಬಂಧಿಸಿದಂತೆ ತಲೆಮರೆಸಿಕೊಂಡಿದ್ದ ಎರಡನೇ ಆರೋಪಿ ಸಂಜೀವ್ ಮುಖರ್ಜಿಯನ್ನು ಕೋಲ್ಕತ್ತಾದಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಮಾಂಟ್ರಿಯಲ್ನಲ್ಲಿ ನಡೆದ ಕೆನಡಿಯನ್ ಓಪನ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಅಮೆರಿಕದ ಬೆನ್ ಶೆಲ್ಟನ್ ಮುಡಿಗೇರಿಸಿಕೊಂಡಿದ್ದಾರೆ. ಇಂದು ಬೆಳಗ್ಗೆ ನಡೆದ ಫೈನಲ್ ಪಂದ್ಯದಲ್ಲಿ ಅವರು ಅಮೆರಿಕದವರೇ ಆದ ಬ್ರ್ಯಾಂಡನ್ ನಕಾಶಿಮಾ ವಿರುದ್ಧ 6-3, 7-6 ನೇರ ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿದರು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00 PM.

ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಕೇಳುಗರೆ, ಸಮಯ 11:04:16. ಈ ಸಮಯ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ. ತಡ ಮಾಡದೆ ಕಾರ್ಯಕ್ರಮವನ್ನು ಶುರು ಮಾಡೋಣ. ಈ ಕಾರ್ಯಕ್ರಮದ ನಂತರ ಕಲಾಭಾರತಿ ಇರುತ್ತೆ, ಆನಂತರ ನಿಮ್ಮ ನೆಚ್ಚಿನ ಕರೆಗೊಂದು ಹಾಡು, ನಂತರ ಸಿನಿಕ್ವಸ್ ಇವತ್ತಿನ ವಿಶೇಷ ಅದು, ಹಾಗೇನೆ ಸ್ಪಂದನ ಎಂದಿನಂತೆ, ಚಿತ್ರತಾನ, ಪರಿಮಳ, ಎಲ್ಲ ಕಾರ್ಯಕ್ರಮಗಳು, ಮಧ್ಯಾಹ್ನದ ಕಾರ್ಯಕ್ರಮಗಳು ನಿಮಗಾಗಿ ಕಾಯ್ತಾ ಇವೆ. ಎಲ್ಲವನ್ನ ನೀವು ಕೇಳಿ ಆನಂದಿಸಿ ಅಂತ ಹೇಳ್ತಾ, ಮೊದಲಿಗೆ ಸಂಜಿತ್ ಹೆಗ್ಡೆ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಧ್ವನಿಯಾಗಿರುವಂತಹ ಬನಾರಸ್ ಚಿತ್ರದ ಗೀತೆ, ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಿರುವ ಗೀತೆಗೆ ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತ

ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರ ಗೀತೆಗಳ ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಾ. ನಿಮ್ಮದೇ ಮೆಚ್ಚಿನ ವಾಹಿನಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಹಲವಾರು ಗೀತೆಗಳು ನಮ್ಮ ಮನಸ್ಸನ್ನು ಕದ್ದಿರುತ್ತೆ. ಕೆಲವು ಗೀತೆಗಳನ್ನು ಆಗಾಗಲೇ ಕೇಳಿ ಇಷ್ಟಪಡ್ತೀವಿ, ಪದೇ ಪದೇ ಕೇಳಬೇಕು ಅಂತ ಅನ್ಕೋತೀವಿ. ಅಂತಹ ಸೂಪರ್ ಹಿಟ್ ಗೀತೆಗಳನ್ನು ಪ್ರಸಾರ ಮಾಡುವಂತಹ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ವಿಜಯ್ ಪ್ರಕಾಶ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಲವ್ ಮಾಕ್ಟೈಲ್ 3 ಚಿತ್ರದ್ದು.

ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.

0: ಕರಾವಳಿ ಚಿತ್ರದ ಟೈಟಲ್ ಟ್ರ್ಯಾಕ್ ಇದುವರೆಗೆ ನೀವು ಕೇಳಿದಂಥದ್ದು ಸಾಯಿ ವಿಘ್ನೇಶ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಸಚಿನ್ ಬಸ್ರೂರು ಅವರ ಸಂಗೀತ ನಿರ್ದೇಶನಕ್ಕೆ ಪ್ರಮೋದ್ ಮರವಂತೆ ಅವರ ಸಾಹಿತ್ಯ ಇತ್ತು. ಈ ಗೀತೆಯೊಂದಿಗೆ ಇವತ್ತಿನ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗುತ್ತೆ.
1: ಭಾರತದ ಕೀರ್ತಿ, ಭಾರತದ ಶಕ್ತಿ,
2: ಭಾರತದ ಸಂಕೇತ, ಭಾರತೀಯತೆಯ ದ್ಯೋತಕ.
3: ಇದುವೇ ನಮ್ಮ ಬಾವುಟ.
1: ಆಗಸ್ಟ್ 15 ಸ್ವಾತಂತ್ರ್ಯದ ಸಂಭ್ರಮದ ಉತ್ಸವ.
4: ಜಯ ಭಾರತಿ, ಜಯ ಘೋಷವೇ.
3: ಈ ಉತ್ಸವಕ್ಕೆ ಸಾಕ್ಷಿಯಾಗಲಿ ನಿಮ್ಮ ಮನೆ ಮನ.
1: ಪ್ರತಿಯೊಬ್ಬರ ಮನೆ ಮೇಲೆ ಹಾರಾಡಲಿ ಭಾರತದ ಬಾವುಟ.
5: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.

ಇನ್ನೀಗ ಕೇಳಿ ಕಾರ್ಯಕ್ರಮ ಕಲಾಭಾರತಿ. ಇವತ್ತಿನ ಕಲಾಭಾರತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹಾಗೆಯೇ ಅನೇಕ ಗೆಳೆಯರು ನಮಗೆ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮಕ್ಕೆ ನಿಮಗೂ ಸ್ವಾಗತ ಅಂತ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ, ಹಾಗೆಯೇ ಹಲವಾರು ಗೆಳೆಯರು ನಮಸ್ಕಾರ, ಹೇಗಿದ್ದೀರಾ, ಗುಡ್ ಮಾರ್ನಿಂಗ್ ಅಂತೆಲ್ಲ ಹೇಳ್ತಾ ಇದ್ದಾರೆ. ನಾನು ಚೆನ್ನಾಗಿದ್ದೇನೆ, ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ, ಎಲ್ಲರೂ ಆರಾಮಾಗಿದ್ದೀರಿ, ತಿಂಡಿಯನ್ನು ಮಾಡಿದ್ದೀರಿ, ಹಾಗೆಯೇ ನಿಮ್ಮ ದೈನಂದಿನ ಕೆಲಸಗಳಲ್ಲಿ ನಿರತರಾಗಿದ್ದೀರಿ ಅಂತ ಭಾವಿಸ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರಿರ್ತಾರೆ ಅಂತ ತಿಳಿಯುವ ಮುನ್ನ ಒಂದು ಹಾಡು, ಆ ಹಾಡನ್ನು ಕೇಳಿದ್ರೆ ನಿಮಗೆ ಬಹುಶಃ ಗೊತ್ತಾಗತ್ತೆ ಯಾರ ಬಗ್ಗೆ ಇವತ್ತಿನ ಕಲಾಭಾರತಿ ಕಾರ್ಯಕ್ರಮ ಅಂತ. ಇದು ಅವರ ಕೆರಿಯರ್ನಲ್ಲೇ, ಅಂದರೆ ಅವರ ಚಿತ್ರ ಬದುಕಿನಲ್ಲಿ ಒಂದು ಅದ್ಭುತವಾದಂತಹ ಅವಕಾಶ ಜೊತೆಗೆ ಅನುಭವ. ಅಂತಹ ಒಳ್ಳೆಯ ಅವಕಾಶವನ್ನು ಇವರು ಪಡ್ಕೋತಾರೆ, ಶ್ರೇಷ್ಠ ನಟರ ಜೊತೆ ಅಭಿನಯವನ್ನು ಮಾಡ್ತಾರೆ. ಈ ದಿನ ಈ ನಟಿಯ ಜನ್ಮದಿನ. ಕನ್ನಡ ಅಷ್ಟೇ ಅಲ್ಲ, ತೆಲುಗು, ತಮಿಳು, ಹಿಂದಿ ಭಾಷೆಗಳಲ್ಲಿ ಅಭಿನಯವನ್ನು ಮಾಡಿದ್ದಾರೆ ನಮ್ಮೆಲ್ಲರ ಮೆಚ್ಚಿನ ನಟಿ ಅವರು.

ಕೆಳಗರೆ ಕಲಾಭಾರತಿ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಅನೇಕ ಮಿತ್ರರು ನಮಗೆ ಸಂದೇಶಗಳನ್ನು ಕಳಿಸಿ ಯಾರ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ ಅಂತ ನಮ್ಗೆ ಗೊತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಹಲವಾರು ಗೆಳೆಯರು ಅವರ ಬಗ್ಗೆ ಮಾಹಿತಿಯನ್ನು ಸಹ ಕಲೆಕ್ಟ್ ಮಾಡಿ ಇಲ್ಲಿ ಸಂದೇಶದ ಮುಖಾಂತರ ತಿಳಿಸ್ತಾ ಇದ್ದಾರೆ. ನಿಜವಾಗ್ಲೂ ನಿಮ್ಮ ಪ್ರೀತಿ ಎಷ್ಟಿದೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಯಾಕೆಂದರೆ ಕಲಾವಿದರು ಒಮ್ಮೆ ಅವರಿಗೆ ಇಷ್ಟ ಆದರೆ, ಹತ್ತಿರ ಅನಿಸಿದ್ರೆ, ಅಥವಾ ಅವರ ನಟನೆ ಮತ್ತು ಅವರ ಬದುಕು ಇಷ್ಟ ಆದರೆ, ನಿಜವಾಗ್ಲೂ ನಮ್ಮ ಎಲ್ಲ ಕೇಳುಗರು, ಅವರ ಅಭಿಮಾನಿಗಳು ತುಂಬ ಖುಷಿಯಿಂದ ಅವ್ರ ಬಗ್ಗೆ ಮಾತನಾಡಲಿಕ್ಕೆ ಇಷ್ಟಪಡ್ತಾರೆ, ಅಥವಾ ಅವರ ಚಿತ್ರಗಳು, ಅವರ ಪಾತ್ರಗಳು ಅವರಿಗೆ ತುಂಬ ಇಷ್ಟ ಆಗ್ತಾ ಹೋಗುತ್ತೆ. ಅಂತಹದ್ದೇ ಕನ್ನಡದ ಅದ್ಭುತ ಪ್ರತಿಭೆ. ಬೇರೆ ಬೇರೆ ಭಾಷೆಗಳಲ್ಲಿ ಸುಮಾರು 150 ಹೆಚ್ಚು ಚಿತ್ರಗಳಲ್ಲಿ ಅಭಿನಯ ಮಾಡಿರುವಂತಹ ಸುಧಾ ರಾಣಿ. ಜಯಶ್ರೀ ಅಂದರೆ ಬಹುತೇಕ ಯಾರಿಗೂ ತಿಳಿಯಲಿಕ್ಕೆ ಕಷ್ಟ ಆಗುತ್ತೆ, ಆದರೆ ಸುಧಾ ರಾಣಿ ಅಂದರೆ ಎಲ್ಲರಿಗೂ ಗೊತ್ತಾಗತ್ತೆ. ಅಂತಹ ಅದ್ಭುತ ನಟಿ 1989-1990 ಬಹುತೇಕ ಬೇಡಿಕೆಯಲ್ಲಿ ಇದ್ದಂತಹ ನಟಿ. ಎಲ್ಲ ಸೂಪರ್ ಸ್ಟಾರ್ಗಳ ಜೊತೆ ಅಭಿನಯ ಮಾಡಿದಂಥವರು, ಜೊತೆಗೆ ಧ್ವನಿಯನ್ನು, ಕಂಠದಾನವನ್ನು ಸಹ ಮಾಡ್ತಾರೆ ಇವರು. ತೆಲುಗು, ತಮಿಳು, ತುಳು, ಮಲಯಾಳಂ ಭಾಷೆಗಳಲ್ಲಿ ಇವರ ಚಿತ್ರಗಳು ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಮಾಡ್ಲಿಂಗ್ ಕ್ಷೇತ್ರದಲ್ಲೂ ಇವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು. ಇನ್ನು ತಮ್ಮ 2.5 ಕ್ಯಾಮರಾವನ್ನು ಎದುರಿಸಿದಂತಹ ಇವರು ಆನಂತರ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಬಾಲ ಕಲಾವಿದೆಯಾಗಿ ಅಭಿನಯವನ್ನು ಮಾಡ್ತಾರೆ. ನಂತರ ಅವರ ಚಿತ್ರ ಬದುಕು ಅನಾವರಣ ಆಗತ್ತೆ. ಇನ್ನು ಮುಂದಿದ್ದೆಲ್ಲ ಹಿಂತಿರುಗಿ ನೋಡಲೇ ಇಲ್ಲ. ಅವರ ಚಿತ್ರ ಬದುಕಿಗೆ ಅವರ ಬದುಕನ್ನು ಸೀಮಿತ ಮಾಡಿಕೊಳ್ತಾರೆ. ಯಾಕೆಂದರೆ ಅವರಿಗೆ ಅನಿಸುತ್ತೆ, ನಟಿಯಾಗಿ ನಾನು ಖಂಡಿತ ಇಲ್ಲಿ ನೆಲೆಯೂರಬಲ್ಲೆ, ಜೊತೆಗೆ ಯಾವಾಗಲೂ ನಾವು ಹೀರೋಯಿನ್ನು, ನಾಯಕ ನಟಿ ಅಥವಾ ಅಭಿನಯ ಮಾಡ್ತೀವಿ ಅನ್ನೋದಕ್ಕೆ ನಾವು ಒಬ್ಬ ಉತ್ತಮ ಕಲಾವಿದೆಯಾಗಿ ಪಾತ್ರವನ್ನು ನಿಭಾಯಿಸಬಲ್ಲೆ, ಯಾವುದು ಕೊಟ್ಟರು ಅಥವಾ ಯಾವುದೇ ರೀತಿಯ ಪಾತ್ರ ಪೋಷಣೆ ಇದ್ದರೂ ನಾ ಮಾಡಬಲ್ಲೆ ಅಂತ ಅವರಿಗೆ ಅನಿಸಿ ಅಲ್ಲಿಂದ ಚಿತ್ರ ಬದುಕು ಶುರು ಆಗುತ್ತೆ. ಇನ್ನು ಪ್ರಾರಂಭದ ದಿನಗಳು, ಅವರು ಹುಟ್ಟಿದ್ದು ತುಮಕೂರಿನಲ್ಲಿ, ಬೆಳೆದದ್ದೆಲ್ಲ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ.

0: ನಟಿ ಸುಧಾರಾಣಿ ಅವರ ಯಾವ ಚಿತ್ರ, ಯಾವ ಪಾತ್ರ, ಯಾವ ಹಾಡು ನಿಮಗೆ ಇಷ್ಟ ಆಗುತ್ತೆ ಅಂತ ಸಂದೇಶದ ಮುಖಾಂತರ ನಮಗೆ ತಿಳಿಸಿ. ಈಗಾಗಲೇ ಅನೇಕರು ನಮಗೆ ಮೆಸೇಜ್ ಮಾಡಿದ್ದಾರೆ, ನಿಜವಾಗ್ಲೂ ಖುಷಿಯಾಗುತ್ತೆ. ಎಷ್ಟರ ಮಟ್ಟಿಗೆ ಈ ನಟಿ ನಿಮ್ಮನ್ನೆಲ್ಲ ಆವರಿಸಿದ್ದಾರೆ ಅಂತ ತಿಳಿಯಲಿಕ್ಕೆ.
1: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಸ್ನೇಹಿತರೆ,

ನಿಮ್ಮ ಮೆಚ್ಚಿನ ಆಕಾಶವಾಣಿ ವಿವಿಧ ಭಾರತಿ 102.9 ಮೆಗಾಹರ್ಟ್ಸ್ಗಳಲ್ಲಿ ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

ತಮ್ಮ ಬಾಲ ಕಲಾವಿದೆಯಾಗಿ ಅಭಿನಯವನ್ನು ಶುರು ಮಾಡಿದಂತಹ ಸುಧಾರಾಣಿಯವರು ಕಿಲಾಡಿ ಕಿಟ್ಟು ಚಿತ್ರದ ಮುಖಾಂತರ ಸಿನಿ ಪಯಣವನ್ನು ಶುರು ಮಾಡ್ತಾರೆ. ನಂತರ ಕುಳ್ಳಾಕುಳ್ಳಿ, ರಂಗನಾಯಕಿಯ ಅನುಪಮ, ಭಾಗ್ಯವಂತ, ಬಾಡದ ಹೂ ಇಲ್ಲಿವರೆಗೂ ಅಭಿನಯದ ಛಾಪನ್ನು ಮೂಡಿಸ್ತಾ ಇರ್ತಾರೆ. ಹಾಗೇ ಅವರಿಗೆ ದೊಡ್ಡ ಮಟ್ಟಕ್ಕೆ ಬ್ರೇಕ್ ಕೊಟ್ಟಿದ್ದು ಆನಂದ್ ಚಿತ್ರ. ಡಾಕ್ಟರ್ ಶಿವರಾಜ್ಕುಮಾರ್ ಅವರ ಮುಖ್ಯ ಭೂಮಿಕೆಯಲ್ಲಿ ಬಂದಂತಹ ಈ ಚಿತ್ರ ಅವರಿಗೆ ಒಳ್ಳೆಯ ಹೆಸರನ್ನು ತಂದುಕೊಡುತ್ತೆ, ಹಾಗೆಯೇ ನಾಯಕ ನಟಿಯಾಗಿ ಭರ್ತಿಯನ್ನು ಮಾಡುತ್ತೆ. ಇನ್ನು ಮನಮೆಚ್ಚಿದ ಹುಡುಗಿ ಈ ಚಿತ್ರವೂ ಸಹ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ನಂತರ ವಿಜಯೋತ್ಸವ, ದೇವತಾ, ಮನುಷ್ಯ ಅಣ್ಣವರ ಜೊತೆ, ಗಂಡ ಮನೆ ಮಕ್ಕಳು, ರಣರಂಗ ಚಿತ್ರ ಒಳ್ಳೆಯ ಹೆಸರನ್ನು ತಂದುಕೊಡುತ್ತೆ. ಸಂಭವಾಮಿ, ಯುಗೇ ಯುಗೇ, ಹಾಗೆಯೇ ಕೃಷ್ಣ ನೀ ಕುಣಿದಾಗ, ಅವನೇ ನನ್ನ ಗಂಡ, ಈ ಚಿತ್ರ ಹಾಡುಗಳು ತುಂಬ ಒಳ್ಳೆಯ ಹೆಸರನ್ನು ಇವರಿಗೆ ತಂದುಕೊಡುತ್ತೆ. ಹಾಗೆಯೇ ಪಂಚಮವೇದ, ಇದು ಸಹ ರುಕ್ಮಿಣಿ ಪಾತ್ರ, ಇವರಿಗೆ ಒಂದೊಂದೇ ಮಟ್ಟಲನ್ನು ಹತ್ತಲಿಕ್ಕೆ ಸುಲಭ ಮಾಡ್ತಾ ಹೋಗುತ್ತೆ. ಉತ್ತುಂಗಕ್ಕೆ ಹೋಗ್ತಾರೆ, ಬಹುತೇಕ ಇವರ ಡೇಟ್ಸ್ ಸಿಗದೆ ಹೋಗುತ್ತೆ, ಎಲ್ಲ ಭಾಷೆಗಳಲ್ಲೂ ಬಿಸಿ ಆಗ್ತಾರೆ. ಇನ್ನು ಅಶೋಕ ಚಕ್ರ, ಹಳ್ಳಿಯ ಸುರಾಸುರರು, ಪ್ರತಾಪ್ ಒಳ್ಳೆಯ ಹೆಸರನ್ನು ತಂದುಕೊಡುತ್ತೆ ಇವರಿಗೆ. ಹಾಗೆಯೇ ಮೈಸೂರು ಮಲ್ಲಿಗೆ ಚಿತ್ರ, ಟಿ ಎಸ್ ನಾಗಾಭರಣ ಅವರ ನಿರ್ದೇಶನದ ಇವರ ಪಾತ್ರ ಒಳ್ಳೆಯ ಹೆಸರು ಇವರಿಗೆ ತಂದುಕೊಡುತ್ತೆ. ಮಿಡಿದ ಶ್ರುತಿ, ಮಣ್ಣಿನ ದೋಣಿ, ಈ ಎಲ್ಲವೂ ಚಿತ್ರಗಳು ಇವರ ನಟನೆಗೆ ಬೇರೆ ಬೇರೆ ಮಜಲುಗಳನ್ನು ತಂದುಕೊಡುತ್ತೆ. ಜೀವನ ಚೈತ್ರ ಚಿತ್ರದ ಲಕ್ಷ್ಮೀ ಪಾತ್ರ ಹಾಡು ಇವತ್ತಿಗೂ ಕಣ್ಣು ಮುಂದೆ ಬಂದು ಹಾಗೆ ಹೋಗುತ್ತೆ. ಸಪ್ತಪದಿ ಚಿತ್ರದ ಪಾತ್ರ, ಬೆಳ್ಳಿಯಪ್ಪ, ಬಂಗಾರಪ್ಪ, ಹೊಸರಾಗ, ಮುಂಜಾನೆಯ ಮಂಜು, ಮನೆದೇವರು ಚಿತ್ರದ ಹಾಡುಗಳು ಪದೇ ಪದೇ ನಮ್ಮ ವಾಹಿನಿಯಲ್ಲಿ ಬಹುತೇಕ ಎಲ್ಲ ಕಡೆ ಕೇಳ್ತಾ ಇರ್ತೀವಿ. ಹಾಗೆಯೇ ಭಗವಾನ್, ಶ್ರೀ ಸಾಯಿಬಾಬಾ, ಇನ್ನು ಹೃದಯ ಬಂಧನ, ಆನಂದ ಜ್ಯೋತಿ ಮತ್ತು ಶಿವರಾಜ್ಕುಮಾರ್ ಅವ್ರ ಜೊತೆ ಒಂದು ಬ್ರೇಕ್ ಕೊಟ್ಟು ಅಭಿನಯವನ್ನು ಮಾಡ್ತಾರೆ. ಕುಂಕುಮ ಭಾಗ್ಯ, ಚಿನ್ನಾರಿ ಮುತ್ತ, ಮಹಾಕ್ಷತ್ರಿಯ, ಸ್ವಾತಿ ಚಿತ್ರ ಒಳ್ಳೆಯ ಹೆಸರು ತಂದುಕೊಡುತ್ತೆ, ಗೋಲ್ಡ್ ಮೆಡಲ್. ದೇವರಾಜ್ ಅವರ ಜೊತೆ ಅಭಿನಯವನ್ನು ಮಾಡ್ತಾರೆ. ವಿಜಯ, ಕಂಕಣ, ಕರ್ಫ್ಯೂ, ಶ್ರೀಗಂಧ, ಶ್ರೀಗಂಧ ಚಿತ್ರದ ಹಾಡುಗಳು ಅಷ್ಟೇ, ಎಷ್ಟು ಕೇಳಿದರು ಮತ್ತೆ ಮತ್ತೆ ಕೇಳಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಇನ್ನು ಅನುರಾಗ ಸಂಗಮ, ಕಾವ್ಯ ಚಿತ್ರದ ಇವರ ಪಾತ್ರಕ್ಕೆ ಪ್ರಶಂಸೆಯ ಮಾತುಗಳು ಕೇಳಿ ಬರುತ್ತೆ. ಸ್ಪರ್ಶ, ಶ್ರೀ ಮಂಜುನಾಥ, ಇನ್ನು ಬದ್ರಿ, ಪ್ರೀತಿ, ಪ್ರೇಮ, ಪ್ರಣಯ, ಖಾಕಿ, ಬಿಂಬ, ಹೀಗೆ ಅನೇಕ ಪೋಷಕ ಪಾತ್ರಗಳಲ್ಲೂ ಇವರ ಅಭಿನಯ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ನಮ್ಮ ಬಸವ, ಅಣ್ಣ ತಂಗಿ, ತುಂಟ, ಆಟೋ ಶಂಕರ್, ಮ್ಯಾಜಿಕ್, ಅಜ್ಜಿ, ತಿರುಪತಿ, ಓ ಪ್ರಿಯತಮ, ಮಂಡ್ಯ, ಆಕ್ಸಿಡೆಂಟ್, ಮಿಸ್ಟರ್ ಗರಗಸ, ಪ್ರಚಂಡ ರಾವಣ, ಮಳೆಯಲಿ, ಜೊತೆಯಲಿ, ಹೀಗೆ ಪಾತ್ರ ಪೋಷಣೆ ಮುಂದುವರಿತಾ ಹೋಗುತ್ತೆ. ಅನೇಕ ಚಿತ್ರಗಳಲ್ಲಿ ಇವರು ಬಣ್ಣ ಹಚ್ಚಿ ನಿಜವಾಗ್ಲೂ ನಮಗೆ ಖುಷಿಯನ್ನು ತಂದಿದ್ದಾರೆ ಅಂತ ಹೇಳ್ತಾರೆ.

ನೂರಾರು ಚಿತ್ರಗಳು, ಬೇರೆ ಬೇರೆ ಪಾತ್ರಗಳು, ತುಂಬ ಉತ್ತಮ ಅತ್ಯುತ್ತಮ ಅನಿಸುವಂತಹ ಗೀತೆಗಳು, ಮನಸ್ಸು ಇಷ್ಟಪಡುವಂತಹ ಹಾಡುಗಳು, ಯಾವುದು ಹಾಕೋದು ಯಾವುದು ಬಿಡೋದು. ಹಾಗಾಗಿ ಅನೇಕ ಗೀತೆಗಳನ್ನು ಪ್ರಸಾರ ಮಾಡಲು ಇಷ್ಟ ಇದೆ, ಆದರೆ ಸಮಯ ಹೇಳ್ತಾ ಇದೆ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಬಂದಿದೆ ಅಂತ. ಇನ್ನೂ ಅನೇಕರ ಸಂದೇಶಗಳು ಸಹ ಹರಿದು ಬಂದಿದೆ. ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳ್ತೇನೆ, 9483091029 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳನ್ನು ಕಳಿಸ್ಕೊಡಿ ಅಂತಹ. ಇನ್ನು ಅನೇಕರ ಮೆಸೇಜ್ಗಳನ್ನು ತೆಗೆದುಕೊಳ್ಳುವ ಮುನ್ನ, ಅವರಿಗೆ ಅತ್ಯುತ್ತಮ ನಟಿಯಾಗಿ ಹಲವಾರು ಖಾಸಗಿ ವಾಹಿನಿ ಮತ್ತು ಸಂಘ ಸಂಸ್ಥೆಯಿಂದ ಮನಮೆಚ್ಚಿದ ಹುಡುಗಿ, ಪಂಚಮವೇದ, ಮೈಸೂರು ಮಲ್ಲಿಗೆ, ಸ್ಪರ್ಶ, ವಾಸ್ತು ಪ್ರಕಾರ, ಲೈಫ್ ಜೊತೆ ಒಂದು ಸೆಲ್ಫಿ, ಹಾಗೆಯೇ ತುರ್ತು ನಿರ್ಗಮನ ಚಿತ್ರದ ಪೋಷಕ ನಟಿ ಪಾತ್ರಕ್ಕೆ ಲಭಿಸಿದೆ. ಇನ್ನು ಕಿರುತೆರೆಯ ಹಲವು ಧಾರಾವಾಹಿಗಳಲ್ಲೂ ಸಹ ಇವರು ಅಭಿನಯವನ್ನು ಮಾಡಿದ್ದಾರೆ, ಒಳ್ಳೆಯ ಹೆಸರನ್ನು ಪಡ್ಕೊಂಡಿದ್ದಾರೆ. ಯಾಕೆಂದರೆ ಅಭಿನಯ ಎಲ್ಲಿಯಾದರೂ ಮಾಡಲೇಬೇಕು, ಅದು ಉತ್ತಮವಾಗಿ ನಟಿಸಿದಾಗ ಮಾತ್ರ ನಮ್ಮ ಆಯ್ಕೆ ಅಲ್ಲಿರುತ್ತೆ, ನಿರ್ದೇಶಕರು ನಮಗಾಗಿ ಪಾತ್ರಗಳನ್ನು ಸೃಷ್ಟಿ ಮಾಡ್ತಾರೆ, ಬರೀತಾರೆ ಅಂತ ಅವರು ಹೇಳ್ತಾರೆ. ಇನ್ನು ಪ್ರೇಮೋತ್ಸವ, ಸಿಂಹಾದ್ರಿಯ ಸಿಂಹ, ಮೌರ್ಯ, ಮೋನಾಲಿಸ, ಪ್ರಸಾದ್, ಮಾಣಿಕ್ಯ, KGF ಚಾಪ್ಟರ್ 2, ಈ ಚಿತ್ರಗಳಿಗೆ ಇವರ ಧ್ವನಿಯನ್ನು ಈ ಚಿತ್ರಗಳಲ್ಲಿ ನಮಗೆ ಕೇಳಲಿಕ್ಕೆ ಸಿಗುತ್ತೆ ನಟಿಯರಿಗೆ. ಇನ್ನು ಅನೇಕರ ಮೆಸೇಜ್ಗಳನ್ನು ನೋಡೋದಾದರೆ, ರಾಣಿಯವರು ಹಳೇಬೀಡಿನಿಂದ, ಅವರ ಬಗ್ಗೆ ಮಾಹಿತಿ, ಕಾರ್ಯಕ್ರಮ ಇಷ್ಟ ಆಯಿತು, ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ಇನ್ನು ಪಂಚಮವೇದ ಚಿತ್ರ ನಂಗೆ ತುಂಬ ಇಷ್ಟ ಅಂತ ಹರೀಶ್ ಅವರು ಮಲ್ಲೇಶ್ವರಂನಿಂದ, ರಣರಂಗ ಚಿತ್ರದ ಹಾಡು ಇಷ್ಟ ಅಂತ ಮಾಳಿಂಗರಾಯ ಪೂಜಾರಿ ಇವರು ಚೆನ್ನೂರು ಯಾದಗಿರಿಯಿಂದ ಮೆಸೇಜ್ ಮಾಡಿದ್ದಾರೆ. ಸತೀಶ್ NH ನಗರ ಕೆರೆ

ನಟಿಯ ಯಾವ ಪಾತ್ರ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಧನ್ಯವಾದಗಳು, ಕಾರ್ಯಕ್ರಮ ಇಷ್ಟ ಆಯಿತು ಅಂತ. ಅನಂತರಾಜು ಗೊರ್ಲಡ್ಕು ಹಿರಿಯೂರು ಇಲ್ಲಿಂದ, ಮತ್ತು ಎನ್ ಜಿ ಬಸವರಾಜ್ ಇವರ ಸಂದೇಶ, ಅನ್ನಪೂರ್ಣ ಚಿತ್ರದುರ್ಗ ಇಲ್ಲಿಂದ ಕಲಾಭಾರತಿ ಕಾರ್ಯಕ್ರಮ ನಮಗೆ ತುಂಬ ಇಷ್ಟ ಆಯಿತು, ಹಾಡುಗಳು ಇಷ್ಟ ಆಯಿತು, ನಿರೂಪಣೆ ಇಷ್ಟ ಆಯಿತು ಅಂತ. ಶ್ರೀ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ಹರಿಹರ ಇಲ್ಲಿಂದ, ಇವತ್ತಿನ ಕಾರ್ಯಕ್ರಮ ನನಗೆ ಇಷ್ಟ ಆಯಿತು, ಸುಧಾರಣಿ ಮೈ ಫೇವ್ರೆಟ್ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಅವರ ಇಷ್ಟದ ಮನೆದೇವರು ಈ ಹಾಡಿಷ್ಟ ಅಂತ ಹೇಳ್ತಾ ಇದ್ದಾರೆ. ಒಂದು ಹಾಡಿನ ತುಳುಕನ್ನು ಕೇಳೋಣ. ಇವತ್ತಿನ ಕಾರ್ಯಕ್ರಮದ ಕೊನೆಯ ಹಾಡು ಇದು.

0: ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಯಿತು. ಇನ್ನು ಸುಧಾರಣಿಯವರ ಮುಂಬರುವ ಎಲ್ಲ ಚಿತ್ರಗಳಿಗೆ, ಪಾತ್ರಗಳಿಗೆ, ಇಷ್ಟಪಟ್ಟು ಮಾಡುವ ಕೆಲಸಗಳಿಗೆ, ವೈಯಕ್ತಿಕ ಬದುಕು, ವೃತ್ತಿ ಬದುಕು ಎಲ್ಲದಕ್ಕೂ ಒಳ್ಳೆಯದಾಗಲಿ. ಜೀವನ ಅಂದರೆ ಮೇಲು ಅಂದರೆ ಕಷ್ಟ ಸುಖ, ಮೇಲೆ ಕೆಳಗೆ ಎಲ್ಲವೂ ಇರುತ್ತೆ. ಅಂದರೆ ಬದುಕು ಹಾಗೆ ಹೀಗೆ ನಡೀತಾ ಇರುತ್ತೆ. ಆದರೆ ಅದನ್ನು ನಾವು ಖುಷಿಯಿಂದ ಸ್ವೀಕರಿಸಿದಾಗ ಎಲ್ಲವನ್ನು ಕಷ್ಟ ಸುಖವನ್ನು ಬದುಕು ಚೆಂದವಾಗಿರುತ್ತೆ ಅಂತ ಹೇಳ್ತಾ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಭಾಲ್ಕೆಯಲ್ಲಿ 15 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿರುವ ಅತ್ಯಾಧುನಿಕ ಕ್ರೀಡಾ ಸಂಕೀರ್ಣದ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಗ್ರಾಮೀಣ ಭಾಗದ ಯುವಕರ ಕ್ರೀಡಾ ಪ್ರತಿಭೆಗೆ ಉತ್ತಮ ವೇದಿಕೆ ಕಲ್ಪಿಸಬೇಕು ಎಂಬುದು ತಮ್ಮ ಆಶಯವಾಗಿದೆ. ಈ ಉದ್ದೇಶದಿಂದ ಕಳೆದ ವರ್ಷ ಶಂಕುಸ್ಥಾಪನೆ ನೆರವೇರಿಸಿದ್ದ ಈ ಯೋಜನೆ ಇಂದು ಸಾಕಾರಗೊಳ್ಳುತ್ತಿರುವುದು ಸಂತಸ ತಂದಿದೆ. ಕಾಮಗಾರಿ ಪೂರ್ಣಗೊಂಡ ಬಳಿಕ ಭಾಲ್ಕಿ ಹಾಗೂ ಸುತ್ತಮುತ್ತಲಿನ ಗ್ರಾಮೀಣ ಭಾಗದ ಯುವಕರಿಗೆ ಉತ್ತಮ ಕ್ರೀಡಾ ಸೌಲಭ್ಯಗಳು ದೊರೆಯಲಿವೆ. ಕ್ರೀಡಾ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡಿ ಯುವಕರ ಭವಿಷ್ಯವನ್ನು ಇನ್ನಷ್ಟು ಬಲಪಡಿಸುವುದು ತಮ್ಮ ಸಂಕಲ್ಪವಾಗಿದೆ ಎಂದಿದ್ದಾರೆ. 80ನೇ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿಯವರ ಕರೆಯಂತೆ ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿರುವ ಹರ್ ಘರ್ ತಿರಂಗ ಅಭಿಯಾನಕ್ಕೆ ಚಿತ್ರದುರ್ಗದಲ್ಲಿ ಸಂಸದ ಗೋವಿಂದ ಎಂ ಕಾರಜೋಳ್ ತಮ್ಮ ನಿವಾಸದಲ್ಲಿ ತ್ರಿವರ್ಣ ಧ್ವಜ ಹಾರಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ಪರಿಣಾಮ ನಮಗೆ ಸ್ವಾತಂತ್ರ್ಯ ದೊರೆತಿದೆ. ಇಂದು 79 ವರ್ಷಗಳು ಪೂರ್ಣಗೊಂಡು ನಾಳೆ ಆಗಸ್ಟ್ 15ರಂದು 80ನೇ ವರ್ಷಕ್ಕೆ ಹೆಜ್ಜೆ ಇಡುತ್ತಿದ್ದೇವೆ ಎಂದು ಸ್ಮರಿಸಿದರು. ನಮ್ಮ ರಾಷ್ಟ್ರಧ್ವಜವು ಕೋಟ್ಯಾಂತರ ಭಾರತೀಯರ ತ್ಯಾಗ, ಬಲಿದಾನ, ಏಕತೆ ಮತ್ತು ಅಖಂಡತೆಯ ಜೀವಂತ ಸಂಕೇತವಾಗಿದೆ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ದೇಶದ ಪ್ರತಿಯೊಬ್ಬ ನಾಗರಿಕನೂ ಒಂದು ದೇಶ ಒಂದು ಕುಟುಂಬ ಎಂಬ ಭಾವನೆಯಿಂದ ಸ್ವಾತಂತ್ರ್ಯ ಸಂಗ್ರಾಮದ ಫಲವಾಗಿ ದೊರೆತ ಈ ದಿನದಂದು ತಮ್ಮ ಮನೆಗಳ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸಬೇಕು, ಹರ್ ಘರ್ ತಿರಂಗ ಅಭಿಯಾನವನ್ನು ಯಶಸ್ವಿಗೊಳಿಸಿ 80ನೆಯ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ದೇಶದ ಪ್ರತಿಯೊಬ್ಬರೂ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕೆಂದು ಅವರು ಕೋರಿದ್ದಾರೆ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು

0: ಧರೋಜಿ ಕೆರೆಯ ಧರೋಜಿ ತಳಿ ಮೀನುಗಳಿಗೆ ಕೋಲ್ಕತ್ತಾದಂತಹ ದೂರದ ನಗರಗಳಲ್ಲೂ ಭಾರೀ ಬೇಡಿಕೆ ಇದೆ. ಕುಡುತಿನಿ, ಕುರೆಕೊಪ್ಪ ಹಾಗೂ ತರುಣಗಲ್ಲ ಭಾಗಗಳಿಂದ ಸಂಸ್ಕರಿಸದ ತ್ಯಾಜ್ಯ ನೀರು ಹಾಗೂ ಘನತ್ಯಾಜ್ಯ ಕೆರೆಗೆ ಸೇರುತ್ತಿರುವುದು ಮಾಲಿನ್ಯಕ್ಕೆ ಕಾರಣ ಎಂದು ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ತಿಳಿಸಿದ್ದಾರೆ. ಕಲುಷಿತ ನೀರು ಪರಿಸರ ಸೂಕ್ಷ್ಮ ಹಾಗೂ ಜೌಗು ನೆಲೆಯ ಕೆರೆ ಸೇರುವ ಮುನ್ನ ಸಂಸ್ಕರಿಸಲು ವಿಸ್ತೃತ ಕ್ರಿಯಾಯೋಜನೆ ತಯಾರಿಸುವಂತೆ ಸಂಬಂಧಿತ ಇಲಾಖೆಗಳ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಸಣ್ಣ ನೀರಾವರಿ ಇಲಾಖೆ ಸುಪರ್ದಿಯ 36 ಕೆರೆಗಳು ಬಳ್ಳಾರಿ ಹಾಗೂ ಸಿರುಗುಪ್ಪ ತಾಲೂಕುಗಳಲ್ಲಿದ್ದು ಕೆರೆಗಳ ಸ್ಥಿತಿ ಚಿಂತಾಜನಕವಾಗಿದೆ, ಪುನರುಜ್ಜೀವಿತಗೊಳಿಸಲು ಯೋಜಿಸಲಾಗುವುದು ಎಂದರು. ಅಂದಾಜು 163 ಕಿಲೋಮೀಟರ್ ಉದ್ದದ ಹುಬ್ಬಳ್ಳಿ ಅಂಕೋಲಾ ಬ್ರಾಡ್ಗೇಜ್ ರೈಲು ಮಾರ್ಗ ಉತ್ತರ ಕರ್ನಾಟಕ ಹಾಗೂ ಕರಾವಳಿಯ ಆರ್ಥಿಕ ಪ್ರಗತಿಗೆ ಮಹತ್ವದ ಕೊಡುಗೆ ನೀಡಲಿದೆ ಎಂದು ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ವಾಣಿಜ್ಯೋದ್ಯಮ ಸಂಸ್ಥೆ ತಿಳಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ಹಾಗೂ ಅಂಕೋಲಾ ತಾಲೂಕಿನ ಒಟ್ಟು 40 ಗ್ರಾಮಗಳಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ನಡೆಯುತ್ತಿದ್ದು, ಪ್ರಸ್ತುತ ನೈರುತ್ಯ ರೈಲ್ವೆ ವಲಯ ಯೋಜನೆಯನ್ನು ಪರಿಷ್ಕರಿಸಿ 18,424 ಕೋಟಿ ರೂಪಾಯಿ ಮೌಲ್ಯ ನಿಗದಿಪಡಿಸಿದೆ ಎಂದು ಗೌರವ ಕಾರ್ಯದರ್ಶಿ ಉದಯ್ ರೇವಣಕರ್ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ಪಿಲುಕುಳ ಸಂಸ್ಕೃತಿ ಗ್ರಾಮದ ಗುತ್ತುಮನೆಯಲ್ಲಿ ನಾಡಿದ್ದು 16ನೇ ತಾರೀಕು ಸಾಂಪ್ರದಾಯಿಕ ಆಟಿಕೂಟ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಪಿಲುಕುಳ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಡಾ ಅರುಣ್ ಕುಮಾರ್ ಶೆಟ್ಟಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಮಾಹಿತಿ ನೀಡಿದ ಅವರು, ಅಂದು ಬೆಳಗ್ಗೆ 11 ಗಂಟೆಗೆ ಉಡುಪಿ ಜಿಲ್ಲೆ ಸಾಲಿಗ್ರಾಮದ ಪಾರಂಪಳ್ಳಿ ಶ್ರೀಗುರು ಮಾರುತಿ ಹೌಂದೇರಾಯನ ಜನಪದ ನೃತ್ಯ ತಂಡ ಓಲಗವನ್ನು ಪ್ರಸ್ತುತಪಡಿಸಲಿದೆ ಎಂದರು. ಧಾರವಾಡ ಜಿಲ್ಲಾಡಳಿತ 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ನಾಳೆ ಬೆಳಗ್ಗೆ 9 ಗಂಟೆಗೆ ಆರ್ಎನ್ ಶೆಟ್ಟಿ ಕ್ರೀಡಾಂಗಣದಲ್ಲಿ ಆಯೋಜಿಸಲಾದ ಧ್ವಜಾರೋಹಣವನ್ನು ಕಾರ್ಮಿಕ ಖಾತೆ ಸಚಿವ ಸಂತೋಷ್ ಲಾಡ್ ನೆರವೇರಿಸಲಿದ್ದಾರೆ. ನಂತರ ವಿವಿಧ ದಳಗಳಿಂದ ಪಥ ಸಂಚಲನ, ಸಾಧಕರಿಗೆ ಸನ್ಮಾನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘವು 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ನಾಳೆ ಬೆಳಗ್ಗೆ 11 ಗಂಟೆಗೆ ಸಂಘದ ರಾಹ ದೇಶಪಾಂಡೆ ಸಭಾಭವನದಲ್ಲಿ ಸ್ವಾತಂತ್ರ್ಯ ಮತ್ತು ಭವಿಷ್ಯದ ಭಾರತ ವಿಷಯದ ಕುರಿತು ಉಪನ್ಯಾಸ ಆಯೋಜಿಸಿದೆ. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಚಂದ್ರಕಾಂತ್ ಬೆಲ್ಲತ್ ಅಧ್ಯಕ್ಷತೆ ವಹಿಸಲಿದ್ದು, ಉಪಾಧ್ಯಕ್ಷ ಡಾ ಸಂಜೀವ್ ಕುಲಕರ್ಣಿ ಉಪನ್ಯಾಸ ನೀಡುವರು ಎಂದು ಸಂಘದ ಪ್ರಧಾನ ಕಾರ್ಯದರ್ಶಿ ಶಂಕರ್ ಹಲಗತ್ತಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರ ಹಾಗೂ ಧಾರವಾಡ ಜಿಲ್ಲೆ ಹುಬಳ್ಳಿಯಲ್ಲಿ ಬಿಜೆಪಿ ಯುವ ಮೋರ್ಚಾ ಆಯೋಜಿಸಿದ್ದ ಹರ್ ಘರ್ ತಿರಂಗ ಅಭಿಯಾನದ ಬೈಕ್ ಜಾಥಾದಲ್ಲಿ ನೂರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಬಳ್ಳಾರಿ ಜಿಲ್ಲೆಯಲ್ಲಿ ಭಾರತ್ ಜೋಡೋ ಯುವ ಸಂಘಗಳ ನೋಂದಣಿಗೆ ನೀಲನಕ್ಷೆ ಸಿದ್ದಪಡಿಸಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ತಿಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಗಣೇಶೋತ್ಸವ ವಿಶೇಷತೆಯಿಂದ ಕೂಡಿದ್ದು, ಪರಿಸರ ಸ್ನೇಹಿಯಾಗಿ ಸೌಹಾರ್ದದಿಂದ ಆಚರಿಸಲು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಕೋರಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಸರಿಯಾಗಿ 12:15. ಇನ್ನು ಅನೇಕರ ಸಂದೇಶಗಳು ಹರಿದು ಬಂದಿದೆ, ಕೆಲವರದ್ದು ಈಗಾಗಲೇ ಓದಿದ್ದೀವಿ. ಇನ್ನು ಉಳಿದವರ ಹೆಸರುಗಳು ಅನ್ನೋದಾದರೆ, ಕೃಷ್ಣ ಅವರು ನಮಗೆ ಕೋಲಾರ ತಾಲೂಕು ಅಂತ ಹಾಕಿದ್ದಾರೆ, ಗೊತ್ತಿಲ್ಲ. ಇನ್ನು ಸುಧಾರಣಿಯವರ ಇಷ್ಟ ಆಗುತ್ತೆ ನನಗೆ ಅವ್ರ ಪಾತ್ರಗಳು ಅಂತ, ಕಾವ್ಯ ಗಣೇಶ್ ಅವರು ಮರೂರು ಬೆಳ್ವಿ ಇಲ್ಲಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆಯೇ ನನ್ನ ನೆಚ್ಚಿನ ನಟಿ ಅಂತ ಬಹಳ ದೊಡ್ಡ ಲಿಸ್ಟ್ ಕಳಿಸಿದ್ದಾರೆ, ಅವರ ಅಭಿನಯದ ಚಿತ್ರಗಳ ಲಿಸ್ಟು, ವರಲಕ್ಷ್ಮಿ ಅವರು ಪೀಣ್ಯಾನಿಂದ. ಹಾಗೆಯೇ ಅವರಿಗೆ ಶುಭಾಶಯಗಳು ಅಂತ ಸತೀಶ್ ನಾಯ್ಕ ಅವರು ಬೆಳಗಾವಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕೇಶವಾಪುರ ಹುಬ್ಬಳ್ಳಿಯಿಂದ ಮಮತಾ ಮೇಘ ಧ್ರುವ ಬಡ್ನಿ ಇವರ ಸಂದೇಶ. ಎನ್ ಆರ್ ಕೃಷ್ಣಮೂರ್ತಿ ಇವರು ಅರಸೀಕೆರೆಯಿಂದ. ಸಿಂಧನೂರು ಸುರೇಶ್ ಬಲುಟಗಿ ಇವರ ಮೆಸೇಜ್ ಬಂದಿದೆ. ಹಾಗೆಯೇ ನವೋದಯ ನಾಗರಾಜ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಶಾಂತಾ ಅವರು ಬ್ಯಾಂಕ್ ಕಾಲೋನಿಯಿಂದ ಮೆಸೇಜ್ ಮಾಡಿದ್ದಾರೆ. ಮಾಲಾ ಅವರು ಮಾಚೋಹಳ್ಳಿಯಿಂದ. ನೇತ್ರ ಕೆಂಗೇರಿಯಿಂದ ಹ್ಯಾಪಿ ಬರ್ತ್ಡೇ ಅವರಿಗೆ ಅಂತ ಶಾಲಿನಿ ಬಸವರಾಜ್ ಅವರು ನಮಗೆ ಮೆಸೇಜ್ ಮಾಡಿದ್ದಾರೆ. ಹಾಗೆಯೇ ಜಗದಾಂಬಿಕಾ ಹಂಸವೇಣಿ ಅವರ ಸಂದೇಶ ಸಹ ಹರಿದು ಬಂದಿದೆ. ಮೆಸೇಜ್ ಮಾಡಿರುವ ಎಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ, ಮುಂದಿನ ಕಾರ್ಯಕ್ರಮ ನಿಮ್ಮದೇ ಕಾರ್ಯಕ್ರಮ, ನಿಮ್ಮದೇ ಮೆಚ್ಚಿನ ಹಾಡುಗಳನ್ನು ಕೇಳುವಂತಹ ಕರೆಗೊಂದು ಹಾಡು. ಇವತ್ತಿನ ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ.

ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.

ಬೇರೆಯವ್ರಿಗೆ ನಾವೇನೇನೋ ಹೇಳ್ತಾ ಇರ್ತೀವಿ, ಹಾಗಿರಬೇಕು ಹೀಗಿರಬೇಕು ಸತ್ಯವಾಗಿರಬೇಕು ಉತ್ತಮ ಬದುಕನ್ನು ಸಾಗಿಸ್ಬೇಕು ಕ್ಷಮೆ ಇರಬೇಕು ಪ್ರೀತಿ ಮಾಡಬೇಕು ಎಲ್ಲರನ್ನ ಅಂತ. ಆದರೆ ನಮಗೆ ವೈಯಕ್ತಿಕವಾಗಿ ಅದನ್ನು ಅಪ್ಲೈ ಮಾಡ್ಕೊಂಡಿದ್ದೀವ, ನಮ್ಮ ಬದುಕಿನಲ್ಲಿ ಅದನ್ನು ಅಳವಡಿಸ್ಕೊಂಡಿದ್ದೀವ, ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ ಸದಾಕಾಲ ಅಂತ ಹೇಳ್ತಾ. ಯಾಕೆಂದರೆ ನಮ್ಮನ್ನು ನಾವು ಬದಲಾಯಿಸ್ಕೊಂಡಾಗ ಮಾತ್ರ ಬೇರೆಯವರಿಗೆ ಹೇಳಲಿಕ್ಕೆ ನಮಗೊಂದು ಮಾತಿರುತ್ತೆ, ಭಾವನೆ ಇರುತ್ತೆ, ಅದು ಸರಿ ಇರುತ್ತೆ, ನಮ್ಮ ಆತ್ಮಸಾಕ್ಷಿ ಆಗ ಒಪ್ಪತ್ತೆ. ಇನ್ನು ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ಕರೆಗೊಂದು ಹಾಡು ಕಾರ್ಯಕ್ರಮ ತುಂಬ ವಿಶೇಷ ಅಂತ ಹೇಳಬಹುದು. ಹಾಗಾಗಿ ಶುಕ್ರವಾರದ ದಿನ ನಿಮ್ಮ ಇಷ್ಟದ ಗೀತೆಯನ್ನು ಕೇಳಲಿಕ್ಕೆ ಮನಸ್ಸು ಮಾಡಲಿಕ್ಕೆ ಬಯಸೋರು ಸಂದೇಶವನ್ನು, ಅಂದರೆ ಹಾಡಿಗಾಗಿ ಸಂದೇಶವನ್ನು ಈಗಾಗಲೇ ಅನೇಕರು ಕಳಿಸ್ತಾ ಇದ್ದಾರೆ. ದಯವಿಟ್ಟು ಸಂದೇಶವನ್ನು ಕಳಿಸೋದು ಬೇಡ, ಕರೆಯನ್ನು ಮಾಡಿ. ಇನ್ನು ನಮ್ಮ ಲೈನ್ಗಳಂತೂ ಬಿಸಿ ಆಗ್ತಾ ಇವೆ. ನಮ್ಮ ದೂರವಾಣಿ ಸಂಖ್ಯೆ 0802237788. ಹಾಗೆಯೇ 0802226125 7, ಮತ್ತೊಂದು ದೂರವಾಣಿ ಸಂಖ್ಯೆ 0802226327. ಈ ಮೂರು ಸಂಖ್ಯೆಗಳಲ್ಲಿ ಯಾವುದೇ ಸಂಖ್ಯೆಗೆ ಕರೆ ಮಾಡಿ ನಮ್ಮ ಜೊತೆ ಮಾತನಾಡಿ. ದಯವಿಟ್ಟು ನಿಶ್ಶಬ್ದವಾದ ಸ್ಥಳಕ್ಕೆ ಬನ್ನಿ, ಹಾಗೆಯೇ ನೆಟ್ವರ್ಕ್ ಇರುವಂತಹ ಸ್ಥಳಕ್ಕೆ ಬಂದು ಕರೆಯನ್ನು ಮಾಡಿ, ರೇಡಿಯೋನ ಸ್ವಿಚ್ ಆಫ್ ಮಾಡಿ. ಎಂದಿನಂತೆ ಪ್ರತಿ ಬಾರಿ ಹೇಳುವ ಹಾಗೆ ನೀವು ಕರೆ ಮಾಡುವಾಗ ಒಂದು ಸಣ್ಣ ಅಂತರವನ್ನು ಕೊಡಿ, ಹೊಸ ಕೇಳುಗರಿಗೆ ಅವಕಾಶ ಮಾಡಿಕೊಟ್ಟಂತೆ ಆಗುತ್ತೆ. ಒಂದು ಗೀತೆಯ ಅಂತರ, ಗೀತೆಯ ನಂತರ ಕರೆಯನ್ನು ಸ್ವೀಕಾರ ಮಾಡೋಣ. ಲತಾ ಹಂಸಲೇಖ ಅವರ ಧ್ವನಿಯಲ್ಲಿ ಒಂದು ಚಂದದ ಗೀತೆ ಇದು.

ಇವತ್ತಿನ ಕರೆಗೊಂದು ಹಾಡು ಕಾರ್ಯಕ್ರಮದ ಪ್ರಥಮ ಕರೆ. ಯಾರ್ದು, ಎಲ್ಲಿಂದ ನೋಡೋಣ. ನಮಸ್ಕಾರ. ಹಲೋ ಹಲೋ ಹಲೋ ಸರ್, ದಯವಿಟ್ಟು ರೇಡಿಯೋ ಸ್ವಿಚ್ ಆಫ್ ಮಾಡಿ, ಲೌಡ್ ಸ್ಪೀಕರ್ ಆಫ್ ಮಾಡಿ. ಬಹುತೇಕ ಕರೆ ಸ್ವೀಕಾರ ಆಗೋದು ಕಷ್ಟ ಆಗ್ತಾಯಿದೆ, ಎಖೋ ಬರ್ತಾ ಇದೆ. ಹಾಗಾಗಿ ಧರ್ಮಣ್ಣ ಧಣ್ಣಿ ಅವರ ಸಂದೇಶ ಅಂದರೆ ಕರೆ ಬಂದಿತ್ತು. ಹಾಗಾಗಿ ಅವರ ಇಷ್ಟದ ಗೀತೆ ಯಾವುದು ಅಂತ ತಿಳಿಸಿದ್ರು. ಶ್ರಾವಣ ಬಂತು ಚಿತ್ರದ ಗೀತೆ, ನಂಗೆ ತುಂಬ ಇಷ್ಟ ಆಗುತ್ತೆ ಸರ್, ಪ್ರಸಾರ ಮಾಡ್ತೀರಾ ಅಂತ ಹೇಳಿದ್ರು. ಖಂಡಿತ ಅವರ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡುವಂತಹ ಸಮಯದಲ್ಲಿ ನಮ್ಮ ಕೇಳುಗರಾದಂತಹ ಧರ್ಮಣ್ಣ ಅವರ ಇಷ್ಟದ ಗೀತೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ

0: ಮುಂದಿನ ಗೀತೆಗಾಗಿ ನಮಗೆ ವಾಸುಕಿ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ.
1: ನಮಸ್ಕಾರ ಸರ್.
0: ನಿಮ್ಮ ಹೆಸರು ವಾಸುಕಿ ಅವರು, ಸಾಗರದಿಂದ ಅಲ್ವಾ? ಏನ್ ಮಾಡ್ಕೊಂಡಿದ್ದೀರಿ ವಾಸುಕಿ ಅವರೇ?
1: ಟೈಲರಿಂಗ್ ಸರ್.
0: ಟೈಲರಿಂಗ್ ಮಾಡ್ಕೊಂಡಿದ್ದೀರಿ. ಇವತ್ತಿನ ಕೆಲಸ ಶುರು ಆಗಿದೆಯಾ?
1: ಹತ್ತು ಗಂಟೆಯಿಂದ ಶುರು ಆಗುತ್ತೆ.
0: ಈಗೇನ್ ಸ್ವಲ್ಪ ಬಿಸಿ ಅಲ್ವಾ? ಈಗ ಶ್ರಾವಣ ಮಾಸ ಬಂತು, ಬಟ್ಟೆಗಳು ತುಂಬಾ ಬರುತ್ತೆ, ಹಬ್ಬಗಳು ಸಾಲ್ ಸಾಲ್ ಬರುತ್ತೆ. ಆಮೇಲೆ ಇತ್ತೀಚೆಗೆ ಅಂದ್ರೆ ಇತ್ತೀಚೆಗೆ ಅಂತಲ್ಲ, ಬಹಳ ವರ್ಷಗಳಿಂದ ರೆಡಿಮೇಡ್ ಬಟ್ಟೆಗಳನ್ನ ಕೊಳ್ಳುವಂತಹ ಪ್ರವೃತ್ತಿ ಎಲ್ಲರ ಕಡೆ ಇದೆ. ಆದರೂ ಇವತ್ತಿಗೂ ಹೊಲಿಸಿದ ಅಂದ್ರೆ ಹೊಲಿಸಿದ್ರೆ ಅದು ಫಿಟ್ಟಿಂಗ್ ಚೆನ್ನಾಗಿರತ್ತೆ, ತುಂಬಾ ದಿನ ಬರುತ್ತೆ, ಮತ್ ನೋಡ್ಲಿಕ್ಕೂ ಚೆನ್ನಾಗಿರತ್ತೆ ಅಂತ ಭಾವನೆ ಅಲ್ವಾ? ನೀವೇನಂತೀರಿ ಅದಕ್ಕೂ, ವ್ಯತ್ಯಾಸ ಏನಂತೀರಿ?
1: ಹೌದು ಸರ್, ಅದು ಸ್ಟಿಚ್ ಸರಿ ಇರೋದಿಲ್ಲ, ಫಿಟ್ಟಿಂಗ್ ಇರೋದಿಲ್ಲ. ಹೆಂಗ್ ಬೇಕಂಗೆ ಕರೆಕ್ಟ್ ಆಗಿ ಹೊಲ್ಕೊಡ್ತೀವಿ. ಲೇಡೀಸ್ ಟೈಲರ್ ಕೆಲಸ ಯಾವಾಗ್ಲೂ ಇರುತ್ತೆ ಚೆನ್ನಾಗಿ. ಲೇಡೀಸ್ ಫಿಟ್ಟಿಂಗ್ ಬೇಕಲ್ಲ ಸರ್ ಕರೆಕ್ಟ್ ಆಗಿ?
0: ಹೌದು ಹೌದು. ನಾನು ಯಾಕಂದ್ರೆ ಈ ವ್ಯತ್ಯಾಸ ಇರತ್ತಲ್ಲ, ವೈರುತ್ಯ ಇದೆಯಲ್ಲ, ಎರಡೂ ಬೇರೆ ಬೇರೆ ದಿಕ್ಕಲ್ಲಿ ಇರತ್ತೆ, ಅದಕ್ಕೆ ಅದರಲ್ಲಿ ಏನು ನಿಮ್ಮ ಮುಖ್ಯವಾಗಿ ನೀವೇನ್ ಕಂಡ್ಕೋತೀರಿ ಅಂತ ಕೇಳಲಿಕ್ಕೆ ಪಟ್ಟು ಬಯಸ್ತೇನೆ. ಯಾವ ಹಾಡನ್ನ ಕೇಳಬೇಕು ಅನ್ಕೋತೀರಿ?
1: ಸರ್, ನಾವು ಅಮೃತಗಳಿಂದ ಹಿಂದೂಸ್ತಾನವು ಎಂದೂ ಮರೆಯದ
0: ಭಾರತ ರತ್ನವು ನೀನಾಗು. ಆಯ್ತು, ಜಯಚಂದ್ರನ್ ಅವರ ಧ್ವನಿಯಲ್ಲಿರುವಂತಹ ಈ ಗೀತೆ ಇನ್ನು ಮುಂದೆ ಪ್ರಸಾರ ಆಗುತ್ತೆ. ಧನ್ಯವಾದಗಳು ವಾಸುಕಿ ಅವರೇ ಕರೆ ಮಾಡಿದ್ದಕ್ಕೆ. ನಮಸ್ಕಾರ. ನಮಸ್ಕಾರ, ಒಳ್ಳೇದಾಗ್ಲಿ ನಿಮ್ಗೆ.

0: ಮುಂದಿನ ಕರೆಯನ್ನ ಗೆಳೆಯರೊಬ್ರು ಮಾಡಿದ್ದಾರೆ. ನಮಸ್ಕಾರ.
1: ನಮಸ್ಕಾರ ಸರ್.
0: ನಿಮ್ಮ ಹೆಸರೇಳಿ, ಎಲ್ಲಿಂದ ಕರೆ ಮಾಡಿದ್ರ?
1: ಸರ್, ಆಲೂರಿಂದ, ದಾವಣಗೆರೆ ತಾಲೂಕ್ ಆಲೂರಿಂದ ಸರ್.
0: ದಾವಣಗೆರೆ ತಾಲೂಕ್ ಆಲೂರು. ಆಲೂರು ಬೇರೆ ಬೇರೆ ಕಡೆನೂ ಇದೆ ಅಲ್ವಾ?
1: ಬೆಂಗಳೂರು
0: ಸುತ್ತಾನು ಇದೆ ಆಲೂರು.
1: ಹೌದು.
0: ಯಾವ ಹಾಡನ್ನ ಕೇಳ್ಬೇಕು ಅನ್ಕೋತೀರಿ? ನಿಮ್ಮ ಹೆಸರೇಳಿ ಆಶಾ ಅವರಲ್ವಾ? ಆಶಾ.
1: ಆಶಾ ಕುಮಾರ್.
0: ಆಶಾ ಕುಮಾರ್. ಯಾವ ಹಾಡು ವೀರಪ್ಪ ನಾಯಕ ಇಂದ?
1: ಅದು ದೇಶದ ಇದೈತಲ್ಲ ಸರ್ ಹಾಡು,
0: ಭಾರತಾಂಬೆ ನಿನ್ನ ಜನ್ಮದಿನ.
1: ಜನ್ಮದಿನ
0: ಆ ಹಾಡ. ಆಯ್ತು, ಪ್ರಸಾರ ಮಾಡೋಣಂತೆ. ಮತ್ತೆ ಏನ್ ಮಾಡ್ಕೊಂಡಿದೀರಿ ನೀವು ಆಶಾ ಕುಮಾರ್?
1: ಸರ್, ನಮ್ದು ಕಿರಾಣಿ ಅಂಗಡಿ ಇದೆ ಸರ್.
0: ಕಿರಾಣಿ ಅಂಗಡಿ ಇದೆ. ಕುಮಾರ್ ಅವ್ರು ನೋಡ್ಕೋತಾರ, ನೀವೇ ನೋಡ್ಕೋತೀರಾ?
1: ಇಲ್ಲ ಸರ್, ನಮ್ಮ ಹಸ್ಬೆಂಡ್ ನೋಡ್ತಾರೆ. ಹಸ್ಬೆಂಡ್ ಏನಾರು ಕೆಲ್ಸ ಇದ್ರೆ ನಾವು ಬರ್ತೀವಿ.
0: ನೀವು ಅವ್ರಿಗೆ ಸಹಾಯ ಮಾಡ್ತೀರಿ?
1: ಸಹಾಯ
0: ಮಾಡಿ. ಹೆಂಗ್ ನಡೀತಿದೆ, ಏನ್ ಮಾಡ್ತಾ ಇದ್ರಿ, ಆರಾಮಿದ್ದೀರಾ? ಮಳೆ ಎಲ್ಲ ಹೇಗಿದೆ?
1: ಮಳೆ ಕಮ್ಮಿನೇ ಸರ್ ಈ ಕಡೆ ಸ್ವಲ್ಪ.
0: ಅಲ್ಲ, ಈಗ ಕಳೆದ ಒಂದು ವಾರದಿಂದ ಸ್ವಲ್ಪ ಆಗಿದೆ ಅಲ್ವಾ ಮಳೆ?
1: ಆಗಿದೆ ಸರ್, ಬಹಳ ಇದು ಇಲ್ಲ,
0: ಬಹಳ ಇಲ್ಲ,
1: ಹಂಗೆ ಪರವಾಗಿಲ್ಲ ಅಷ್ಟೇ.
0: ಅಂದ್ರೆ ಬೆಳಗ್ಗೆ ಇನ್ನೊಂದ್ ಸ್ವಲ್ಪ ಮಳೆ ಆದ್ರೆ ಒಳ್ಳೇದು ಅಲ್ವಾ?
1: ಒಳ್ಳೇದು. ಹ್ಞೂ ಸರ್, ನಾವು ಮೊನ್ನೆ ರಾಗಿ ಬಿತ್ತಿದ್ವಿಲ್ಲ ಸರ್.
0: ರಾಗಿ ಹಾಕಿದ್ರಿ?
1: ರಾಗಿ.
0: ತುಂಬಾ ಒಳ್ಳೆ ಕೆಲಸ, ಯಾಕೆಂದ್ರೆ ರಾಗಿ ಅತ್ಯುತ್ತಮವಾದ ಆಹಾರ ಎಲ್ಲರಿಗೂ ಅಲ್ವಾ, ಎಲ್ಲ ವಯಸ್ಸಿನವ್ರಿಗೂ.
1: ಹೌದು ಸರ್.
0: ಇನ್ನು ಇವತ್ತು ತಿಂಡಿ ಏನ್ ಮಾಡಿದ್ರಿ?
1: ತಿಂಡಿ ಸರ್, ಇವತ್ತು ಶುಕ್ರವಾರ ಅಲ್ಲ ಸರ್,
0: ಉಪವಾಸ.
1: ಕೇಸರಿಬಾತು ಚಿತ್ರಾನ್ನ.
0: ಕೇಸರಿಬಾತು ಚಿತ್ರಾನ್ನ. ಕೇಸರಿಬಾತ್ ಜೊತೆ ಉಪ್ಪಿಟ್ಟು ಮಾಡ್ತಾರಲ್ವಾ ಕಾಂಬಿನೇಷನ್?
1: ಉಪ್ಪಿಟ್ಟು ಇಷ್ಟ ಆಗಲ್ಲ ಸರ್ ನಮ್ಮನೆಯಲ್ಲಿ,
0: ಅದಕ್ಕೆ ಚಿತ್ರಾನ್ನ ಮಾಡಿದ್ರಿ. ಆಯ್ತು ಆಯ್ತು, ನಿಮ್ಮ ಇಷ್ಟದ ಗೀತೆ ಖಂಡಿತ ಪ್ರಸಾರ ಮಾಡ್ತೀವಿ. ಇನ್ನು ಸ್ವಾತಂತ್ರ್ಯ ದಿನ ನಾಳೆ ಇದೆ. ಎಷ್ಟು ಖುಷಿ ಅನ್ಸುತ್ತೆ ನಿಮ್ಗೆ?
1: ತುಂಬಾ ಖುಷಿ ಆಗುತ್ತೆ ಸರ್.
0: ಇಷ್ಟು ವರ್ಷ ಆಯ್ತು ಸ್ವಾತಂತ್ರ್ಯ ಬಂದು.
1: ಸ್ವಾತಂತ್ರ್ಯ ಬಂದು
0: ಬದುಕು ಬರ್ತಾ ಬರ್ತಾ ಚಂದ ಆಗ್ತಿದೆ ಅನ್ಸುತ್ತಲ್ಲ? ಆಯ್ತು, ಯಾಕಂದ್ರೆ ವೀರ ಯೋಧರು ಇವತ್ತಿಗೂ ಗಡಿಯಲ್ಲಿ ಕಾಯ್ತಾ ಇದ್ದಾರೆ, ನಮ್ಮನ್ನ ಕಾಯ್ತಾ ಇದ್ದಾರೆ ಅವರು. ಮಳೆ ಗಾಳಿ ಏನು ನೋಡದೆ ನಾವಿಲ್ಲಿ ಎಷ್ಟೊಂದು, ಸ್ವಲ್ಪ ಮಳೆ ಬಂದ್ರು ಅಯ್ಯೋ ತುಂಬಾ ಮಳೆ ಬಂತು ಅಂತೀವಿ,
1: ತುಂಬಾ ಮಳೆ ಬಂತು,
0: ಬಿಸಿಲು ಜಾಸ್ತಿ ಆದ್ರೂ ಬಿಸಿಲು ಅಂತೀವಿ ಅಲ್ವಾ? ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಆಶಾ ಅವರೇ. ನಮಸ್ಕಾರ. ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗುತ್ತೆ, ಕೇಳಿ ಆನಂದಿಸಿ.
1: ಥ್ಯಾಂಕ್ ಯು.
0: ನಮಸ್ತೆ.

0: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
1: ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ನಿಮ್ಮ ಕರೆ ನಮಗೆ ಬರುತ್ತೆ, ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತೀವಿ. ಮುಂದಿನ ಕರೆಯಲ್ಲಿ ಯಾರಿದ್ದಾರೆ ನೋಡೋಣ. ನಮಸ್ಕಾರ.
2: ನಮಸ್ಕಾರ.
1: ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡಿದಿರಾ?
2: ನಾವು ಗಿರಿನಗರ ಮಂಜು ಅಂತ ಹೇಳಿ.
1: ಗಿರಿನಗರ ಮಂಜು, ನಿಮ್ ಪೂರ್ತಿ ಹೆಸರು ಮಂಜುನೇನಾ?
2: ಮಂಜುಳಾ.
1: ಮಂಜುಳಾ,
2: ಹೌದು.
1: ನಿಮ್ಮನ್ನೆಲ್ಲ ಇಷ್ಟಪಟ್ಟು ಕರೆಯೋದು ಮಂಜು ಅಂತನಾ? ಇವತ್ ಬೆಳಗ್ಗೆ ಬಂದಿದ್ರ ನೀವು
2: ಎಲ್ಲಿಗೆ?
1: ಮಂಜಾಗಿ.
2: ಹೌದು.
1: ಮಂಜಾಗಿ
2: ಹರಿದು ಈಗ ಬಿಸಿಲಾಗಿ ತೇಲಾಡ್ತಾ ಇದೀನಿ.
1: ಸಂಜೆ ಮಳೆ ಆಗ್ತೀರಿ?
2: ಮಳೆ ಆಗ್ತೀನಿ.
1: ಆಯ್ತು. ಒಟ್ಟಿನಲ್ಲಿ
2: ಮೋಡ ಕವಿದ ವಾತಾವರಣದಲ್ಲಿ ಬರ್ತೀನಿ.
1: ಎಲ್ಲ ಸೀಸನ್ ಅಲ್ಲೂ ಇರ್ತೀರಿ.
2: ಹೌದೌದು.
1: ಆಯ್ತು. ಯಾವ ಹಾಡನ್ನ ಪ್ರಸಾರ ಮಾಡ?
2: ನಾವು ಬೇರೆಯವ್ರ ಕಾಲ್ ಎಳಿತೀವಿ, ನೀವು ನಮ್ಗೆ ಕಾಲ್ ಎಳೆದ್ ಬಿಟ್ರಲ್ಲ ಸುನಿಲ್ ಅವರೇ.
1: ಇಲ್ಲ, ಕಾಲ್ ತಮಾಷೆ ಕೇಳೋದಷ್ಟೇ.
2: ಹೌದೌದು.
1: ಯಾವ
2: ಚಂದು ಮೇಡಮ್ ಬಂದ್ರು ಹಂಗೆ ಕಾಲ್ ಎಳಿತೀವಿ, ಸುಮತಿ ಮೇಡಮ್ ಬಂದ್ರು ಹಂಗೆ ಕಾಲ್ ಎಳಿತೀವಿ. ಮೊನ್ನೆ ಯಾವಾಗ ಈಗ ಒಂದು ಆಯ್ತು, ಒಂದು 30 days ಆಯ್ತೇನೋ.
1: ತುಂಬಾ ದಿನ ಆಯ್ತು ಕರೆ ಮಾಡಿ ಅಂತ ಹೇಳಿದ್ರಿ.
2: ಹಂಗೆ ತಲೆ ತಿಂದಿದ್ದು.
1: ಆಯ್ತು ಆಯ್ತು. ಯಾವ ಹಾಡನ್ನ ಕೇಳ್ಬೇಕು ಅನ್ಕೋತೀರಿ?
2: ನಂಗೆ ಚಲಿಸುವ ಮೋಡದಿಂದ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಹಾಡ್ಬೇಕಿತ್ತು.
1: ಈ ಹಾಡು ಕೇಳ್ಬೇಕು ಅನ್ಕೋತೀರಾ?
2: ಯಾಕಂದ್ರೆ ನಾಳೆ ನಮ್ಗೆ ಟೈಮ್ ಸಿಗಲ್ಲ, ಸ್ಕೂಲ್ ಹತ್ರ ಹೋಗ್ಬೇಕು. ಹಂಗಾಗಿ ಇವತ್ತು ಏನಕ್ಕೆ ಅಂದ್ರೆ, ಯಾರು ಯಾಕೆ ಕೇಳ್ತಾ ಇದೀನಿ ಅಂದ್ರೆ, ನಮ್ ಕನ್ನಡ ನಾಡು ಮತ್ತೆ ಭಾಷೆ ಜೇನಾಗಿ ಹರಿಯುತ್ತೆ, ಹಾಲಾಗಿ ಎಲ್ಲರ ಮನೆ ಮನದಲ್ಲಿ ನೆಲೆಸುತ್ತೆ ಅಂತ.
1: ಆಯ್ತು. ಎಲ್ಲರಿಗೂ ಒಳ್ಳೇದಾಗ್ಲಿ, ಕನ್ನಡಿಗರು ಜೊತೆಗೆ ಭಾರತಾಂಬೆ ಎಲ್ಲರ ತಾಯಿ ಅಲ್ವಾ? ನಾವು ಮೊದಲು ಭಾರತೀಯರು,
2: ಕನ್ನಡ ಮಾತಾಡಬೇಕು.
1: ಕನ್ನಡ ಕನ್ನಡ
2: ಜೊತೆಗೆ
1: ನಮ್ಮ ಭಾಷೆ ಮತ್ತು ನಮ್ಮ ನಾಡು ಬಗ್ಗೆ ಯಾವತ್ತೂ ಗೌರವವನ್ನ ಇಟ್ಕೋಬೇಕು,
2: ಪ್ರೀತಿ ವಿಶ್ವಾಸ ಎಲ್ಲ ಇಟ್ಕೋಬೇಕು.
1: ಹೌದು ಹೌದು. ಆಮೇಲೆ ನಿಮ್ ಬಗ್ಗೆ ಇತ್ತೀಚೆಗೆ ಕರೆ ಮಾಡಿದ್ದಾರೆ, ಅವ್ರ ಕರೆಯನ್ನ ನೀವು ಮತ್ತೆ ಸ್ವೀಕಾರ ಮಾಡಿದಿರಿ ಅಂತ ಇಲ್ಲೊಬ್ರು ಸಂದೇಶವನ್ನ. ಹೌದು ಹೌದು, ಒಬ್ರು ಕಳಿಸಿದ್ದಾರೆ. ಇರ್ಲಿ, ತೊಂದ್ರೆ ಇಲ್ಲ, ನಿಮ್ಮ ಹಾಡನ್ನ ಪ್ರಸಾರ ಮಾಡ್ತೀವಿ. ಒಂದು ಅಂತರವನ್ನ ಕೊಟ್ಟು ಮತ್ತೆ ಕರೆ
2: ಮಾಡಲ್ಲ ನಾನು.
1: ಆಯ್ತು ಮಂಜು.
2: ಥ್ಯಾಂಕ್ ಯು.
1: ಒಳ್ಳೇದಾಗ್ಲಿ ನಿಮ್ಗೆ, ಶುಭವಾಗ್ಲಿ.

0: ಸುಧೆಯೋ ಕನ್ನಡ ಸವಿನುಡಿಯೋ, ಎಂಥ ಅದ್ಭುತ ಸಾಲುಗಳು! ಅಂಥದ್ದೇ ಗಾಂಧರ್ವ ಲೋಕದ ಧ್ವನಿ ಅಂತ ಹೇಳಬಹುದು. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಗೀತೆಯನ್ನು ಕೇಳಿಬಂದ್ರಿ. ಮುಂದಿನ ಗೀತೆಗಾಗಿ ನಮಗೆ ಗೆಳೆಯರೊಬ್ರು ಕರೆ ಮಾಡಿದ್ದಾರೆ. ನಮಸ್ಕಾರ.
1: ಹಲೋ, ನಮಸ್ಕಾರ ಸರ್.
0: ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡಿದ್ರಿ
1: ಸರ್? ಚಿರತಗುಂಡು ಕೂಡ್ಲಿಗೆ ತಾಲೂಕಿನಿಂದ ಎರಾಳ ನಾಯಕ ಸರ್.
0: ಎರಾಳ ನಾಯಕ?
1: ಹೌದು ಸರ್.
0: ಹೇಗಿದ್ದೀರಿ
1: ಸರ್? ಆರಾಮಿದ್ದೀನಿ ಸರ್. ನೀವು ಸರ್?
0: ಆರಾಮಿದ್ದೀನಿ. ನೋಡಿ, ನಿಮ್ ಧ್ವನಿ ಕರೆಕ್ಟ್ ಆಗಿ ಕೇಳಿಸ್ತಾ ಇದೆ, ಯಾವುದೇ ಗೊಂದಲ ಇಲ್ಲ, ಡಿಸ್ಟರ್ಬೆನ್ಸ್ ಇಲ್ಲ. ಏನ್ ಮಾಡ್ಕೊಂಡಿದಿರಿ ಎರಾಳ ನಾಯಕ?
1: ರೈತರು ಸರ್. ನಾವು
0: ರೈತರಾಗಿದ್ದೀರಿ. ಏನ್ ಬೆಳೆ ಇಟ್ಟಿದಿರಿ
1: ಸರ್? ಈಗ ಹತ್ತಿ ಎಲ್ಲ ಕಟಾವಾಯ್ತು.
0: ಕಟಾವಾಯ್ತು. ಅಲ್ಲ, ಮಳೆ ಈಗ ಪರವಾಗಿಲ್ವಾ? ಸ್ವಲ್ಪ
1: ಮಳೆ ಇಲ್ಲ ಸರ್. ನಮ್ ಕಡೆಗೆ
0: ಮಳೆ ಇಲ್ವಾರ?
1: ಇಲ್ಲ ಸರ್.
0: ಬೀಳ್ಬೇಕಿತ್ತು ಅಲ್ವಾ? ಇನ್ನೇನ್ ಶ್ರಾವಣ ಶುರು ಆಯ್ತು, ಬೀಳಬಹುದು.
1: ಹೌದು ಸರ್.
0: ಒಳ್ಳೇದಾಗ್ಲಿ, ಮಳೆಯ ಅಂದ್ರೆ ಹೆಚ್ಚಾಗಿ ಮಳೆಯ ಪ್ರಭಾವ ಬೀಳಲಿ ಅಂತ ಹೇಳ್ತಾ. ಯಾವ ಹಾಡನ್ನ ಕೇಳಬೇಕು ಅನ್ಕೋತೀರಿ
1: ಸರ್? ಅಗಲು ವೇಷದಿಂದ ಜಗ್ಗದು ಜಗ್ಗದು ಅಂತಂದ್ರೆ
0: ಯಾರಿಗೂ ಜಗ್ಗದು ಇಂಡಿಯಾ.
1: ಹೌದು ಸರ್.
0: ಅಲ್ವಾ? ನಿಮ್ಗೇನನ್ಸುತ್ತೆ, ಸ್ವತಂತ್ರದಿಂದ ಇಲ್ಲಿವರೆಗೂ ನಮ್ಮ ಪಯಣ ಏನನ್ಸುತ್ತೆ? ಅಂದ್ರೆ ಬದುಕು ಚಂದ ಆಗ್ತದೆ ಅನ್ಸುತ್ತಾ? ಇನ್ನೂ ಚಂದ ಆಗತ್ತೆ ಅನ್ಸುತ್ತಾ? ಏನನ್ಸುತ್ತೆ?
1: ಇನ್ನೂ
0: ಚಂದ ಆಗತ್ತೆ. ಬರುವ ದಿನಗಳು
1: ಬಳಿಕೆ ನಾವು ಬಳಸೋ ರೀತಿಗಳು ಒಂದ್ ಸ್ವಲ್ಪ ಹತೋಟಿಯಲ್ಲಿ ಇಟ್ಕೊಂಡು ಬಳಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸರ್.
0: ಯಾಕಂದ್ರೆ ತಂತ್ರಜ್ಞಾನ ಬೆಳೀತಾ ಬೆಳೀತಾ ಬೆಳೀತಾ ಕೆಲವು ಸಾರಿ ಅದರಿಂದ ಒಳ್ಳೇದು ಇದೆ, ಕೆಟ್ಟದ್ದು ಇದೆ.
1: ಫಸ್ಟ್ ನಾವು ನೆಟ್ವರ್ಕ್ ಯೂಸ್ ಮಾಡ್ತಾರೆ, 3G ಯೂಸ್ ಮಾಡ್ತೀವಿ ಸರ್. ಈಗ 4G ಬಂದತ್ತೆ, ಈಗ ಈಸಿ ಆಗತ್ತೆ, ಇನ್ನು ಈಸಿ ಆಗುತ್ತೆ. ಅದನ್ನ ನಾವು ಬಳಕೆಯಲ್ಲಿ ಸ್ವಲ್ಪ ಮಿತವಾಗಿದ್ರೆ ಎಲ್ಲ ಸರ್ ಹೋಗುತ್ತೆ.
0: ಹೌದು ಹೌದು. ಅಂತರ್ಜಾಲ ವ್ಯವಸ್ಥೆ ಅಷ್ಟೇ ಅಲ್ಲ, ಎಲ್ಲ ಕಡೆ ಪೇಪರ್ ವರ್ಕ್ ಇದ್ದದ್ದೆಲ್ಲ ಸಿಸ್ಟಮ್ ವರ್ಕ್ ಆಯ್ತು. ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ತಂತ್ರಜ್ಞಾನದ ಬಳಕೆಯಿಂದ ನಾವು ಮುಂದುವರಿತಾನೆ ಇದೀವಿ. ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗ್ಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತು ಮೊದಲು ಅಲ್ವಾ? ಇವತ್ತಿನ ಕಾಲಕ್ಕೆ ಯಾವ ಕಡೆಯಿಂದ ಎಲ್ಲಿಗೆ ಬೇಕಾದರೂ ಹೋಗಬಹುದು. ಇರ್ಲಿ, ನಿಮಗೆ ನಿಮ್ಮ ಇಷ್ಟದ ಹಾಡನ್ನ ಪ್ರಸಾರ ಮಾಡ್ತೀವಿ, ಒಳ್ಳೇದಾಗ.

0: ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಮುಂದಿನ ಕರೆಗಾಗಿ ಕರೆಯನ್ನ ನಮಗೆ ಗೆಳೆಯರೊಬ್ರು ಮಾಡಿದ್ದಾರೆ. ನಮಸ್ಕಾರ.
1: ನಮಸ್ತೆ ಸರ್.
0: ನಮಸ್ತೆ, ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡಿದ್ರಿ?
1: ನನ್ನ ಹೆಸರು ಸವಿತಾ ಅಂತ, ಸಿರುವಾಸಿಯಿಂದ ಮಾಡ್ತಾ ಇದ್ದೀನಿ.
0: ಸಿರುವಾಸಿ ಯಾವ ಕಡೆ ಬರುತ್ತೆ ಹೇಳಿ ಇನ್ನೊಂದ್ಸರಿ?
1: ಚಿಕ್ಕಮಂಗ್ಳೂರು
0: ಡಿಸ್ಟ್ರಿಕ್ಟ್.
1: ಹೌದು, ಮುತ್ತೋಡಿ ಕೇಳಿದ್ದೀರಾ ಸರ್?
0: ಇನ್ನೊಂದ್ಸರಿ ಹೇಳಿ.
1: ಮುತ್ತೋಡಿ ಫಾರೆಸ್ಟ್.
0: ಮುತ್ತೋಡಿ ಫಾರೆಸ್ಟ್, ಓಕೆ. ಆ ಕಡೆ ನಿಯರ್ ಬರ್ ಹತ್ರ.
1: ಹೌದು.
0: ಸಿರುವಾಸಿ ಅಂದ್ರೆ ಅದು ತಾಲೂಕು ಹಳ್ಳಿನ ಹೇಗೆ?
1: ಹಳ್ಳಿ ಸರ್, ಪುಟ್ಟದಾದ ಒಂದು ಹಳ್ಳಿ.
0: ಪುಟ್ಟದಾದ ಹಳ್ಳಿ. ನೀವೇನ್ ಮಾಡ್ಕೊಂಡಿದ್ದೀರಿ ಹಳ್ಳಿಲಿ?
1: ನಾವು ಮನೇಲೇ ವರ್ಕ್
0: ವರ್ಕ್ ಮಾಡ್ತೀರಿ ಮನೆಯಿಂದ?
1: ಮನೆ ವರ್ಕ್ ಅಷ್ಟೇ ಸರ್.
0: ಮನೆ ವರ್ಕ್ ಮಾಡ್ತೀರಿ?
1: ಮನೆ ವರ್ಕ್ ಮಾಡ್ತೀವಿ.
0: ಬಹಳ ದೊಡ್ಡ ಕೆಲಸ ಅದು, ಯಾಕೆ ಗೊತ್ತ? ನಿಜವಾಗ್ಲೂ ಬೇರೆ ಎಲ್ಲಾ ಕೆಲಸಗಳು ಅಂದ್ರೆ ಕೆಲವು ಸಾರಿ ನಾವು ಅಮ್ಮ ಮಾಡೋ ಕೆಲಸಗಳನ್ನ ಸುಲಭ ಅನ್ಕೊಂಡಿರ್ತೀವಿ. ಅದೇನ್ ಬಿಡು, ಎಲ್ಲರೂ ಮಾಡ್ತಾರೆ ಅನ್ಕೊಂಡಿರ್ತೀವಿ. ನಾವು ವೈಯಕ್ತಿಕವಾಗಿ ಮಾಡ್ಬೇಕಾಗಿ ಬಂದಾಗ ಅದ್ರ ಕಷ್ಟ ಗೊತ್ತಾಗತ್ತೆ, ಎಷ್ಟು ಕಷ್ಟ ಇದೆಯಪ್ಪ ಇದು ಅಂತ ಅಲ್ವಾ? ಯಾಕೆಂದ್ರೆ ನಾವು ಯಾರನ್ನೋ ಏನೋ ಹೇಳೋದು ಸುಲಭ, ಆದ್ರೆ ಅದನ್ನ ಸ್ವತಃ ನಾವು ಮಾಡ್ಬೇಕು ಅಂದಾಗ ಅದ್ರ ಕಷ್ಟ ಗೊತ್ತಾಗತ್ತೆ. ಸ್ವಲ್ಪ ಉಪ್ಪು ಜಾಸ್ತಿ ಆದ್ರೂ ಮಾತುಗಳನ್ನ ಕೇಳ್ಬೇಕು, ಖಾರ ಜಾಸ್ತಿ ಆದ್ರೂ ಕೇಳ್ಬೇಕು, ಸರಿಯಾಗಿರ್ಬೇಕು, ಎಲ್ಲವೂ ಸರಿಯಾಗಿರ್ಬೇಕು ಅಲ್ವಾ? ಅಂದ್ರೆ ಅಂದ್ರೆ ಅದು ಬದುಕಿರೋದೇ ಹಾಗೆ, ನಾವು ಸ್ವೀಕಾರ ಮಾಡ್ದಂಗೆ ಅಲ್ವಾ? ನಾನು ಇವ್ರ ಕೆಲಸ ದೊಡ್ಡದು ಇವ್ರದ್ದು ಚಿಕ್ಕದು ಅಂತ ಅನ್ಕೋತಾ ಇಲ್ಲ, ಆತರ ಹೇಳಿ ತಾರತಮ್ಯ ಹೇಳ್ತಾ ಇಲ್ಲ, ಅಥವಾ ಅದು ಕಷ್ಟ, ಇದು ಮಾಡೋಕ್ಕಾಗಲ್ಲ, ಇದು ಮಾಡೋದೇ ಇಲ್ಲ, ಯಾರೂ ಮಾಡ್ಲಿಕ್ಕಾಗಲ್ಲ, ಆ ಥರದ್ದೇನೂ ಹೇಳ್ತಾ ಇಲ್ಲ. ಆದರೆ ಎಲ್ಲ ಕೆಲಸಕ್ಕೂ ಒಂದು ಶ್ರದ್ಧೆ ಮತ್ತು ಪ್ರೀತಿ ಇದ್ದಾಗ ಸುಲಭ ಆಗುತ್ತೆ, ಖುಷಿ ಕೊಡುತ್ತೆ. ಯಾವ ಹಾಡನ್ನ ಕೇಳಬೇಕು ಅನ್ಕೋತೀರಿ?
1: ನನಗೆ ಶ್ರಾವಣ ಸುಬ್ರಹ್ಮಣ್ಯದಿಂದ ಕಣ್ಣು ಕಣ್ಣಲ್ಲೇ ಅಂತ ಒಂದು ಹಾಡಿದ್ಯಲ್ಲ ಸರ್. ಮತ್ತೆ ಇನ್ನೊಂದು ವಿಶೇಷತೆ ಸರ್,
0: ಹೇಳಿ.
1: ನಾಳೆಕ್ಕೆ 80 ವರ್ಷ ಆಗ್ತಾ ಇದೆ ಸ್ವತಂತ್ರ ಸಿಕ್ಕಿ. ನಾನು ಈ ಮನೆ ಸೊಸೆ, ನಮ್ಮ ಮಾವನ್ಗೆ ಈಗ 89 ವರ್ಷ ಸರ್.
0: ನೋಡಿ,
1: ನಮ್ಮ ಅತ್ತೆಗೆ 85 ವರ್ಷ. ಇಲ್ಲಿ ನಮ್ಮ ಮಾವ ಇದಾರಲ್ಲ, ಅವ್ರಿಗೆ ಅಕ್ಕ ತಂಗಿ ಮತ್ತೆ ಅಣ್ಣ ತಮ್ಮ ಎಲ್ಲ ಇದಾರೆ. ಅವ್ರೆಲ್ಲ ಸ್ವತಂತ್ರ ಸಿಗಕ್ಕಿಂತ ಮುಂಚೆ ಹುಟ್ಟಿದ್ದಾರೆ ಸರ್.
0: ನೋಡಿ, ಅಲ್ಲ 89 ಅಂದಾಗೆ ಗೊತ್ತಾಯ್ತು ಅಂದ್ರೆ ಆ ದಿನ. ಹಲೋ
1: ಹಲೋ,
0: ಹೇಳಿ ಹೇಳಿ ಹೇಳಿ.
1: ಅದೇ ನಿಜವಾಗ್ಲು ನೆನ್ಸ್ಕೊಂಡು ನಾವು ನಿನ್ನೆ ಮಾತಾಡ್ತಾ ಇದ್ವಿ, ನಮ್ಮ ಮಾವನವ್ರಿಗೆ 89 ವರ್ಷ ಅಲ್ಲ ಅಂತ ನಮ್ಮ ಮನೆಯವ್ರ ಹತ್ರ ಮಾತಾಡ್ತಾ ಇದ್ವಿ. ಅವಾಗ ಅವ್ರದ್ದು ಅಂದ್ರೆ ಇದು ಹಳ್ಳಿ ಸರ್, ಪುಟ್ಟ ತುಂಬಾನೇ ಹಳ್ಳಿ ಅನ್ಕೋಬಿಡಿ. ಅವಾಗ ಏನು ಫೆಸಿಲಿಟಿ ಇರ್ಲಿಲ್ಲ ಅಂತೆ, ಒಂದು ರೋಡ್ ಇರ್ಲಿಲ್ಲ ಅಂತೆ. ಇಲ್ಲಿಂದ 40 ಕಿಲೋಮೀಟರ್ ನಮ್ ಚಿಕ್ಕಮಂಗ್ಳೂರಿಗೆ ಬುತ್ತಿ ಕಟ್ಕೊಂಡು ಹೋಗ್ತಾ ಇದ್ರಂತೆ ಸರ್. ಶಿರ್ವ ಚಿಕ್ಕಮಂಗ್ಳೂರಿಗೆ ಏನಾರು ತಗೋಬರ್ಬೇಕು ಥಿಂಗ್ಸ್ ಅಂತ. ಹಳ್ಳಿಯವ್ರಿಗಿಂತ ನಮ್ ಚಿಕ್ಕಮಂಗ್ಳೂರಲ್ಲಿ ಒಂದ್ ದೊಡ್ಡ ಹಾಲ್ ಮಾಡಿದ್ರಂತೆ. ಏನಾರು ತಿನಿಸುಗಳಿದ್ರೆ ಅಲ್ಲಿ ತಗೊಂಡು ಅಲ್ಲಿ ಇಟ್ಕೊಂಡು ಅಲ್ಲೊಂದು ವಿಶ್ರಾಮ ಮಾಡ್ಕೊಂಡು ಆಮೇಲೆ ಇಲ್ಲಿ ವಾಪಸ್ ನಡ್ಕೊ ಬರ್ತಾ ಇದ್ರಂತೆ. ಅದೆಲ್ಲ ನೆನ್ಸ್ಕೊಂಡಾಗ ಅದ್ ಯಾವ ತರ ಅಂತ ನೆನ್ಸ್ಕೊಳಕ್ಕೆ ಒಂದ್ ಸ್ವಲ್ಪ ಭಯ ಅನ್ಸುತ್ತೆ ಸರ್.
0: ಇಲ್ಲ ಅಂದ್ರೆ ಅದನ್ನೇ ನಾನು ಮಾತಾಡ್ತಾ, ಈ ಹಿಂದೆ ಕರೆ ಮಾಡಿದವರು ನಾವು ಅದೇ ಮಾತಾಡಿದ್ವಿ ಅಂದ್ರೆ, ತಂತ್ರಜ್ಞಾನ ಬೆಳೆದಂಗೆ ಸುಲಭ ಅಂತ ಅನ್ಸಿದ್ರು ಕೂಡ ಅದರ ಅಡ್ಡ ಪರಿಣಾಮಗಳನ್ನು ನಾವು ಎದುರಿಸಬೇಕಾಗತ್ತೆ. ಹಾಗಾಗಿ ಅದನ್ನ ತಿಳ್ಕೊಂಡು ನಮಗೇನ್ ಬೇಕು ಅದನ್ನ ತಗೋಬೇಕು, ಎಷ್ಟು ಬೇಕೋ ಅಷ್ಟೇ ತಗೋಬೇಕು. ಕೆಲವನ್ ಯಾವ್ದನ್ನೇ ಅತಿ ಮಾಡಿದ್ರು ಕಷ್ಟ ಅಲ್ವಾ?
1: ಇಲ್ಲ ಇಲ್ಲ, ನಿಜವಾಗಿ ಹೇಳ್ಬೇಕು ಅಂದ್ರೆ ಇದು ಸುಂದರವಾಗಿದ್ದ ಪರಿಸರ ಸರ್. ಶಿರ್ವಾಸಿ ಅನ್ನ ಹೆಸರಿಗೆ ತಕ್ಕಂತೆ ಈ ಊರಿದೆ. ಅದನ್ನ ಆಸ್ಪತ್ರೆಯಲ್ಲಿ ಸೇರ್ಕೊಂಡ್ರೆ ಇನ್ನು ಪುಣ್ಯ ಅನ್ಸುತ್ತೆ. ಫುಲ್ ತೋಟ, ಕಾಫಿ, ಮೆಣಸಿನದು ಇರ್ತಾರೆ ಇಲ್ಲಿ. ಜೀವನ ತುಂಬಾ ಚೆನ್ನಾಗಿದೆ, ಇಲ್ಲಿರೋರು ಅಷ್ಟೇ ತುಂಬಾ ಚೆನ್ನಾಗಿದ್ದಾರೆ, ಖುಷಿಯಾಗಿದ್ದಾರೆ. ಮತ್ತೆ ಇಲ್ಲಿ ಶಿರ್ವಾಸಿ ಅಂತ ಶಿರ್ವಾಸಿ ಶಿಲ್ಪಿ ಅಂತ ಒಬ್ರು ಮುಳ್ಳೆಗೆ ಹೋಗಿದ್ದಾರೆ ಸರ್. ಅವರೆಲ್ಲ ಫೇಮಸ್ ಇಲ್ಲಿಗೆ. ಸ್ಕೂಲ್ ಓಪನ್ ಮಾಡಿ ಈಗ ಸಿಲ್ವರ್ ಜುಬ್ಲಿ ಬೇರೆ ಮಾಡಿದ್ರು ಸರ್. ಅಂದ್ರೆ ಅವ್ರಿಲ್ಲ ಇವಾಗ, ಅವರು ಅವ್ರ ಹೆಸರು ಹೇಳ್ಕೊಂಡು ಇಲ್ಲೆಲ್ಲ ತುಂಬಾ ಜನ ಬದುಕ್ತಾ ಇದಾರೆ. ಒಂಥರ ಚಂದ ಇದೆ ಸರ್ ನಮ್ ಶಿರ್ವಾಸಿ ಅಂದ್ರೆ, ಸೂಪರ್ ಅನ್ಸುತ್ತೆ.
0: ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ನಿಮ್ಮ ಇಷ್ಟದ ಗೀತೆಯನ್ನ ಖಂಡಿತ ಪ್ರಸಾರ ಮಾಡೋಣ. ಹಾಗೇನೆ ನಿಮ್ಮ ಮಾವನವ್ರು ಇದ್ರೆ ಅವ್ರಿಗೆ ಅಂದ್ರೆ ಅಲ್ಲೇ ಇದ್ರೆ ಅವ್ರಿಗೆ ತುಂಬಾ ಪ್ರೀತಿಯನ್ನ ತಿಳಿಸಿ ವಿವಿಧ ಭಾರತೀಯ ಕಡೆಯಿಂದ. ಯಾಕಂದ್ರೆ 89 ವರ್ಷ ಅಂದ್ರೆ ಸ್ವಾತಂತ್ರ್ಯ ಪೂರ್ವದ ಆ ದಿನಗಳು, ಆ ಬದುಕು ಮತ್ತೆ ಜೀವನ ಎಲ್ಲವನ್ನ ನೋಡಿರೋರು, ಬದುಕನ್ನ ಅನುಭವಿಸಿರೋರು. ಹಾಗಾಗಿ ಅವ್ರು ಮಾತಾಡ್ತಾರ ಈ ಫೋನಲ್ಲೆಲ್ಲ ಮಾತಾಡ್ತಾರ? ಇಲ್ಲ,
1: ಫೋನ್ ಅಲ್ಲಿ ಮಾತಾಡಲ್ಲ. ನಾನ್ ತುಂಬಾ ತಿಳ್ಕೊಂಡಿದ್ದೀನಿ ಸರ್, ಸ್ವಲ್ಪ ನನಗೆ ಸಿಟ್ಟು ಸ್ವಭಾವ ಜಾಸ್ತಿ ಇತ್ತು. ಸೋಮತ್ಪೇಟೆ ತುಂಬಿದ ಕುಟುಂಬಕ್ಕೆ ಬಂದ್ ಸೇರಿ ನಮ್ದು ಮದ್ವೆ ಆಗಿ ಈಗ 26-27 ವರ್ಷ ನಡೀತಾ ಇದೆ. ನಿಜವಾಗ್ಲೂ ಓಕೆ ಸರ್, ಸೂಪರ್ ಆಗಿದ್ದೀನಿ, ಸೂಪರ್ ಆಗಿದ್ದೀನಿ,
0: ಸೂಪರ್ ಆಗಿರಿ.

0: ನಿನ್ನ ನೋಡೋ ಕಣ್ಣುಗಳು ಈ ಹಾಡು ನಿಮಗಾಗಿ ಪ್ರಸಾರ ಆಗುತ್ತೆ. ಧನ್ಯವಾದಗಳು ಕರೆ ಮಾಡಿದಕ್ಕೆ.
1: ನಮಸ್ಕಾರ. ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ಖುಷಿ ಆಯ್ತು.
0: ನಮಸ್ಕಾರ, ನಿಮ್ಗೆ ಒಳ್ಳೇದಾಗಲಿ. ಯಸ್, ಥ್ಯಾಂಕ್ ಯು,
1: ಬಾಯ್
0: ಬಾಯ್ ಬಾಯ್.

ಅನೇಕರ ಸಂದೇಶಗಳು ಹಾಗೇ ಕರೆಗಳು ಬರ್ತಾ ಇವೆ, ಈಗಲೂ ಬರ್ತಾ ಇವೆ. ಕೆಲವರು ಹೇಳ್ತಾ ಇದ್ದಾರೆ ನಮಗೆ ಕರೆ ಸಿಕ್ಕಲಿಲ್ಲ, ಅವರಿಗೆ ಸಿಕ್ತು. ಕೆಲವರು ಪ್ರತಿದಿನ ಕರೆ ಮಾಡ್ತಾರೆ, ಅವ್ರ ಕರೆ ಸ್ವೀಕಾರ ಮಾಡ್ತೀರಿ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಖಂಡಿತ ಅದು ನಿಜವಾಗೂ ತರ್ಕಕ್ಕೆ ಅವರಿಗೆ ಬಿಡಬೇಕು, ಆ ಆಲೋಚನೆಯನ್ನು ಮಾಡಬೇಡಿ ಆ ಥರ ಅಂತ ನಾವು ಹೇಳೋದಷ್ಟೇ. ಬಟ್ ಕೆಲವರು ಧ್ವನಿಯನ್ನು ಬದಲಾಯಿಸಿ ಬೇರೆ ಬೇರೆ ರೀತಿಯಲ್ಲಿ ಕರೆ ಮಾಡುವಂತಹ ಪ್ರಯತ್ನ, ಹಾಡನ್ನು ಕೇಳುವಂತಹ ಪ್ರಯತ್ನ ಮಾಡ್ತಾರೆ. ಅದೇನೇ ಇರಲಿ, ಕರೆಗೊಂದು ಹಾಡು ಕಾರ್ಯಕ್ರಮ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಭಾವಿಸ್ತಾ, ಇನ್ನು ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳನ್ನು ಕೇಳಲಿದ್ದೀರಿ. ನಂತರ ಕಾರ್ಯಕ್ರಮದ ಆ ಬದಿಯಲ್ಲಿ ಮತ್ತೆ ಭೇಟಿಯಾಗೋಣ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿಧಾನಸಭೆಯ ನೂತನ ಸಭಾಧ್ಯಕ್ಷರಾಗಿ ಜಿಎಸ್ ಪಾಟೀಲ್ ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ. ಬಳಿಕ ಸಂಪ್ರದಾಯದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ ಅವರನ್ನು ಕರೆತಂದು ಸಭಾಧ್ಯಕ್ಷರ ಪೀಠದಲ್ಲಿ ಕೂರಿಸಿದ್ದಾರೆ. ಗ್ರಾಮೀಣ ಉದ್ಯೋಗ ಖಾತರಿ ವಿಕಸಿತ ಭಾರತ ಜಿರಾಮ್ಜಿಯಡಿ ಕೆಲಸ ಮಾಡಿದವರಿಗೆ 15 ದಿನವಾದರೂ ಕೂಲಿ ಪಾವತಿಯಾಗದಿದ್ದರೆ ಸಂಬಂಧಿತ ಪಿಡಿಒಗಳನ್ನು ಹೊಣೆ ಮಾಡಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಎಚ್ಚರಿಕೆ ನೀಡಿದ್ದಾರೆ. ಮಹಿಳೆಯರಿಗೆ ಸಂಪುಟದಲ್ಲಿ ಸ್ಥಾನ ನೀಡಿಲ್ಲ ಎಂದು ಆರೋಪಿಸಿ ಬಿಜೆಪಿ ಶಾಸಕರು ಹಾಗೂ ಪರಿಷತ್ ಸದಸ್ಯರು ಇಂದು ವಿಧಾನಸೌಧದ ಮುಂದೆ ಪ್ರತಿಭಟನೆ ನಡೆಸಿದರು. ಕಾಂಗ್ರೆಸ್ ಪಕ್ಷವು ಮಹಿಳಾ ವಿರೋಧಿ ಧೋರಣೆ ಅನುಸರಿಸುತ್ತಿದೆ ಎಂದು ಬಿವೈ ವಿಜಯೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ವಸತಿ ಖಾತೆ ಸಚಿವ ಜಮೀರ್ ಅಹ್ಮದ್ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣದಿಂದ ವಿನಾಯಿತಿ ನೀಡುವಂತೆ ಮಾಡಿರುವ ಮನವಿಯನ್ನು ಬಿಜೆಪಿ ಖಂಡಿಸಿದೆ. ಸಚಿವ ಸಂಪುಟದಿಂದ ಅವರನ್ನು ಅಮಾನತುಗೊಳಿಸುವಂತೆ ಆಗ್ರಹಿಸಿದೆ. ಭಾರತದ ಸಗಟು ಸೂಚ್ಯಂಕ ಹಣದುಬ್ಬರ ಜುಲೈನಲ್ಲಿ 9.78% ಎಂದು ಇಂದು ಬಿಡುಗಡೆಯಾದ ತಾತ್ಕಾಲಿಕ ದತ್ತಾಂಶಗಳು ತಿಳಿಸಿವೆ. ದೇಶ ನಾಳೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಿದೆ. ನವದೆಹಲಿಯ ಐತಿಹಾಸಿಕ ಕೆಂಪುಕೋಟೆಯಲ್ಲಿ ನಡೆಯಲಿರುವ ಸಮಾರಂಭದ ನೇತೃತ್ವವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ವಹಿಸಲಿದ್ದಾರೆ. ಭಾರತೀಯ ವಾಯುಪಡೆಯ 2 MI-17 ಹೆಲಿಕಾಪ್ಟರ್ಗಳು ಪುಷ್ಪವೃಷ್ಟಿ ನೆರವೇರಿಸಲಿದ್ದು ರಾಷ್ಟ್ರ ಧ್ವಜಾರೋಹಣದೊಂದಿಗೆ 21 ಕುಶಲತೋಪುಗಳ ಗೌರವ ವಂದನೆ ನಡೆಯಲಿದೆ. ಬಳಿಕ ಪ್ರಧಾನಿಯವರು ಕೆಂಪುಕೋಟೆಯ ಆವರಣದಿಂದ ದೇಶವನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನವಾದ ಇಂದು ಸೈನಿಕರನ್ನುದ್ದೇಶಿಸಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಸಂಜೆ 5:10 ಮಾತನಾಡಲಿದ್ದಾರೆ. ಅವರ ಭಾಷಣ ಆಕಾಶವಾಣಿಯ ಎಫ್ಎಂ ಗೋಲ್ಡ್ 101 MHz ಹಾಗೂ ಇಂದ್ರಪ್ರಸ್ಥ ವಾಹಿನಿ 366.3 ಅಥವಾ 819 kHz ಪ್ರಸಾರವಾಗಲಿದೆ. ಭಾರತ ಶ್ರೀಲಂಕಾ ನಡುವೆ ಗಾಲೆಯಲ್ಲಿ ನಾಳೆ ಟೆಸ್ಟ್ ಪಂದ್ಯ ಆರಂಭವಾಗಲಿದೆ. 2 ಟೆಸ್ಟ್ ಪಂದ್ಯಗಳ ಮೊದಲ ಪಂದ್ಯದಲ್ಲಿ ಶುಭ್ಮನ್ ಗಿಲ್ ನೇತೃತ್ವದ ಭಾರತ ತಂಡ ಸ್ಪಿನ್ ಬೌಲರ್

0: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
1: ಹೇಳಿ.
0: ಈ ಕೆವೈಸಿ ಅಪ್ಡೇಟ್ ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
1: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
0: ಆದ್ರೆ ಇದನ್ನು ಹೇಗೆ ಮಾಡೋದು?
1: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸಿನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
0: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
1: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
0: ಅಷ್ಟೇ
1: ಅಷ್ಟೇ.
0: ಗೊತ್ತಾಯ್ತು.
1: ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
2: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
5: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
6: ಕೆಳಗಡೆ ಇನ್ನೀಗ ಕೇಳಿ ಬಲರಾಮನ ದಿನಗಳು ಚಿತ್ರದ ಗೀತೆಯನ್ನ ಸಂಜಿತ್ ಹೆಗಡೆ ಮತ್ತು ಪುಣ್ಯ ಸೆಲ್ವಾ ಅವರ ಧ್ವನಿಯಲ್ಲಿ. ಜಯಂತ್ ಕಾಯ್ಕಿಣಿ ಅವರು ಬರೆದಂತಹ ಗೀತೆಗೆ ಸಂತೋಷ್ ನಾರಾಯಣನ್ ಅವರ ಸಂಗೀತ ನಿರ್ದೇಶನ.

0: ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. 80th ಸ್ವಾತಂತ್ರ್ಯೋತ್ಸವಕ್ಕೆ ದೇಶ ಸಜ್ಜು, ಇಂದು ಸಂಜೆ ರಾಷ್ಟ್ರವನ್ನುದ್ದೇಶಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಷಣ. 1057 ಸಿಬ್ಬಂದಿಗೆ ಶೌರ್ಯ ಮತ್ತು ಸೇವಾ ಪದಕ ಘೋಷಿಸಿದ ಕೇಂದ್ರ ಸರ್ಕಾರ. 92 ಸಿಬ್ಬಂದಿಗೆ ರಾಷ್ಟ್ರಪತಿಗಳ ವಿಶಿಷ್ಟ ಸೇವಾ ಪದಕ. ವಿಭಜನೆಯ ಭೀಕರತೆಗಳ ಸಂಸ್ಮರಣಾ ದಿನ, ಸಂತ್ರಸ್ತರ ಧೈರ್ಯ ತ್ಯಾಗ ಸ್ಮರಿಸಿದ ಪ್ರಧಾನಿ ನರೇಂದ್ರ ಮೋದಿ. ಹಾಗೂ ಕೆನಡಿಯನ್ ಓಪನ್ ಟೆನ್ನಿಸ್, ಪೋಲೆಂಡ್ನ ಇಗಾ ಸ್ವಿಯಟೆಕ್ಗೆ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ. ವಾರ್ತೆಗಳ ವಿವರ. 80th ಸ್ವಾತಂತ್ರ್ಯ ದಿನೋತ್ಸವದ ಮುನ್ನಾ ದಿನವಾದ ಇಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ರಾಷ್ಟವನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ರಾಷ್ಟಪತಿಯವರ ವಿಶೇಷ ಭಾಷಣ ಇಂದು ಸಂಜೆ 7 ಗಂಟೆಗೆ ಆಕಾಶವಾಣಿಯ ಎಲ್ಲಾ ತರಂಗಾಂತರಗಳಲ್ಲಿ ಪ್ರಸಾರವಾಗಲಿದೆ. ಇದರ ಜೊತೆಗೆ ದೂರದರ್ಶನದ ಎಲ್ಲಾ ವಾಹಿನಿಗಳಲ್ಲಿ ಮೊದಲು ಹಿಂದಿಯಲ್ಲಿ, ತದನಂತರ ಇಂಗ್ಲಿಷ್ನಲ್ಲಿ ಪ್ರಸಾರವಾಗಲಿದೆ. ದೂರದರ್ಶನದಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ಭಾಷಣಗಳ ಪ್ರಸಾರದ ನಂತರ ದೂರದರ್ಶನದ ಪ್ರಾದೇಶಿಕ ವಾಹಿನಿಗಳಲ್ಲಿ ಆಯಾ ಪ್ರಾದೇಶಿಕ ಭಾಷೆಗಳಲ್ಲಿ ಭಾಷಣ ಪ್ರಸಾರವಾಗಲಿದೆ. ಆಕಾಶವಾಣಿ ರಾತ್ರಿ 9:30 ತನ್ನ ಪ್ರಾದೇಶಿಕ ಜಾಲಗಳಲ್ಲಿ ರಾಷ್ಟಪತಿಯವರ ಭಾಷಣದ ಪ್ರಾದೇಶಿಕ ಭಾಷಾ ಅವತರಣಿಕೆಯನ್ನು ಪ್ರಸಾರ ಮಾಡಲಿದೆ. ದೇಶ ನಾಳೆ 80th ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಿದೆ. ನವದೆಹಲಿಯ ಐತಿಹಾಸಿಕ ಕೆಂಪುಕೋಟೆಯಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಭಾರತೀಯ ವಾಯುಪಡೆಯ 2 MI-17 ಹೆಲಿಕಾಪ್ಟರ್ಗಳು ಪುಷ್ಪವೃಷ್ಟಿ ನೆರವೇರಿಸಲಿದ್ದು, ರಾಷ್ಟಧ್ವಜಾರೋಹಣದೊಂದಿಗೆ 21 ಕುಶಲತೋಪುಗಳ ಗೌರವ ವಂದನೆ ನಡೆಯಲಿದೆ. ಬಳಿಕ ಪ್ರಧಾನಿ ದೇಶವನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ರಾಷ್ಟೀಯ ಗೀತೆ ವಂದೇ ಮಾತರಂನ 150 ವರ್ಷಗಳ ಪರಂಪರೆಯನ್ನು ಸ್ಮರಿಸುವುದು ಹಾಗೂ 2047 ವಿಕಸಿತ ಭಾರತದ ಪಯಣದಲ್ಲಿ ಯುವಶಕ್ತಿಯ ಕೊಡುಗೆಯನ್ನು ಬಿಂಬಿಸುವುದು ಈ ಬಾರಿಯ ಆಚರಣೆಯ ವಿಶೇಷತೆಯಾಗಿದೆ. ಇದೇ ಮೊದಲ ಬಾರಿಗೆ ಕೆಂಪುಕೋಟೆಯ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ವಂದೇ ಮಾತರಂ ಗಾಯನ ನಡೆಯಲಿದೆ. ರಾಷ್ಟೀಯ ಕೆಡೆಟ್ ಕೋರ್, ಎನ್ಸಿಸಿ ಹಾಗೂ ಮೈ ಭಾರತ್ ಸ್ವಯಂ ಸೇವಕರು ವಂದೇ ಮಾತರಂ ಗೀತೆ ಹಾಡಲಿದ್ದಾರೆ. ವಿಶ್ವಕರ್ಮ ಯೋಜನೆಯ ಕುಶಲಕರ್ಮಿಗಳು, ಮುದ್ರಾ ಯೋಜನೆಯ ಮಹಿಳಾ ಉದ್ಯಮಿಗಳು, ಪಿಎಂ ಸ್ವನಿಧಿ ಯೋಜನೆಯ ಬೀದಿಬದಿ ವ್ಯಾಪಾರಿಗಳು ಹಾಗೂ ಭಾರತ್ ಟ್ಯಾಕ್ಸಿಯ ಚಾಲಕರು ಸೇರಿದಂತೆ ವಿವಿಧ ಕ್ಷೇತ್ರಗಳ ಸುಮಾರು 5,000 ವಿಶೇಷ ಅತಿಥಿಗಳನ್ನು ಸಮಾರಂಭ ವೀಕ್ಷಿಸಲು ಆಹ್ವಾನಿಸಲಾಗಿದೆ. ಆಹ್ವಾನಿತರಿಗೆ ಸ್ಮರಣಿಕೆ ನೀಡಿ ಗೌರವಿಸಲಾಗುವುದು. ರಾಜಧಾನಿಯಲ್ಲಿ ದೆಹಲಿ ಪೊಲೀಸರು ಬಿಗಿ ಭದ್ರತಾ ವ್ಯವಸ್ಥೆ ಕೈಗೊಂಡಿದ್ದು, ವಿವಿಧ ಸಂಸ್ಥೆಗಳ ಸುಮಾರು 15,000 ಭದ್ರತಾ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಕೆಂಪುಕೋಟೆಯಲ್ಲಿ 1,000 ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ದೇಶಾದ್ಯಂತ ದೇಶಭಕ್ತಿ ಮೂಡಿಸುವ ಉದ್ದೇಶದಿಂದ 343 ಪ್ರಮುಖ ಸ್ಥಳಗಳಲ್ಲಿ ಬ್ಯಾಂಡ್ ಪ್ರದರ್ಶನ ಆಯೋಜಿಸಲಾಗಿದೆ. ಸ್ವಾತಂತ್ರ್ಯ ದಿನಾಚರಣೆಯಂದು ಬೆಳಗ್ಗೆ 4 ಗಂಟೆಗೆ ದೆಹಲಿ ಮೆಟ್ರೋ ತನ್ನ ಜಾಲದಾದ್ಯಂತದ ಎಲ್ಲಾ ಟರ್ಮಿನಲ್ ನಿಲ್ದಾಣಗಳಿಂದ ಸೇವೆಗಳನ್ನು ಪ್ರಾರಂಭಿಸಲಿದೆ. ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗವಹಿಸುವ ವಿಶೇಷ ಅತಿಥಿಗಳು, ಆಹ್ವಾನಿತರು ಮತ್ತು ಸಾರ್ವಜನಿಕರ ಸಂಚಾರಕ್ಕೆ ಅನುಕೂಲವಾಗುವಂತೆ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ದೆಹಲಿ ಮೆಟ್ರೋ ರೈಲು ನಿಗಮ DMRC ತಿಳಿಸಿದೆ. ದಿನದ ನಿಗದಿತ ವೇಳಾಪಟ್ಟಿಯ ಪ್ರಕಾರ ನಿಯಮಿತ ಆದಾಯ ಸೇವೆಗಳು ಪ್ರಾರಂಭವಾಗುವವರೆಗೆ ಎಲ್ಲಾ ಮಾರ್ಗಗಳಲ್ಲಿ ಮೆಟ್ರೋ ಸೇವೆಗಳು 30 ನಿಮಿಷಗಳ ಆವರ್ತನದಲ್ಲಿ ಕಾರ್ಯನಿರ್ವಹಿಸುತ್ತವೆ ಎಂದು DMRC ತಿಳಿಸಿದೆ. ಲಾಲ್ ಕಿಲಾ, ಜಾಮಾ ಮಸೀದಿ ಮತ್ತು ದೆಹಲಿ ಗೇಟ್ ಮೆಟ್ರೋ ನಿಲ್ದಾಣಗಳು ಸ್ವಾತಂತ್ರ್ಯ ದಿನಾಚರಣೆಯ ಸ್ಥಳಕ್ಕೆ ಹತ್ತಿರದ ನಿಲ್ದಾಣಗಳಾಗಿವೆ. ಸ್ವಾತಂತ್ರ್ಯೋತ್ಸವದ ಸುಸಂದರ್ಭದಲ್ಲಿ ಪೊಲೀಸ್, ಅಗ್ನಿಶಾಮಕ, ಗೃಹ ರಕ್ಷಕ, ನಾಗರಿಕ ರಕ್ಷಣೆ ಹಾಗೂ ಕಾರಾಗೃಹ ಇಲಾಖೆಗಳ ಒಟ್ಟು 1057 ಸಿಬ್ಬಂದಿಗೆ ಶೌರ್ಯ ಮತ್ತು ಸೇವಾ ಪದಕಗಳನ್ನು ಕೇಂದ್ರ ಸರ್ಕಾರ ಇಂದು ಘೋಷಿಸಿದೆ. ಒಟ್ಟು 301 ಶೌರ್ಯ ಪದಕಗಳನ್ನು ಘೋಷಿಸಲಾಗಿದೆ. ಕೇಂದ್ರ ಗೃಹ ಸಚಿವಾಲಯವು ಇಂದು ಬಿಡುಗಡೆ ಮಾಡಿರುವ ಪಟ್ಟಿಯ ಪ್ರಕಾರ ಇವುಗಳಲ್ಲಿ 272 ಪೊಲೀಸ್ ಸಿಬ್ಬಂದಿಗೆ ಹಾಗೂ 29 ಅಗ್ನಿಶಾಮಕ ಸಿಬ್ಬಂದಿಗೆ ಪದಕ ಲಭಿಸಿದೆ. ಪ್ರಾಣ ಮತ್ತು ಆಸ್ತಿ ರಕ್ಷಣೆ, ಅಪರಾಧ ತಡೆ ಹಾಗೂ ಅಪರಾಧಿಗಳನ್ನು ಬಂಧಿಸುವಲ್ಲಿ ಪ್ರದರ್ಶಿಸಿದ ಅಸಾಮಾನ್ಯ ಸಾಹಸಕ್ಕಾಗಿ ಈ ಪದಕಗಳನ್ನು ನೀಡಲಾಗುತ್ತದೆ. ಶೌರ್ಯ ಪದಕ ಪುರಸ್ಕೃತರ ಪೈಕಿ 197 ಸಿಬ್ಬಂದಿ ಎಡಪಂಥೀಯ ಉಗ್ರವಾದದಿಂದ ಪೀಡಿತ ಪ್ರದೇಶಗಳಲ್ಲಿದ್ದರೆ, 51 ಸಿಬ್ಬಂದಿ ಜಮ್ಮು ಮತ್ತು ಕಾಶ್ಮೀರ, 12 ಸಿಬ್ಬಂದಿ ಈಶಾನ್ಯ ರಾಜ್ಯಗಳು ಹಾಗೂ 41 ಸಿಬ್ಬಂದಿ ಇತರ ಪ್ರದೇಶಗಳಲ್ಲಿ ಜರುಗಿದ ಸಾಹಸ ಕಾರ್ಯಗಳಿಗಾಗಿ ಪದಕಕ್ಕೆ ಭಾಜನರಾಗಿದ್ದಾರೆ. ಇದರ ಜೊತೆಗೆ ಅತ್ಯುತ್ತಮ ಸೇವೆಗಾಗಿ ನೀಡಲಾಗುವ ರಾಷ್ಟಪತಿಗಳ ವಿಶಿಷ್ಟ ಸೇವಾ ಪದಕ ಒಟ್ಟು 92 ಸಿಬ್ಬಂದಿಗೆ ದೊರೆತಿದೆ. ಇದರಲ್ಲಿ 83 ಪೊಲೀಸ್, 4 ಅಗ್ನಿಶಾಮಕ, 3 ಗೃಹರಕ್ಷಕ, 2 ಕಾರಾಗೃಹ ಇಲಾಖೆಗಳ ಸಿಬ್ಬಂದಿ ಸೇರಿದ್ದಾರೆ. ಹಾಗೆಯೇ ಪ್ರಶಂಸನೀಯ ಸೇವಾ ಪದಕಗಳನ್ನು ಒಟ್ಟು 664 ಸಿಬ್ಬಂದಿಗೆ ನೀಡಲಾಗಿದ್ದು, ಇದರಲ್ಲಿ 606 ಪೊಲೀಸ್, 28 ಅಗ್ನಿಶಾಮಕ, 18 ಗೃಹರಕ್ಷಕ ಮತ್ತು 12 ಕಾರಾಗೃಹ ಸಿಬ್ಬಂದಿ ಸೇರಿದ್ದಾರೆ. ಕೇಂದ್ರೀಯ ತನಿಖಾ ದಳ ಸಿಬಿಐನ 21 ಅಧಿಕಾರಿಗಳಿಗೆ ರಾಷ್ಟಪತಿಗಳ ವಿಶಿಷ್ಟ ಸೇವಾ ಪದಕ ಮತ್ತು ಪ್ರತಿಭಾನ್ವಿತ ಸೇವಾ ಪದಕ ನೀಡಿ ಗೌರವಿಸಲಾಗಿದೆ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನವಾದ ಇಂದು ಸೈನಿಕರನ್ನುದ್ದೇಶಿಸಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಸಂಜೆ 5:10 ಮಾತನಾಡಲಿದ್ದಾರೆ. ಅವರ ಭಾಷಣ ಆಕಾಶವಾಣಿಯ ಎಫ್ಎಂ ಗೋಲ್ಡ್ 100.1 ಮೆಗಾಹೆಡ್ಸ್ ಹಾಗೂ ಇಂದ್ರಪ್ರಸ್ಥ ವಾಹಿನಿ 366.3 ಮೀಟರ್ ಅಥವಾ 819 ಕಿಲೋಹೆಡ್ಸ್ನಲ್ಲಿ ಪ್ರಸಾರವಾಗಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಇಂದು ವಿಭಜನೆಯ ಭೀಕರತೆಗಳ ಸಂಸ್ಮರಣಾ ದಿನ. ಇದರ ಹಿನ್ನೆಲೆಯಲ್ಲಿ 1947 ದೇಶ ವಿಭಜನೆಯ ಸಂದರ್ಭದಲ್ಲಿ ಪ್ರಾಣ ಕಳೆದುಕೊಂಡ ಹಾಗೂ ಅಪಾರ ಯಾತನೆ ಅನುಭವಿಸಿದ ಲಕ್ಷಾಂತರ ಜನರಿಗೆ ರಾಷ್ಟ್ರ ಗೌರವ ನಮನ ಸಲ್ಲಿಸುತ್ತಿದೆ. ಈ ಅಂಗವಾಗಿ ರಾಜಧಾನಿ ನವದೆಹಲಿ ಸೇರಿದಂತೆ ದೇಶದಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ವಿಭಜನೆಯ ಭೀಕರತೆಗಳ ಸಂಸ್ಮರಣಾ ದಿನದಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶ ವಿಭಜನೆಯಿಂದ ಬಾಧಿತರಾದ ಪ್ರತಿಯೊಬ್ಬರ ಧೈರ್ಯ ಹಾಗೂ ತ್ಯಾಗವನ್ನು ಕೃತಜ್ಞತೆಯಿಂದ ಸ್ಮರಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಪ್ರಧಾನಿ, ವಿಭಜನೆಯ ಸಮಯದ ಭೀಕರ ಅನ್ಯಾಯ ಮತ್ತು ಸಂಕಷ್ಟಗಳನ್ನು ಮೆಟ್ಟಿ ನಿಂತು ಶೂನ್ಯದಿಂದ ಬದುಕನ್ನು ಕಟ್ಟಿಕೊಂಡ ಜನರು ತಮ್ಮ ಕಷ್ಟಗಳನ್ನೇ ಸಾಧನೆಗಳಾಗಿ ಪರಿವರ್ತಿಸಿ ದೇಶದ ಪ್ರಗತಿಗೆ ಅಪಾರ ಕೊಡುಗೆ ನೀಡಿದ್ದಾರೆ ಎಂದು ಶ್ಲಾಘಿಸಿದ್ದಾರೆ. ಕೇಂದ್ರ ಸಚಿವರಾದ ಅಮಿತ್ ಶಾ ಮತ್ತು ರಾಜನಾಥ್ ಸಿಂಗ್ ಕೂಡ ವಿಭಜನೆಯ ವೇಳೆ ಪ್ರಾಣ ಕಳೆದುಕೊಂಡ ಹಾಗೂ ಅಪಾರ ಯಾತನೆ

0: ಎದುರಿಸಿದವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಈ ದಿನದ ಆಚರಣೆಯ ಮೂಲಕ ಕೇಂದ್ರ ಸರ್ಕಾರ ಯುವ ಪೀಳಿಗೆಯಲ್ಲಿ ವಿಭಜನೆಯ ಭೀಕರ ಪರಿಣಾಮಗಳ ಕುರಿತು ಅರಿವು ಮೂಡಿಸುತ್ತಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಪ್ರಸ್ತುತ ಆಗಸ್ಟ್ ತಿಂಗಳಿನಲ್ಲಿ ಎರಡನೇ ಮೇಲ್ಮನವಿ ಹಾಗೂ ದೂರುಗಳ ವಿಲೇವಾರಿಗೆ ಸಂಬಂಧಿಸಿದಂತೆ ಮಾಧ್ಯಮಗಳಲ್ಲಿ ಪ್ರಕಟವಾದ ವರದಿಗಳ ಕುರಿತು ಕೇಂದ್ರ ಮಾಹಿತಿ ಆಯೋಗವು ಸ್ಪಷ್ಟನೆ ನೀಡಿದ್ದು, ಈ ತಿಂಗಳ 12ರವರೆಗೆ ಒಟ್ಟು 768 ಪ್ರಕರಣಗಳನ್ನು ವಿಲೇವಾರಿ ಮಾಡಲಾಗಿದೆ ಎಂದು ತಿಳಿಸಿದೆ. ಮಾಧ್ಯಮಗಳಲ್ಲಿ ಪ್ರಸಾರವಾಗಿರುವ ಅಂಕಿಅಂಶಗಳು ಆಯೋಗದ ನೈಜ ವಿಲೇವಾರಿಯನ್ನು ಪ್ರತಿನಿಧಿಸುವುದಿಲ್ಲ ಹಾಗೂ ವಿಲೇವಾರಿಯಾದ ಪ್ರಕರಣಗಳ ತೀರ್ಪುಗಳನ್ನು ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಅಂಚೆ ಮೂಲಕ ರವಾನಿಸಲಾಗುತ್ತಿದೆ ಎಂದು ಆಯೋಗ ತಿಳಿಸಿದೆ. ಆಗಸ್ಟ್ 2ನೇ ತಾರೀಖಿನಿಂದ ತಂತ್ರಾಂಶದ ನವೀಕರಣ ಪ್ರಕ್ರಿಯೆ ನಡೆಯುತ್ತಿರುವುದರಿಂದ ಜಾಲತಾಣದಲ್ಲಿನ ದತ್ತಾಂಶ ಆಗಸ್ಟ್ 1ರವರೆಗೆ ಮಾತ್ರ ಅಪ್ಡೇಟ್ ಆಗಿದೆ ಎಂದು ಆಯೋಗ ಸ್ಪಷ್ಟಪಡಿಸಿದೆ. ಟೊರಾಂಟೋದಲ್ಲಿ ಕಳೆದ ರಾತ್ರಿ ನಡೆದ ಕೆನಡಿಯನ್ ಓಪನ್ ಟೆನಿಸ್ನ ಮಹಿಳಾ ಸಿಂಗಲ್ಸ್ ಫೈನಲ್ ಪಂದ್ಯದಲ್ಲಿ 7ನೇ ಶ್ರೇಯಾಂಕದ ಪೋಲೆಂಡ್ನ ಇಗಾ ಸ್ವಿಯಟೆಕ್ 2ನೇ ಶ್ರೇಯಾಂಕದ ಎಲೆನಾ ರೈಬಾಕಿನಾ ಅವರನ್ನು ನೇರ ಸೆಟ್ಗಳಲ್ಲಿ ಮಣಿಸಿ ಪ್ರಶಸ್ತಿ ಗೆದ್ದುಕೊಂಡಿದ್ದಾರೆ. ಸ್ವಿಯಟೆಕ್ 6-2 6-3 ಅಂತರದ ಗೆಲುವಿನೊಂದಿಗೆ ಟೆನಿಸ್ ಋತುವಿನ ಮೊದಲ ಪ್ರಶಸ್ತಿ ಗೆದ್ದರು. ಮಹಿಳಾ ಡಬಲ್ಸ್ನಲ್ಲಿ ಜೆಕ್ ಗಣರಾಜ್ಯದ ಕೆಟರಿನಾ ಸಿನಿಯಾಕೋವಾ ಮತ್ತು ಚೀನಾದ ಝಾಂಗ್ ಶುವಾಯಿ ಜೋಡಿ ಆಸ್ಟ್ರೇಲಿಯಾದ ಸ್ಟಾರ್ಮ್ ಹಂಟರ್ ಮತ್ತು ಅಮೆರಿಕದ ಡೆಸಿರೆ ಕ್ರಾಕ್ಜೈಕ್ ಜೋಡಿ ವಿರುದ್ಧ 6-4 6-3 ಅಂತರದಲ್ಲಿ ಗೆದ್ದು ಮಹಿಳಾ ಡಬಲ್ಸ್ ಪ್ರಶಸ್ತಿ ಮುಡಿಗೇರಿಸಿಕೊಂಡರು. ಮಾಂಟ್ರಿಯಲ್ನಲ್ಲಿ ನಡೆದ ಕೆನಡಿಯನ್ ಓಪನ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಅಮೆರಿಕದ ಬೆನ್ ಶೆಲ್ಟನ್ ಮುಡಿಗೇರಿಸಿಕೊಂಡಿದ್ದಾರೆ. ಇಂದು ಬೆಳಗ್ಗೆ ನಡೆದ ಫೈನಲ್ ಪಂದ್ಯದಲ್ಲಿ ಅವರು ಅಮೆರಿಕದವರೇ ಆದ ಬ್ರ್ಯಾಂಡನ್ ನಕಾಶಿಮಾ ವಿರುದ್ಧ 6-3 7-6 ನೇರ ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿದರು. ಪುರುಷರ ಡಬಲ್ಸ್ ಪ್ರಶಸ್ತಿಯನ್ನು ಬ್ರೆಸಿಲ್ನ ರಫೇಲ್ ಮಾತೋಸ್ ಮತ್ತು ಓರ್ಲಾಡೋ ಲೂಸ್ ಜೋಡಿ ಜಯಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 80ನೇ ಸ್ವಾತಂತ್ರ್ಯೋತ್ಸವಕ್ಕೆ ದೇಶ ಸಜ್ಜು. ಇಂದು ಸಂಜೆ ರಾಷ್ಟವನ್ನುದ್ದೇಶಿಸಿ ರಾಷ್ಟಪತಿ ದ್ರೌಪದಿ ಮುರ್ಮು ಭಾಷಣ. 1057 ಸಿಬ್ಬಂದಿಗೆ ಶೌರ್ಯ ಮತ್ತು ಸೇವಾ ಪದಕ ಘೋಷಿಸಿದ ಕೇಂದ್ರ ಸರ್ಕಾರ. 92 ಸಿಬ್ಬಂದಿಗೆ ರಾಷ್ಟಪತಿಗಳ ವಿಶಿಷ್ಟ ಸೇವಾ ಪದಕ. ವಿಭಜನೆಯ ಭೀಕರತೆಗಳ ಸಂಸ್ಮರಣಾ ದಿನ. ಸಂತ್ರಸ್ತರ ಧೈರ್ಯ ತ್ಯಾಗ ಸ್ಮರಿಸಿದ ಪ್ರಧಾನಿ ನರೇಂದ್ರ ಮೋದಿ. ಹಾಗೂ ಕೆನಡಿಯನ್ ಓಪನ್ ಟೆನಿಸ್, ಪೋಲೆಂಡ್ನ ಇಗಾ ಸ್ವಿಯಟೆಕ್ಗೆ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
1: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ ಕವಿ ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7ರಂದು ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನು ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 1:21:50. ಕೇಳುಗರೆ, ಇವತ್ತಿನ ಈ ಸಮಯ ಸಿನಿ ಕ್ವಿಜ್ ಕಾರ್ಯಕ್ರಮದ್ದು. ಇವತ್ತಿನ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನು ಹಲವಾರು ಪ್ರಶ್ನೆಗಳು ನಿಮಗಾಗಿ ಕಾಯ್ತಾ ಇವೆ. ಜೊತೆಗೆ ನೀವು ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗ ದಯವಿಟ್ಟು ನಿಮ್ಮ ಹೆಸರು ಮತ್ತು ಉತ್ತರ, ಬೇರೆ ಯಾವ ಮಾಹಿತಿಯನ್ನು ಬರೆದು ಕಳಿಸಬಾರ್ದು. ಉತ್ತರ ಮತ್ತು ಹೆಸರು, ಬೇರೆ ಮಾಹಿತಿಯನ್ನು ದಯವಿಟ್ಟು ಬರೆದು ಕಳಿಸ್ಬೇಡಿ. ಯಾಕೆಂದರೆ ಒಂದು ಪ್ರಶ್ನೆ ಕೇಳಿದಾಗ ಅದರ ಸುತ್ತ ಆ ಕಡೆ ಈ ಕಡೆ ಇರುವಂತಹ ಎಲ್ಲ ಮಾಹಿತಿ

ಬರೆದು ಕಳಿಸ್ತೀರಿ, ಜೊತೆಗೆ ಕೆಲವರು ಟೈಪಿಂಗ್ ಅಂತ ಬರುತ್ತೆ, ಕೆಲವರು ಡಿಲೀಟ್ ಮಾಡ್ತಾರೆ, ಕೆಲವರು ಮತ್ತೆ ಮತ್ತೆ ಮೆಸೇಜ್ಗಳನ್ನ ಎಡಿಟ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಒಮ್ಮೆ ದಯವಿಟ್ಟು ಸ್ಪಷ್ಟವಾಗಿ ನಿಮ್ಮ ಉತ್ತರವನ್ನು ಬರೆದು ಕಳಿಸಿ ಅಂತ ಹೇಳ್ತಾ ಪ್ರಶ್ನೆಯನ್ನು ಕೇಳೋಣ. ಇನ್ನು ಸಿನಿ ಕ್ವಿಜ್ ಅಂದರೆ ಸಿನಿಮಾ ಸಂಬಂಧಿತ ಪ್ರಶ್ನೆಗಳು ಖಂಡಿತ ಇರುತ್ತೆ. ತಿಥಿ ಚಿತ್ರ ಬಿಡುಗಡೆಯಾದ ನಂತರ ಹಲವಾರು ಪ್ರಶಸ್ತಿಗಳನ್ನು ತನ್ನ ಕಡೆಗೆ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತೆ. ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ, ಸಂಭಾಷಣೆ, ಪೋಷಕ ನಟಿ ಎಲ್ಲ ವಿಭಾಗದಲ್ಲೂ ಪ್ರಶಸ್ತಿಗಳನ್ನು ಬಾಚಿಕೊಳ್ಳುತ್ತೆ. ಕನ್ನಡದ ಅದ್ಭುತ ಚಿತ್ರಗಳಲ್ಲಿ ಒಂದಾಗತ್ತೆ. ಜೊತೆಗೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸಹ ತಿಥಿ ಚಿತ್ರಕ್ಕೆ ಸಿಗುತ್ತೆ. ಇನ್ನು ಪ್ರಶ್ನೆ ಏನಪ್ಪ ಅಂದರೆ ತಿಥಿ ಚಿತ್ರದ ನಿರ್ದೇಶಕರು ಯಾರು? ನಾಲ್ಕು ಆಯ್ಕೆಗಳನ್ನು ನಿಮಗಾಗಿ ನೀಡಲಾಗತ್ತೆ. ಪಿ ಶೇಷಾದ್ರಿ, ಗಿರೀಶ್ ಕಾಸರವಳ್ಳಿ, ಟಿ ಎಸ್ ನಾಗಾಭರಣ, ರಾಮ್ ರೆಡ್ಡಿ. ಈ ನಾಲ್ಕು ಆಯ್ಕೆಗಳಲ್ಲಿ ಯಾವ ಸರಿ ಆಯ್ಕೆ ಅಂತ ನೀವು ಗುರುತಿಸಿ ನಮಗೆ ಸಂದೇಶವನ್ನು ಕಳಿಸ್ಬೇಕು. ನಿಮ್ಮ ಸಂದೇಶ ನಮ್ಮಲ್ಲಿಗೆ ಬರಬೇಕು ಅಂದರೆ ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9483091029. 9483091029 ಈ ಸಂಖ್ಯೆಗೆ ನಿಮ್ಮ ಮೆಸೇಜ್ ಕಳಿಸ್ಕೊಡಿ.

ಪಂಚಮ್ ಜೀವ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಒಂದು ವಿಭಿನ್ನ ಪ್ರಯೋಗಾತ್ಮಕ ಗೀತೆ ಸಾಲುಗಳು, ಹಾಗೇನೆ ಸಂಗೀತ ಸಹ ವಿಭಿನ್ನವಾಗಿತ್ತು ಅಂತ ಹೇಳ್ಬೋದು. ಇನ್ನು ಅನೇಕರ ಮೆಸೇಜ್ಗಳು ಹರಿದು ಬಂದಿದೆ. ಬಹುತೇಕರು ಸರಿ ಉತ್ತರವನ್ನು ನೀಡಿದರೆ ಇನ್ನೊಂದಷ್ಟು ಜನ ಸ್ವಲ್ಪ ಕನ್ಫ್ಯೂಸ್ ಆಗಿ ತಪ್ಪು ಉತ್ತರಗಳನ್ನು ಸಹ ಬರೆದು ಕಳಿಸಿದ್ದಾರೆ. ಪ್ರಶ್ನೆಯನ್ನು ಮತ್ತೊಮ್ಮೆ ಕೇಳ್ತೀರಾ, ಆಯ್ಕೆ ಮೂರು ಯಾವುದು ಅಂತೆಲ್ಲ ಕೇಳ್ತಾ ಇದ್ದಾರೆ. ಹಾಗೇ ಒಂದ್ಸರಿ ಪ್ರಶ್ನೆಯನ್ನು ಕೇಳ್ತೀರಾ ಅಂತ ಕೆಲವರು ಸಂದೇಶವನ್ನು ಕಳಿಸಿರೋದ್ರಿಂದ ಮತ್ತೊಂದು ಬಾರಿ ಪ್ರಶ್ನೆಯನ್ನು ಕೇಳುವಂತಹ ಪ್ರಯತ್ನ ಅಥವಾ ಹೇಳುವಂತಹ ಪ್ರಯತ್ನ. ದಯವಿಟ್ಟು ಈ ಬಾರಿ ನಿಮ್ಮ ಹೆಸರು ಮತ್ತು ಸ್ಥಳ, ಬೇರೆ ಮಾಹಿತಿ ಬೇಡ. ಪಾಸ್ ಕೊಡಬೇಡಿ, ನೆಕ್ಸ್ಟ್ ಲೈನ್ಗೆ ಹೋಗಬೇಡಿ. ಒಂದೇ ಸಾಲಲ್ಲಿ ನಿಮ್ಮ ಉತ್ತರವನ್ನು ಬರೆದು ನಮ್ಮಲ್ಲಿಗೆ ಕಳಿಸಿ. ಪ್ರಶ್ನೆ, ತಿಥಿ ಚಿತ್ರ ಬಹುತೇಕರು ನೋಡಿರ್ತೀರಿ, ಯಾರೆಲ್ಲ ನೋಡಿಲ್ಲ ಒಮ್ಮೆ ನೋಡಿ. ಅತ್ಯುತ್ತಮ ಚಿತ್ರಗಳಲ್ಲಿ ಒಂದು, ಉತ್ತಮ ಕತೆ ಕಥಾಹಂದರ ಜೊತೆಗೆ ಸನ್ನಿವೇಶಗಳು, ಹಾಗೆಯೇ ಸರಳವಾಗಿ ನಮ್ಮ ಬದುಕಿಗೆ ಹತ್ತಿರ ಅನಿಸಿರುವಂತಹ ಚಿತ್ರಕಥೆ ಸಂಭಾಷಣೆ ಎಲ್ಲವೂ ಸೇರಿ ತಿಥಿಯಾಗತ್ತೆ, ಅಂದರೆ ತಿಥಿ ಚಿತ್ರವಾಗತ್ತೆ. ಇನ್ನು ಆಯ್ಕೆ ಏನಪ್ಪ ಅಂದರೆ, ಪ್ರಶ್ನೆ ಏನಪ್ಪ ಅಂದರೆ, ಈ ಚಿತ್ರದ ನಿರ್ದೇಶಕರು ಯಾರು ಅಂತ. ಅದಕ್ಕೆ ನಾಲ್ಕು ಆಯ್ಕೆಗಳನ್ನು ನೀಡಿದ್ದೆ. ಪಿ ಶೇಷಾದ್ರಿ, ಹಾಗೆಯೇ ಗಿರೀಶ್ ಕಾಸರವಳ್ಳಿಯವರು, ಇನ್ನು ಟಿ ಎಸ್ ನಾಗಾಭರಣ, ರಾಮ್ ರೆಡ್ಡಿ. ಈ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಸರಿಯ ಆಯ್ಕೆ ಅಂತ ನೀವು ಬರೆದು ಕಳಿಸ್ಬೇಕು ನಮಗೆ ಸಂದೇಶವನ್ನು.

0: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನು ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ಇವತ್ತಿನ ಸಿನಿ ಕ್ವಿಸ್ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಹಾಗೇ ನಿಮ್ಮೆಲ್ಲರ ಮಾಹಿತಿಗಾಗಿ ಇವತ್ತು ಅಂದರೆ 2:15 ಸ್ಪಂದನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕು ಅಂತ ಅಂದ್ಕೊಂಡ್ರೆ, ಅದಕ್ಕೆ ನೀವು ಕರೆ ಮಾಡ್ತಾ ನಿಮ್ಮ ಮಾತುಗಳನ್ನು, ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ತಿಳಿಸಬಹುದು. ಕರೆ ಮಾಡಲಿಕ್ಕೆ ದೂರವಾಣಿ ಸಂಖ್ಯೆ ಹೀಗಿದೆ: 0802226157. ಹಾಗೆಯೇ ಮತ್ತೊಂದು ದೂರವಾಣಿ ಸಂಖ್ಯೆ 0802226327. ಈ ದೂರವಾಣಿ ಸಂಖ್ಯೆಗಳಿಗೆ ನೀವು ಕರೆ ಮಾಡಿ ನಮ್ಮ ಜೊತೆ ಮಾತನಾಡ್ತಾ ಸ್ಪಂದನ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಅಂತ ಹೇಳ್ತಾ, ಇವತ್ತಿನ ರಸಪ್ರಶ್ನೆ, ಸಿನಿಮಾ ಸಂಬಂಧಿತ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಬರೋದಾದರೆ, ಇನ್ನು ತಿಥಿ ಚಿತ್ರದ ನಿರ್ದೇಶಕರು ಯಾರು ಅಂತ ಕೇಳಿದ್ದೆ. ಸರಿಯಾದ ಆಯ್ಕೆ 4, ರಾಮ್ ರೆಡ್ಡಿ ಇವರು ತಿಥಿ ಚಿತ್ರದ ನಿರ್ದೇಶಕರು. ಯಾರೆಲ್ಲ ಈ ಉತ್ತರವನ್ನು ನೀಡಿದ್ದೀರಿ, ನಿಮ್ಮ ಉತ್ತರ ಖಂಡಿತ ಸರಿಯಾಗಿದೆ. ಇನ್ಮೇಲೆ ಉತ್ತರ ಕಳಿಸುವಂತಹ ಪ್ರಯತ್ನ ಮಾಡೋರು ಅಥವಾ ಅವರ ಹೆಸರುಗಳನ್ನು ತೆಗೆದುಕೊಳ್ಳೋದು ಕಷ್ಟ ಆಗುತ್ತೆ, ತೆಗೆದುಕೊಳ್ಳೋದಿಲ್ಲ ಅಂತ ಹೇಳ್ತಾ, ಬಹುತೇಕರು ಸರಿ ಉತ್ತರವನ್ನು ಕಳಿಸಿದ್ದೀರಿ ಅಂತ ಹೇಳಬಹುದು. ಹೆಸರುಗಳನ್ನು ನೋಡೋದಾದರೆ ನಮಗೆ ಎಂದಿನಂತೆ ತುಂಬ ಸ್ಪೀಡಲ್ಲಿ, ರಾಕೆಟ್ ಸ್ಪೀಡ್ ಅಂತ ಹೇಳ್ತಾರಲ್ಲ ಹಾಗೆ, ನಮಗೆ ಉತ್ತರವನ್ನು ಕಳಿಸುವಂತಹ ಗೆಳೆಯರಿದ್ದಾರೆ. ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ಜಗದಾಂಬಿಕಾ ಹಂಸವೇಣಿಯವರು, ನೇತ್ರಾ ಕೆಂಗೇರಿಯಿಂದ, ನವೋದಯ ನಾಗರಾಜ್ ಅವರು, ಮತ್ತು ಜಯಶ್ರೀ ರಾಜಾಜಿನಗರದಿಂದ, ಹಾಗೆಯೇ ರಾಧಾ ಹಿರಿಯಣ್ಣ ಇವರ ಸಂದೇಶ ಹರಿದು ಬಂದಿದೆ. ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ, ಅನುಪಮಾ ಕುಮಾರ ಪಾರ್ಕ್ನಿಂದ, ಹಾಗೆಯೇ ಸುಮಾ ಚಿಕ್ಕಮಗಳೂರಿನಿಂದ, ಹರೀಶ್ ಮಲ್ಲೇಶ್ವರಂನಿಂದ, ಇವರು ತಪ್ಪು ಉತ್ತರವನ್ನು ಗೆಳೆಯರೊಬ್ಬರು ಕಳಿಸಿದ್ದಾರೆ. ಹಾಗೆಯೇ ದೇವಿ ಸಿಂಗ್, ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಚಿಕ್ಕೋಡಿಯಿಂದ, ಚಿಕ್ಕೋಡಿ ತಾಲೂಕು ಜೋಡಕುರಳಿ ಲಗಮಣ್ಣ ಯಡ್ರಾವಿ ಇವರು, ಗಾಯತ್ರಿ ಚಂದ್ರಶೇಖರ್ ಸಾಗರದಿಂದ, ಹಾಗೆಯೇ ಪದ್ಮಶ್ರೀ ಕುಟುಂಬದವರು ರಾಮಚಂದ್ರಾಪುರಂ ಇಲ್ಲಿಂದ, ಹಾಗೆಯೇ ಶಿವಣ್ಣ ಇವರು ನಮಗೆ ಹುಂಡಿ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶ್ವೇತಾ ಎಸ್ ರಾವ್ ಇವರು ಸುಳ್ಯನಿಂದ, ಹಾಗೆಯೇ ಕಲಾ ಅರುಣ್ ಅವರು, ಪ್ರಕಾಶ್ ಐನಹಳ್ಳಿ, ಹಾಗೆಯೇ ಸ್ವರೂಪ್ ಲೋಕೇಶ್ ಕುಣಿಗಲ್ ತುಮಕೂರು ಜಿಲ್ಲೆ ಇಲ್ಲಿಂದ, ಬೆಳಗಾವಿಯಿಂದ ಸತೀಶ್ ನಾಯ್ಕ ಅವರು, ಜಿ ಇಂದಿರಾ ಹೈದರಾಬಾದಿಂದ, ಸತೀಶ್ ಉಡುಪಿನಿಂದ. ಹಾಗೆಯೇ ದಯವಿಟ್ಟು ಸಂದೇಶಗಳು ಸ್ಪಷ್ಟವಾಗಿರಲಿ, ಚಿಕ್ಕದಾಗಿರಲಿ. ಯುವರಾಜ್ ಹಾವೇರಿ ಜಿಲ್ಲೆ ಇಲ್ಲಿಂದ, ಹಿರೇಕೆರೂರು ತಾಲೂಕಿನಿಂದ. ಇನ್ನು ಕೆ ಎಚ್ ಪಿ ಕಾಲೋನಿ ಹರಿಹರ ಇಲ್ಲಿಂದ ರಾಜ್ಕುಮಾರ್ ಕಾತರ್ಕಿ, ಹಾಗೆಯೇ ಹಲವರು ತಪ್ಪು ಉತ್ತರವನ್ನು ಬರೆದು ಕಳಿಸಿದ್ದಾರೆ. ಮೀನಾಕ್ಷಿ 8ನೇ ಮೈಲಿಯಿಂದ, ರಾಚಪ್ಪಾಜಿ ಇವರು ದೇವಾಂಗಪೇಟೆ ಕೊಳ್ಳೆಗಾಲದಿಂದ, ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯಿಂದ ಅಂಕುಶ್, ರಾಧಾ ಚಲ್ಲಹಳ್ಳಿಯಿಂದ, ಎಂ ಜಿ ಚನ್ನಪಟ್ಟಣ ಶಿಲ್ಪ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಸುದರ್ಶನ್ ರಾಜಗೋಪಾಲ್ ನಗರದಿಂದ, ಸುಜಾತ ಆರ್ ಗಣೇಶ್ ರಾಜಾಜಿ ನಗರದಿಂದ, ಮತ್ತು ನಂಬರ್ ಎಂಡಿಂಗ್ ವಿತ್ 4781 ಅರ್ಪಿತಾ ಅವರು ನಮಗೆ ಮೆಸೇಜ್ ಮಾಡಿದ್ದಾರೆ. ವರಲಕ್ಷ್ಮಿ ಪೀಣ್ಯಾನಿಂದ, ಅರಸೀಕೆರೆಯಿಂದ ಕೃಷ್ಣಮೂರ್ತಿ ಎನ್ ಆರ್, ಹಾಗೆಯೇ ಎನ್ ಜಿ ಬಸವರಾಜ್ ಅವರು ಚಿತ್ರದುರ್ಗದಿಂದ, ನಂಬರ್ ಎಂಡಿಂಗ್ ವಿತ್ 8901 ಪೂರ್ಣಿಮಾ ಮೇಸ್ತ್ರಿ ಅವರು ಧಾರವಾಡದಿಂದ, ಕೊಂಡ್ಲಹಳ್ಳಿ ಇಲ್ಲಿಂದ ಮಾರ್ಕಂಡೆ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಸಂದೇಶ ಕಳಿಸಿರುವ ಎಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ, ಯಾರ್ದಾದರೂ ಹೆಸರುಗಳು ಮಿಸ್ ಆಗಿದ್ದರೆ ಖಂಡಿತ ಬೇಜಾರು ಮಾಡ್ಕೊಳ್ಳೋದು ಬೇಡ, ಮುಂದಿನ ಪ್ರಶ್ನೆಗೆ ಉತ್ತರಿಸಿ ನಿಮ್ಮ ಹೆಸರುಗಳನ್ನು ತೆಗೆದುಕೊಳ್ಳೋಣ ಅಂತ ಹೇಳ್ತಾ, ಮುಂದಿನ ಪ್ರಶ್ನೆ ಸುಲಭದ್ದು ಅಂತ ನಾನು ಹೇಳಲ್ಲ, ಆದರೆ ಕಷ್ಟದ್ದೂ ಅಲ್ಲ. ಒಂದು ಹಾಡು ಪ್ರಸಾರ ಆಗುತ್ತೆ, ಹಾಡಿನ ನಂತರ ಹಾಡನ್ನು ಕೇಳಿ ಬನ್ನಿ, ಪ್ರಶ್ನೆಯನ್ನು ಕೇಳಲಾಗುತ್ತೆ.

se cambie.

ಅವರ ಧ್ವನಿಯಲ್ಲಿ. ಏನು ಈ ಹಾಡನ್ನು ಕೇಳಬನ್ನಿ, ಹಾಡಿನ ಬಗ್ಗೆ ಪ್ರಶ್ನೆ ಇದೆ ಅಂತ ಹೇಳಿದ್ದೆ. ಈ ಹಾಡನ್ನು ಬರೆದವರು ಯಾರು? ಈಗಷ್ಟೇ ನೀವು ಕೇಳಿದಂತಹ ಮಾಸ್ಟರ್ ಪೀಸ್ ಚಿತ್ರದ ಈ ಹಾಡನ್ನು ಬರೆದವರು ಯಾರು ಅಂತ ನೀವು ಸಂದೇಶವನ್ನು ಕಳಿಸ್ಬೇಕು. ಒಂದು ಹಾಡಿನ ಅಂತರ ನಿಮಗಾಗಿ.

ಮೂಲಕ ಸ್ವಲ್ಪ ಆ ಕಡೆ ಈ ಕಡೆ ಬರೆದು ಸಂದೇಶವನ್ನು ಕಳಿಸಿದ್ದಾರೆ. ಆದರೆ ಉತ್ತರ ಆಗಿತ್ತು ಮಾಸ್ಟರ್ ಪೀಸ್ ಚಿತ್ರದ ಐ ಕಾಂಟ್ ಟು ವೇಟ್ ಟು ಬೇಬಿ ಈ ಹಾಡನ್ನು ಬರೆದವರು ನರ್ತನ್. ನರ್ತನ್ ಅಂತ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದೀರಿ, ನಿಮ್ಮ ಉತ್ತರ ಖಂಡಿತ ಸರಿಯಾಗಿದೆ. ಮಂಜು ಮಾಂಡವ್ಯ ಚಿತ್ರದ ನಿರ್ದೇಶಕರು, ವಿ ಹರಿಕೃಷ್ಣ ಅವರು ಸಂಗೀತ ನಿರ್ದೇಶಕರು, ಕೆಲವರು ಈ ಉತ್ತರಗಳನ್ನು ಬರೆದು ಕಳಿಸಿದ್ದೀರಿ. ಹಾಗಾಗಿ ಯಾರೆಲ್ಲ ನರ್ತನ್ ಅಂತ ಕಳಿಸಿದ್ದೀರಿ, ಕೆಲವರು ನಾರ್ತನ್ ನರ್ತನ ಅಂತೆಲ್ಲ ಬರೆದು ಕಳಿಸಿದ್ದೀರಿ, ದಯವಿಟ್ಟು ನಿಮ್ಮ ಉತ್ತರಗಳು ಸ್ಫುಟವಾಗಿರಲಿ. ಇಲ್ಲ ಅಂದರೆ ಸರಿಯಾಗಿ ಉತ್ತರ ಬರೆದಿರೋರು ಅವರ ಅಂದರೆ ಅವರ ಉತ್ತರವನ್ನು ನಾವು ತೆಗೆದುಕೊಳ್ಳೋದು ಕಷ್ಟ ಆಗತ್ತೆ ಅಲ್ವಾ. ಇನ್ನು ಯಾರೆಲ್ಲ ಉತ್ತರವನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ ಅನೇಕರ ಮೆಸೇಜ್ಗಳು ಹರಿದು ಬಂದಿದೆ. ನಮ್ಮ ಗೆಳೆಯರಾದಂತಹ ವಿ ಲೀಲಾ ಶಿವಮೊಗ್ಗ ಇಲ್ಲಿಂದ ಅವರು ಬೇರೆ ಮಾಹಿತಿಯನ್ನು ಬರೆದು ಕಳಿಸಿದ್ದಾರೆ. ಎನ್ ಆರ್ ಕೃಷ್ಣ ಮೂರ್ತಿ ಅರಸೀಕೆರೆಯಿಂದ, ಹಾಗೆಯೇ ಅರ್ಪಿತಾ ಅವರು, ಇನ್ನೂ ಹಲವರು ತಪ್ಪು ಉತ್ತರವನ್ನು ಬರೆದು ಕಳಿಸಿದ್ದಾರೆ, ಬೇರೆ ಬೇರೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸುಮಾ ಚಿಕ್ಕಮಗಳೂರಿನಿಂದ, ಎಸ್ ಎಂ ಶೋಭಾ ಹಾಸನ್ನಿಂದ, ಹೊಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ವರಲಕ್ಷ್ಮೀ ಪೀಣ್ಯಾನಿಂದ, ಸ್ವಲ್ಪ ತಪ್ಪಾಗಿದೆ ನಿಮ್ಮ ಉತ್ತರ. ಹಾಗೆಯೇ ಕಮಲಾಪುರ ಇಲ್ಲಿಂದ ಚೈತ್ರ ಡಿ ಎಂ ಅವರು, ಕೆಲವರು ಈಗ ಟೈಪಿಂಗ್ ಅಂತ ಬರ್ತಾ ಇದೆ, ಬರಿತಾ ಇದ್ದೀರಾ. ಮಾದನ ಹಿಪ್ಪರ್ಗಿ ಇಲ್ಲಿಂದ ಶಿವಲಿಂಗಪ್ಪ ಭದ್ರೆ, ಹಾಗೆಯೇ ಗಂಗಾಧರ್ ಅಂಗಡಿ ಸಿಂಧನೂರು ಇಲ್ಲಿಂದ, ಹಾಗೆಯೇ ಇನ್ನೂ ಕೆಲವರು ಬೇರೆ ಬೇರೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಪಿಂಟು ಅಂತ ಹೇಳ್ತಾ ಇದ್ದಾರೆ ಅವ್ರ ಹೆಸರು. ಸ್ವರೂಪ್, ಲೋಕೇಶ್, ಗಾಯತ್ರಿ ಚಂದ್ರಶೇಖರ್, ಹಾಗೆಯೇ ಲಕ್ಷ್ಮೀಕಾಂತ್ ನವಲೆ ಇವರು, ನಳಿನ ಉಮೇಶ್ ಅವರು ಹಲಸೂರಿನಿಂದ, ಸುದರ್ಶನ್ ರಾಜಗೋಪಾಲ ನಗರ ಇಲ್ಲಿಂದ, ರಾಧಾ ಹಿರಿಯಣ್ಣ, ಹಾಗೆಯೇ ಚಿರಂಜೀವಿ ತಿಪ್ಟೂರಿನಿಂದ, ಅಶ್ವಿನಿ ಕುಮಾರ್ ಬೆಂಗಳೂರಿನಿಂದ, ಚಿಕ್ಕೋಡಿ ಇಲ್ಲಿಂದ ಲಗಮಣ್ಣ ಅವರು, ಹಾಗೆಯೇ ಇವರ ಹೆಸರು ಸರಿಯಾಗಿ ಬರೆದು ಕಳಿಸಿಲ್ಲ ಅವರು, ಹಾಗೆಯೇ ಛಾಯಾ ಅವರು ಯಲಹಂಕದಿಂದ, ಎನ್ ಜಿ ಬಸವರಾಜ್ ಇವರು ಸಹ ಸರಿ ಉತ್ತರವನ್ನು ಬರೆದು ಕಳಿಸಿದ್ದಾರೆ. ಅನುಪಮಾ ಕುಮಾರ ಪಾರ್ಕ್, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ಜಗದಾಂಬಿಕಾ ಹಂಸವೇಣಿ ಅವರು, ನೇತ್ರ ಅವರು ಕೆಂಗೇರಿಯಿಂದ ಸಂದೇಶಗಳನ್ನು ಕಳಿಸಿರುವಂತಹ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಮುಂದಿನ ಹಾಗೂ ಬಹುತೇಕ ಇವತ್ತಿನ ಕಾರ್ಯಕ್ರಮದ ಕೊನೆಯ ಪ್ರಶ್ನೆ ಅಂತ ಭಾವಿಸ್ತೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಏಕಕಾಲಕ್ಕೆ ಶಾಂತಿ ಕ್ರಾಂತಿ ಚಿತ್ರವನ್ನು ನಿರ್ಮಾಣ ಮಾಡಲಾಯಿತು, ಬಹುಭಾಷಾ ಚಿತ್ರ. ಯಾವ್ಯಾವ ಭಾಷೆಯಲ್ಲಿ ಈ ಚಿತ್ರದ ನಿರ್ಮಾಣ ಏಕಕಾಲಕ್ಕೆ ಆಯಿತು? ಪ್ರಶ್ನೆ ಸುಲಭವಾಗಿದೆ, ನಿಮ್ಮ ಸಂದೇಶಗಳು ಬರಲಿಕ್ಕೆ ಒಂದು ಹಾಡಿನ ಅಂತರ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ಸಿನಿ ಕ್ವಿಜ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇನ್ನು ಪ್ರಶ್ನೆ ಆಗಿತ್ತು, ಶಾಂತಿ ಕ್ರಾಂತಿ ಚಿತ್ರ ಬಿಡುಗಡೆಯಾಗಿ ದೊಡ್ಡ ಮಟ್ಟಕ್ಕೆ ಯಶಸ್ಸು ಕಾಣ್ತು ಅನ್ನೋದಕ್ಕಿಂತ ಒಂದು ವಿಭಿನ್ನ ಪ್ರಯತ್ನ. ಆ ಕಾಲಕ್ಕೇನೆ ಬಹುಭಾಷೆಯಲ್ಲಿ ಏಕಕಾಲಕ್ಕೆ ನಿರ್ಮಿಸಲಾದಂತಹ ಚಿತ್ರ, ಇಂತಹ ಒಂದು ವಿಶೇಷ ಪ್ರಯತ್ನ, ವಿಭಿನ್ನ ಪ್ರಯತ್ನ, ಜೊತೆಗೆ ಕಷ್ಟದ ಪ್ರಯತ್ನ ಅದು. ವಿ ರವಿಚಂದ್ರನ್ ಅವರು ಮಾಡ್ತಾರೆ, ತುಂಬಾ ರಿಸ್ಕ್ ತಗೋತಾರೆ. ಎನ್ ವೀರಸ್ವಾಮಿ ಅವರು ನಿರ್ಮಾಪಕರು ಚಿತ್ರದ್ದು. ಇನ್ನು ವಿ ರವಿಚಂದ್ರನ್, ನಾಗಾರ್ಜುನ್, ರಜನಿಕಾಂತ್ ಇವರೆಲ್ಲ ಬೇರೆ ಬೇರೆ ಭಾಷೆಯಲ್ಲಿ ಅಭಿನಯವನ್ನು ಮಾಡ್ತಾರೆ, ಮುಖ್ಯ ಭೂಮಿಕೆಯಲ್ಲಿರ್ತಾರೆ. ಜೂಲಿ ಚಾವ್ಲಾ, ರಮೇಶ್, ಅರವಿಂದ್, ಖುಷ್ಬು, ಅನಂತ್ನಾಗ್ ಇವರೆಲ್ಲರೂ ಇರ್ತಾರೆ. ಬೇರೆ ಬೇರೆ ಭಾಷೆಯಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಇವರು ಅಭಿನಯವನ್ನು ಮಾಡಿದ್ದಾರೆ. ಪ್ರಶ್ನೆ ಆಗಿತ್ತು, ಯಾವ್ಯಾವ ಭಾಷೆಯಲ್ಲಿ ಈ ಚಿತ್ರ ಬಿಡುಗಡೆಯಾಗತ್ತೆ ಅಥವಾ ಈ ಚಿತ್ರ ನಿರ್ಮಾಣ ಆಗತ್ತೆ ಅಂತ, ನಿರ್ಮಿಸಲಾಗಿದೆ ಅಂತ. ಉತ್ತರ ನೀಡಲು ಸಮಯ ಒಂದು ಹಾಡಿಂದಿತ್ತು. ಉತ್ತರ ಹೀಗಿದೆ: ಕನ್ನಡ, ತೆಲುಗು, ತಮಿಳು ಮತ್ತು ಹಿಂದಿ ಭಾಷೆಗಳಲ್ಲಿ ಏಕಕಾಲಕ್ಕೆ ಈ ಚಿತ್ರ ನಿರ್ಮಾಣವಾಗುತ್ತೆ. ಇಂತಹ ಒಂದು ಪ್ರಯತ್ನಕ್ಕೆ ನಿಜವಾಗಲೂ ವಿ ರವಿಚಂದ್ರನ್ ಅವರಿಗೆ ಬಹಳ ದೊಡ್ಡ ನಮಸ್ಕಾರವನ್ನು ತಿಳಿಸ್ಬೇಕು. ಇದು ಅಷ್ಟು ಸುಲಭದ ಮಾತಲ್ಲ. ಅದರ ಬಗ್ಗೆ ಅನೇಕರು ವಿಚಾರಗಳನ್ನು, ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಹಂಸಲೇಖ ಅವರ ಸಂಗೀತ ಅಂತೂ ಹೇಳೋದೇ ಬೇಡ, ಇವತ್ತಿಗೂ ಪದೇ ಪದೇ ಆ ಗೀತೆಗಳನ್ನು ಕೇಳಬೇಕು ಅನಿಸುತ್ತೆ, ತುಂಬ ಖುಷಿ ಕೊಡುತ್ತೆ. ಇನ್ನು ಯಾರೆಲ್ಲ ಸರಿ ಉತ್ತರವನ್ನು ನೀಡಿದ್ದಾರೆ ಅಂತ ನೋಡೋದಾದರೆ ಅನೇಕರ ಸಂದೇಶಗಳು ಹರಿದು ಬಂದಿದೆ. ಆದರೆ ಎಲ್ಲರೂ ಸರಿ ಉತ್ತರವನ್ನು ನೀಡಿದ್ದಾರೆ ಅಂತ ಭಾವಿಸ್ತಾ ಎಲ್ಲರಿಗೂ ಜೋರಾದ ಚಪ್ಪಾಳೆಯನ್ನು ನೀಡ್ತಾ ಬಹುತೇಕರ ಹೆಸರುಗಳನ್ನು ಹೇಳುವಂತಹ ಪ್ರಯತ್ನ ಯಾರ್ದಾದರೂ ಬಿಟ್ಟು ಹೋದಲ್ಲಿ ದಯವಿಟ್ಟು ಕ್ಷಮೆ ಇರಲಿ. ಯಾಕೆಂದರೆ ಸರಿಸುಮಾರು 40-50 ಸಂದೇಶಗಳು ಹರಿದು ಬರುತ್ತೆ ಒಮ್ಮೆಲೆ, ಮತ್ತೆ ಟೈಪಿಂಗ್ ಅಂತ ಬರ್ತಾ ಇರುತ್ತೆ, ಕೆಲವರು ಎಡಿಟ್ ಮಾಡ್ತಾ ಇರ್ತಾರೆ, ಹಾಗಾಗಿ ಎಲ್ಲರ ಸಂದೇಶವನ್ನು ತೆಗೆದುಕೊಳ್ಳೋದು ಕಷ್ಟ ಆಗುತ್ತೆ. ಇನ್ನು ಗಾಯತ್ರಿ ಚಂದ್ರಶೇಖರ್ ಸಾಗರದಿಂದ, ನಂಜುಂಡಸ್ವಾಮಿ ಇವರು ಕುಮಟಾನಿಂದ ಮೆಸೇಜ್ ಮಾಡಿದ್ದಾರೆ, ಯಲ್ಲಪ್ಪ ಯಾದವ್ ಇವರು. ಹಾಗೆಯೇ ಬೇರೆ ಬೇರೆ ಮಾಹಿತಿಯನ್ನು ದಯವಿಟ್ಟು ಕಳಿಸ್ಬೇಡಿ ಅಂತ ಹೇಳಿರ್ತೀವಿ, ಆದರೂ ಕಳಿಸ್ತಂತಹ ಪ್ರಯತ್ನ. ಆನಂದ್ ದೇಸಾಯಿ ಅವರು ನಮಗೆ ಮೆಸೇಜ್ ಮಾಡಿದ್ದಾರೆ, ಓಂಕಾರ ಶಾಸ್ತ್ರಿ ಇವರು ದಾವಣಗೆರೆಯಿಂದ, ಹಾಗೆಯೇ ಸ್ವರೂಪ್ ಲೋಕೇಶ್ ಕುಣಿಗಲ್ನಿಂದ. ಇನ್ನೂ ಸರಿ ಉತ್ತರ ಅಂತ ಅಂದರೆ ಒಂದೇ ಸಾಲಿನಲ್ಲಿ ನಿಮ್ಮ ಉತ್ತರವನ್ನು ಬರೆದು ಕಳಿಸಿ, ಬೇರೆ ಬೇರೆ ಸಾಲುಗಳು ಬೇಡ. ಯುವರಾಜ್ ಹಾವೇರಿಯಿಂದ, ಹಾಗೆಯೇ ಸತೀಶ್ ನಾಯ್ಕ ಅವರು, ಮೀನಾಕ್ಷಿ ಅವರು, ಕೃಷ್ಣಮೂರ್ತಿ ಅರಸೀಕೆರೆಯಿಂದ, ಕಮಲಾಪುರ ನೆಲಮಂಗಲ ಇಲ್ಲಿಂದ ಚೈತ್ರ ಅವರು, ಅರ್ಪಿತಾ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ, ಪೂರ್ಣಿಮಾ ಮೇಸ್ತ್ರಿ ಅವರು ರಾಘವೇಂದ್ರ ಕುಂದಾಪುರದಿಂದ, ಹಾಗೆಯೇ ಮೂಡಲಪಾಳ್ಯ ಇಲ್ಲಿಂದ ಸತ್ಯ ಪ್ರಸಾದ್ ಅವರು, ವಿದ್ಯಾರಣ್ಯಪುರದಿಂದ ರಾಮ್ ಪ್ರಸಾದ್ ಅವರು, ಹಾಗೆಯೇ ಅನಿಲ್ ಕುಮಾರ್ ಬೈರಪಟ್ಟಣ ಇಲ್ಲಿಂದ, ದೇವರಾಜ್ ಹೊಸಹಳ್ಳಿ ಇಲ್ಲಿಂದ, ಹಾಗೆಯೇ ಅಕ್ಷಯ್ ದೇವಗಿರಿ ಇಲ್ಲಿಂದ, ಮತ್ತು ಯಾರೆಲ್ಲ

ಪ್ರಶ್ನೆಗಳು ಹತ್ತಿರ ಅನ್ನಿಸ್ತು, ಸುಲಭವಾಗಿತ್ತು ಅಂತ ನಾನು ಅಂದ್ಕೋತೀನಿ. ಯಾಕೆಂದರೆ ತುಂಬ ಕಷ್ಟದ ಪ್ರಶ್ನೆಗಳೇನೂ ಇಲ್ಲ, ಸ್ವಲ್ಪ ಹುಡ್ಕೊಂಡ್ರೆ ಖಂಡಿತ ಉತ್ತರಗಳು ಸಿಗ್ತಾ ಇತ್ತು. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ, ಇಷ್ಟು ಹೊತ್ತು ಕಾರ್ಯಕ್ರಮಗಳಲ್ಲಿ ಧ್ವನಿಯಾದ ನೀವು ಕೇಳಿದಂತಹ ಧ್ವನಿ ಸುನಿಲ್ ರುದ್ರಮೂರ್ತಿ.

0: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
1: 14 ಅಗಸ್ಟ್ 1947 ಭಾರತ ಕೆ ಇತಿಹಾಸ ಕಾ ವೋ ರಕ್ತ ರಂಜಿತ ದಿನ ಜಬ್ ದೇಶ ಕಾ ವಿಭಾಜನ ಹುವಾ ಔರ್ ಲಾಖೋ ಲೋಗೋ ನೇ ಇಸ್ ಬಂಟ್ವಾರೇ ಕಿ ತ್ರಾಸದಿ ಸಹಿ. ವಿಭಾಜನ ಕೆ ಕಾರಣ ಲೋಗೋ ಕೋ ಅಪ್ನಾ ಘರ್, ಪರಿವಾರ, ಜಮೀನ್ ಔರ್ ಸಂಪತ್ತಿ ಭೀ ಛೋಡ್ನಿ ಪಡಿ. ಅಸಹನೀಯ ಪೀಡಾ ಸೆ ಜೂಝತೆ ಇನ್ ಮಜಬೂರ್ ಔರ್ ವಿಸ್ಥಾಪಿತ ಲೋಗೋ ಕೋ ನಿರ್ಮಮ ಹಿಂಸಾ ಕಾ ಸಾಮ್ನಾ ಕರ್ನಾ ಪಡಾ. ವರ್ಷ 2021 ಮೇ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜೀ ನೆ ವಿಭಾಜನ ಕಿ ಅಸಹನೀಯ ಪೀಡಾ ಔರ್ ದುಃಖ ಸೆ ಗುಜರೆ ಲೋಗೋ ಕೋ ಯಾದ ಕರ್ ಔರ್ ಉನ್ಹೇ ಶ್ರದ್ಧಾಂಜಲಿ ಅರ್ಪಿತ ಕರ್ನೆ ಹೇತು ವಿಭಾಜನ ವಿಭೀಷಿಕಾ ಸ್ಮೃತಿ ದಿವಸ್ ಕಿ ಘೋಷಣಾ ಕಿ. ಆಯ್ತು, 14 ಅಗಸ್ಟ್ 2026 ಕೋ ಬಂಟ್ವಾರೆ ಔರ್ ಉಸ್ ಸಮಯ ಹುಯಿ ಕ್ರೂರ ಹಿಂಸಾ ಕೆ ಶಿಕಾರ್ ಹುಯೆ ಲೋಗೋ ಕೋ ಅಪ್ನಿ ಶ್ರದ್ಧಾಂಜಲಿ ಅರ್ಪಿತ ಕರ್ನೆ. अपने आसपास होने वाले साइलेंट मार्च में भागीदारी करते हुए उनकी याद में एक मिनट का मौन धारण करें.
2: ಕೇಳುಗರೆ, ಸ್ಪಂದನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ. ಸ್ಪಂದನ ನಮ್ಮ ಜೊತೆಗೆ ನೀವು ನೇರ ಪತ್ರದ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಕೂಡ ನೀವು ನಿಮ್ಮ ಸಲಹೆ ಸಂದೇಶಗಳನ್ನು ಕಳುಹಿಸಿ ನಮಗೆ ತಿಳಿಸಬಹುದು. ಜೊತೆಗೆ ನೇರವಾಗಿ ನಮ್ಮೊಂದಿಗೆ ಮಾತನಾಡಲು ನಮ್ಮ ಸಂಪರ್ಕ ಸಂಖ್ಯೆ ಹೀಗಿದೆ: 0802237788. ಇನ್ನೊಂದು ಸಂಖ್ಯೆ 0802237789. ಈ ಸಂಖ್ಯೆಗೆ ನೀವು ಕರೆ ಮಾಡಿ ಸ್ಪಂದನ ಕಾರ್ಯಕ್ರಮಕ್ಕೆ ನೇರವಾಗಿ ನೀವು ನಮ್ಮ ಜೊತೆ ಮಾತನಾಡಬಹುದು. ಕೇಳಿದ್ರೆ, ಈಗ ಒಂದು ಹಾಡನ್ನು ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೀವಿ. ಹಾಡಿನ ನಂತರ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸೋಣ.

0: ಹಲೋ
1: ಸರ್.
0: ಹಲೋ ಹಲೋ
1: ಹಲೋ ನಮಸ್ಕಾರ.
0: ನಮಸ್ಕಾರ,
1: ಚಂದ್ರಶೇಖರ್ ಬಾಪೂಜಿ ನಗರದಿಂದ.
0: ಚಂದ್ರಶೇಖರ್ ಅವರೇ ನಮಸ್ಕಾರ, ಹೇಗಿದ್ದೀರಿ ಸರ್?
1: ನಮಸ್ಕಾರ ಸರ್, ಚೆನ್ನಾಗಿದ್ದೀವಿ. ತಾವು ಕೂಡ?
0: ಎಲ್ಲ ಚೆನ್ನಾಗಿದ್ದೀವಿ ಸರ್. ಮಧ್ಯಾಹ್ನದ ಭೋಜನ ಆಯ್ತು ತಮ್ಮದು?
1: ಆಯ್ತು.
0: ಹೇಳಿ ಸರ್, ಏನ್ ಸಮಾಚಾರ?
1: ಸರ್, ನಾವು ಪ್ರಸಾರ ಮಾಡುವ ನ್ಯಾಯವಾಣಿ, ವಾಯಿಸ್ ವಾಣಿ, ಮತ್ತೆ ಪ್ರತಿ ಭಾನುವಾರ ಮಕ್ಕಳಿಗಾಗಿ ಕೋರಿಕೆ ಗೀತೆ,
0: ಕರಿಗೊಂದು ಹಾಡು, ವಿಶೇಷವಾಗಿ ಪುಟ್ಟ ಮಕ್ಕಳಿಗಾಗಿ 12:05 ಮಧ್ಯಾಹ್ನ. ಯಾಕಂದ್ರೆ ಭಾನುವಾರ ಮಕ್ಕಳು ಮನೆಯಲ್ಲಿ ಇರ್ತಾರೆ, ಸ್ಕೂಲ್ ಕಾಲೇಜಿಗೆ ರಜೆ ಇರುತ್ತೆ ಅಂತ ಹೇಳಿ ವಿಶೇಷವಾದಂತ ಒಂದು ಕಾರ್ಯಕ್ರಮ. ಹೇಳಿ ಸರ್, ಮುಂದಾಗಿ
1: ಮಕ್ಕಳಿಗಾಗಿ ಆಗ್ಲೇ ಬೇಕಾಗಿತ್ತು ಸರ್, ಯಾಕಂದ್ರೆ ಎಲ್ಲಾರ್ಗೂ ಇತ್ತು, ಅವ್ರಿಗೆ ಇರ್ಲೇ ಇಲ್ಲ ಯಾವ್ದೇ ಕಾರ್ಯಕ್ರಮ.
0: ಹೌದು ಸರ್, ಮಕ್ಕಳೇ ನಮ್ಮ ಮುಂದಿನ ಭವಿಷ್ಯ.
1: ಹೌದು, ಯಾಕಂದ್ರೆ ಅಲ್ಲಿ ಒಂದು ನಾನು ಗಮನಿಸಿದ್ದು, ಎಲ್ ಕೆಜಿ ಚೆನ್ನಾಗಿ ಮಾತಾಡ್ತಾರೆ, ಎಲ್ ಕೆಜಿ ಅಧ್ಯಯನ ಮಾಡ್ತಾರೆ ಅವರು. ಮೊನ್ನೆ ಒಂದು 8ನೇ ತರಗತಿಯಲ್ಲಿ ವಿದ್ಯಾರ್ಥಿನಿ ಮಾತಾಡಿದ್ಲು, ಅವ್ರಿಗೆ ಮಾತಾಡಕ್ಕೆ ಬರಲ್ಲ, ತಂದೆ ತಾಯಿ ಹೇಳ್ಕೊಡ್ತಾವ್ರೆ. ಅದರಿಂದ ಇಂಥ ಕಾರ್ಯಕ್ರಮ ಇದ್ರೆ ಅವ್ರಿಗೂ ಸ್ವಲ್ಪ ಪ್ರೇರಣೆ ಸಿಕ್ಕಿ ಮುಂದೆ ಇಂಥ ಕಾರ್ಯಕ್ರಮಗಳು ಚೆನ್ನಾಗಿ ಮಾತಾಡಲು ಕಲಿತಾರೆ.
0: ಹೌದು ಸರ್, ಅವ್ರಿಗೂ ಒಂಥರ ಮನೋಧೈರ್ಯ ಬರುತ್ತೆ. ನಾನು ಕೂಡ ರೇಡಿಯೋ ಜೊತೆಗೆ ಮಾತಾಡಿದೀನಿ, ನನ್ನ ಒಂದು ಏನು ವಾಯ್ಸ್ ಧ್ವನಿ ರೇಡಿಯೋದಲ್ಲಿ ಪ್ರಸಾರ ಆಗ್ತಾ ಇದೆ ಅನ್ನೋದು ಅವ್ರಿಗೂ ಒಂಥರ ಏನು ಭಯ ಅನ್ನೋದು ಹೋಗುತ್ತೆ. ನಾಳೆ ದಿನ ಅವರೇ ಬೇಕಿದ್ರೆ ಒಂದು ಏನು ಒಂದು ರೇಡಿಯೋ ಕಾರ್ಯಕ್ರಮ ಕೊಡಬಹುದು, ಒಂದು ಟಿವಿ ಕಾರ್ಯಕ್ರಮ ಕೊಡಬಹುದು,
1: ನಂತರ
0: ಹೌದು ಸ್ಕೂಲು ಕಾಲೇಜಿನಲ್ಲಿ ಸ್ಟೇಜ್ ಮುಂದೆ ನಿಂತ್ಕೊಂಡು ನೂರಾರು ಜನರ ಮುಂದೆ, ಸಾವಿರಾರು ಜನರ ಮುಂದೆ ಮೈಕ್ ಇಟ್ಕೊಂಡು ಅವರು ನೇರವಾಗಿ ಅವ್ರ ಜೊತೆಗೆ ಸಂಭಾಷಣೆ ಮಾಡುವಂಥದ್ದು, ಭಾಷಣ ಮಾಡುವಂಥದ್ದು, ಏನು ಒಂದು ವಿಷಯವನ್ನು ಹೇಳುವಂಥದ್ದು, ಅವ್ರಿಗೆ ಒಂದು ಸ್ಥೈರ್ಯ ಧೈರ್ಯ ಬರುತ್ತೆ. ಏನಂತೀರ ತಾವು?
1: ಹೌದು ಹೌದು. ಮತ್ತೆ ಇನ್ನೊಂದು ಹೇಳಬೇಕಂದ್ರೆ, ಈ ಹಿಂದೆ ಉದಯಾದ್ರಿ ಮತ್ತು MS ಅನುಪಮ ಅವರು ಕಾಕಂಬಿ ಅಂತ ಕಾರ್ಯಕ್ರಮ ನಡೆಸ್ತಾ ಇದ್ರು, ಸರಣಿ ಕಾರ್ಯಕ್ರಮ.
0: ಹೌದು ಸರ್.
1: ಆಮೇಲೆ ಸ್ಪಂದನ, ಆಮೇಲೆ ಭರತ್ಲಾಲ್ ಮೀನಾ ಅವರು ಇದಕ್ಕೆ KPTCL ಇದು ಅಧ್ಯಕ್ಷರಾಗಿರಲ್ಲ, ಅವರು ಮ್ಯಾನೇಜಿಂಗ್ ಡೈರೆಕ್ಟರ್, ವ್ಯವಸ್ಥಾಪಕ ನಿರ್ದೇಶಕರಾಗಿ ಬರ್ತಾರೆ. ಆ ಸಮಯದಲ್ಲಿ ತಮ್ಮಲ್ಲಿ ಒಂದು ಫೋನ್ ಇನ್ ಕಾರ್ಯಕ್ರಮ ನಡೆಸಿಕೊಡ್ತಾರೆ, ಯಾವುದು ಒಂದು ವಿದ್ಯುತ್ ಸಮಸ್ಯೆ ಸಂಬಂಧಪಟ್ಟಂಗೆ. ಅದು ಒಳ್ಳೇದು, ಯಾಕಂದ್ರೆ ಇಂಥ ಕಾರ್ಯಕ್ರಮಗಳಲ್ಲೆಲ್ಲ ನಾವು ನಮ್ಮ ಸಮಸ್ಯೆಗಳನ್ನ ಹೇಳಿ ಪರಿಹಾರ ಮಾಡ್ಕೊಂಡಿದ್ದೀವಿ. ಉದಾಹರಣೆಗೆ ಒಂದ್ ಹೇಳ್ಬೇಕಂದ್ರೆ, KPTCL ತಗೊಂಡ್ರೆ ನಮ್ಮ ಹಳ್ಳಿಗೆ 50 ವರ್ಷ ಆಗಿ ವಿದ್ಯುತ್ತೇ ಇರ್ಲಿಲ್ಲ, ಸುತ್ತಮುತ್ತ ಇತ್ತು ಹಳ್ಳಿಗೆ ಆ ಪ್ರದೇಶ ಇರ್ಲಿಲ್ಲ. ಅವ್ರ ಗಮನಕ್ಕೆ ತಂದಾಗ ಕೇವಲ ಒಂದೇ ಒಂದು ತಿಂಗಳಲ್ಲಿ ಆ ಇದು ಪ್ರದೇಶಕ್ಕೆ ಸಂಪರ್ಕ ನೀಡಿದಲ್ದೆ ಪ್ರತಿ ಮನೆಗೂ ವಿದ್ಯುತ್ ಸಂಪರ್ಕ ಕೊಟ್ರು. ಉಚಿತವಾಗಿ.
0: ಈಗ ಏನು ಸರ್ಕಾರದ ಸವಲತ್ತುಗಳು, ಸರ್ಕಾರದ ಯೋಜನೆಗಳು, ಅವರ ಒಂದು ಕಾರ್ಯಚಟುವಟಿಕೆಗಳು ಏನಿದೆ ಅದು ಜನಸಾಮಾನ್ಯರಿಗೆ ತಲುಪಿಸಬೇಕಂದ್ರೆ ಅದಕ್ಕೆ ಒಂದು ಮಾಧ್ಯಮ ಬೇಕೇ ಬೇಕು. ಅವರು
1: ಅದೇ ಆಕಾಶವಾಣಿ.
0: ಹೌದು ಸರ್, ಸತ್ಯ ಅದು.
1: ಮತ್ತೆ ಇನ್ನೊಂದು ಕಾಕಂಬಿದ ಹೇಳ್ತೀನಿ. ಕಾಕಂಬಿದ ಏನಾಯ್ತು ಅಂದ್ರೆ, ಅರ್ಕಲಗೂಡು ಸೂರ್ಯಪ್ರಕಾಶ್ ತಮ್ಮ ನಮ್ಮ ಮತ್ತೆ ನಮ್ಮ ನೆಚ್ಚಿನ ಪ್ರಸಾರ ಭಾರತಿ ಅಧ್ಯಕ್ಷರಾಗಿದ್ರು,
0: ಅಧ್ಯಕ್ಷರಾಗಿ ನಿವೃತ್ತರಾಗಿದ್ದಾರೆ,
1: ನಿವೃತ್ತರಾದ್ರು. ಅವಾಗ ಆ ಸಮಯದಲ್ಲಿ ಅವರು ಪಯೋನರ್ ಒಂದು ದಿನಪತ್ರಿಕೆಗೆ ದೆಹಲಿಯಲ್ಲಿ ಸೀನಿಯರ್ ಕರೆಸ್ಪಾಂಡೆಂಟ್ ಆಗಿದ್ರು.
0: ಹೌದು.
1: ಅವ್ರು

0: ಒಂದು ದೂರವಾಣಿ ಸಂಖ್ಯೆ ಸಿಕ್ತು ಯಾವ್ದ್ರಲ್ಲಿ ಕಾಕಂಬಿ ಕಾರ್ಯಕ್ರಮದಿಂದ. ನಾನೇನ್ ಮಾಡಿದೆ, ಒಂದು ಸಲಹೆ ಕೊಟ್ಟೆ, ಸರ್ ದಿವ್ಯಾಂಗರ ಆಯುಕ್ತರ ಇಲಾಖೆ ಇದೆಯಲ್ಲ, ಅಲ್ಲಿ ಎಲ್ಲ IAS ಅಧಿಕಾರಿಗಳು ಆಗ್ತಾ ಇದಾರೆ, IAS ಅಧಿಕಾರಿಗಳಿಗೆ ದಿವ್ಯಾಂಗರ ಸಮಸ್ಯೆ ಗೊತ್ತಾಗೋದಿಲ್ಲ, ನೀವೇನ್ ಮಾಡಿ ಅನ್ಬಿಟ್ಟು ಒಂದು ಲೆಟರ್ ಬರ್ದೆ ಒಂದು 18 ಅಂಶಗಳದ್ದು, ಇಂತಿಂತವ ಕಾರ್ಯಕ್ರಮನ ಮಾಡಿಸ್ಬೇಕು ಸೆಂಟ್ರಲ್ ಗೌರ್ಮೆಂಟ್ ಗೆ ಗಮನಕ್ಕೆ ತಂದು ನಾನು ನಿಮ್ಗೆ ಕನ್ನಡದಲ್ಲಿ ಕಳ್ಸಿಕೊಡ್ತೀನಿ, ನೀವು ಅದು ಆಂಗ್ಲ ಭಾಷೆಯಲ್ಲಿ ತರ್ಜುಮೆ ಮಾಡಿ ಅವ್ರು ಕಳ್ಸಿಕೊಟ್ಟು ಮಾಡಿಸ್ಬೇಕು ಅಂತ ಹೇಳಿದ್ದೆ. ಆಯ್ತು, ಕಳ್ಸಿಕೊಡಿ ಅಂತ ಹೇಳಿದ್ರು. ಅದಕ್ಕೆ ಕಾರಣ ಆಕಾಶವಾಣಿ. ಅದು ಆಯ್ತು ಸರ್. ಇವನ 36 ರಾಜ್ಯಗಳಲ್ಲಿ ಹಾಗೂ ಕೇಂದ್ರಾಡಳಿತ ಒಂದು ಇದು ಮುಖ್ಯ ಆಯುಕ್ತರು ಮತ್ತೆ ರಾಜ್ಯ ಮಟ್ಟದಲ್ಲಿ ಆಯುಕ್ತರು ಎಲ್ಲರೂ ದಿವ್ಯಾಂಗರೇ ಆಯ್ಕೆ ಆದ್ರು.
1: ಯಾಕೆಂದ್ರೆ ಅವರೇ ಆದ್ರೆ ಅವ್ರ ಸಮಸ್ಯೆಗಳು ಗೊತ್ತಾಗತ್ತೆ.
0: ಇದಕ್ಕೆ ಕಾರಣ ಆಕಾಶವಾಣಿ. ಇದು ಒಂದು ಹೆಮ್ಮೆಯ ವಿಷಯ ನಮಗೆ.
1: ಹೌದು, ತುಂಬಾ.
0: ಆಮೇಲೆ ಸ್ಪಂದನ ಒಂದು ಕಾರ್ಯಕ್ರಮ ಗೊತ್ತಾಯ್ತಲ್ಲ ಸರ್, ಅದರಲ್ಲೂ ಅಷ್ಟೇ ಬಹಳ ಸಮಸ್ಯೆಗಳು ಪರಿಹಾರ ಅದು. ಇನ್ನೊಂದು ಸಮಸ್ಯೆ ಇನ್ನೊಂದು ಬರ್ತಾ ಇತ್ತು, ಅದು ನಾನು ಕಾರ್ಯಕ್ರಮದ ಶೀರ್ಷಿಕೆ ಮರ್ತೋಗಿದ್ದೇನೆ. ಅವಾಗ ಇವರು ಪಶ್ಚಿಮ ವಲಯದ ಗುರುಪ್ರಸಾದ್ ಬೇಲಿಯನವರು ಇದು ಕಾರ್ಯನಿರ್ವಾಹಕ ಅಭ್ಯಂತರಾಗಿದ್ರು, ಮತ್ತೆ ಮುಖ್ಯ ಇದು ಸಹಾಯಕ ಮುಖ್ಯ ಅಭ್ಯಂತರಾಗಿದ್ರು ಇದರಲ್ಲಿ ಕಾವೇರಿ ಭವನದಲ್ಲಿ. ಅವರು ಸ್ಪಂದಿಸಿ ಅವರು ಬಹಳ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಟ್ರು ನೀರಿಂದು. ಆಮೇಲೆ ಫೋನ್ ಇನ್ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ರೆ ನೇರವಾಗಿ ನಾವು ಅಧಿಕಾರಿಗಳ ಜೊತೆ ಮಾತಾಡಬಹುದು. ಮತ್ತೆ ಒಂದು SR ಭಟ್ ಅವರು ಮಧ್ಯಾಹ್ನ 1-2 ಸಮಯದಲ್ಲಿ ಬ್ಯಾಂಕ್ವೆಟ್ ಹಾಲ್ ಅಂತ ನಡೆಸಿಕೊಡ್ತಾ ಇದ್ರು. ಅಲ್ಲೂ ಸಮಸ್ಯೆಗಳು ಸಹ ನಾವು ಹೇಳ್ಬೋದಿತ್ತು. ಈ ರೀತಿ ಸಮಸ್ಯೆಗಳು ನಾವು ಹೇಳಿ ಅದಕ್ಕೆ ಪರಿಹಾರ ಪಡೆಯುವಲ್ಲಿ ಆಕಾಶವಾಣಿ ನೀವ್ ಹೇಳ್ದಂಗೆ ಮಧ್ಯವರ್ತಿಯಾಗಿ ಮುಖ್ಯ ಪಾತ್ರ ವಹಿಸ್ತು.
1: ಹೌದು ಹೌದು ಸರ್, ತುಂಬಾ ಸಂತೋಷ. ಈಗ ಒಂದು ಸಮಾಜದ ಸುಧಾರಣೆಗೆ ಏಳಿಗೆಗೆ ನಮ್ಮಿಂದ ಏನೇನು ಸಹ ಏನು ಪ್ರಯತ್ನಗಳಾಗಬೇಕು ಅವೆಲ್ಲ ಆಗಲೇಬೇಕು. ಅದು ಯಾಕೆಂದ್ರೆ ಇದೊಂದು ಮಾಧ್ಯಮ, ನೇರವಾಗಿ ಅವರಿಗೆ ನಮ್ಮ ಆಕಾಶವಾಣಿ ಮುಖಾಂತರ ನೀವು ಮಾತನಾಡಿ ಅವರು ಗಮನಕ್ಕೆ ತಂದ್ರೆ ಅದು ಖಂಡಿತ ಅದು 100 ಅದು ಕಾರ್ಯಗತ ಆಗತ್ತೆ. ಏನಂತೀರ ತಾವು?
0: ಹೌದು ಸರ್, ಅದೇನೆ ನಾನು ನಿಮ್ಗೆ ಉದಾಹರಣೆ ಕೊಟ್ಟಿತ್ತು, ಯಾರು ಅರ್ಕಗಳು ಸೂರ್ಯಪ್ರಕಾಶ ಮಾಡಿದ್ದು ನನಗೆ ತುಂಬಾ ಒಳ್ಳೇದಾಯ್ತು. ಅದಕ್ಕೆ ಕಾರಣ ನೀವ್, ಯಾಕಂದ್ರೆ ಅಲ್ಲಿ ನೀವು ದೂರವಾಣಿ ಸಂಖ್ಯೆ ಕೊಡ್ಲಿಲ್ಲ ನೀವು ಆ ಸಮಯದಲ್ಲಿ, ನಮ್ಗೆ ಅವ್ರ ಸಂಪರ್ಕ ಮಾಡಕ್ ಆಯ್ತಿರ್ಲಿಲ್ಲ. ಅದನ್ನ ನಾನು ಗಮನಕ್ಕೆ ತಗೊಂಡು ಅವ್ರಿಗೆ ಮಾತಾಡಿ ನಾನು ಅದು ಪತ್ರ ಕಳ್ಸಿಕೊಟ್ಟು ನಾನು ನಮ್ಮ ರಾಜ್ಯದಲ್ಲಿ ಎಲ್ಲಾ ಇವ್ರಿಗೆ ಅಧಿಕಾರಿಗಳಿಗೆ ಮತ್ತೆ ರಾಜಕೀಯ ಮುಖಂಡರಿಗೆ ಅದೇ ರೀತಿ ಕೇಂದ್ರ ಸರ್ಕಾರಕ್ಕೂ ಅಷ್ಟೇ ಅಧಿಕಾರಿಗಳಿಗೆ ಮತ್ತೆ ರಾಜಕೀಯ ಮುಖಂಡರುಗಳಿಗೆಲ್ಲ ನಾನು ಕನ್ನಡದಲ್ಲಿ ಬರ ಕಳಿಸಿದ್ದೆ. ಬಟ್ ಇವರಿಗೆ ನಾನು ಹೇಳಿದೆ, ಸರ್ ಸೆಂಟ್ರಲ್ ಗವರ್ಮೆಂಟ್ ಕನ್ನಡ ಬರ್ದಿಲ್ಲ, ನೀವು ಅದನ್ನ ತರ್ಜುಮೆ ಮಾಡಿ ಕಳ್ಸಿಕೊಡಿ ಅಂದಿದ್ದೆ. ಅದು ಆಯ್ತು. ಅದೊಂದು ಇತಿಹಾಸನ ಹೇಳ್ಬೇಕಂದ್ರೆ, ಯಾಕೆಂದ್ರೆ ಒಂದೇ ಬಾರಿಗೆ ಸೆಂಟ್ರಲ್ ಅಲ್ಲೇ ಹಾಗೂ ರಾಜ್ಯ ಎಲ್ಲಾ ರಾಜ್ಯ ಮಟ್ಟದಲ್ಲೂ ಆಯುಕ್ತರನ್ನ ಮುಖ್ಯ ಆಯುಕ್ತರನ್ನ ದಿವ್ಯಾಂಗರಿಗೆ ಮೀಸಲಿಟ್ರಲ್ಲ. ಇಲ್ಲೂ ಅಲ್ಲಿ 3-4 ಜನ ಆಗಿದ್ದಾರೆ ಸರ್, ಅದ ಒಂದು ಸೌಲಭ್ಯ ಪಡ್ತಿದ್ದಾರೆ.
1: ನೋಡಿ ನೋಡಿ ಎಂತ ಒಂದು ಬದಲಾವಣೆ ಆಯ್ತು ನೋಡಿ, ನಿಮ್ಮಿಂದ ನಿಮ್ಮಿಂದ ಆರಂಭವಾಗಿದ್ದು.
0: ಹೌದು ಹೌದು,
1: ನಿಮ್ಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕಾದ್ರೆ
0: ಅಂದ್ರೆ ಆ ಸೃಷ್ಟಿಕರ್ತ ಯಾರು ಸರ್, ಇವರು ಏನ ಕಾಕಂಬಿ ಕಾರ್ಯಕ್ರಮ
1: ಉದಯಾದ್ರಿ ಅವರು,
0: ಅನುಪಮ ಉದಯಾದ್ರಿ ಅವರಿಗೆ ವಿಶೇಷವಾಗಿ ಧನ್ಯವಾದಗಳು ತಿಳಿಸ್ಬೇಕು. ನಾವು
1: ತುಂಬಾ ತುಂಬಾ ಅವರು ಶ್ರಮ ವಹಿಸಿ ತುಂಬಾ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅವರು.
0: ಹೌದು, ಫೋನಿಂಗ್ ಕಾರ್ಯಕ್ರಮ ಚೆನ್ನಾಗಿ ನಡೆಸಿಕೊಡ್ತಾ ಇದ್ರು.
1: ಹೌದು ಹೌದು
0: ಸರ್, ಅಂತ ಕಾರ್ಯಕ್ರಮಗಳನ್ನ ನೀವು ಮತ್ತೆ ಮುಂದುವರಿಸಬೇಕಂತ ನನ್ನ ಕೋರಿಕೆ ಎಲ್ಲ ಸೋತೃಗಳ ಪರವಾಗಿ.
1: ಖಂಡಿತ ಸರ್, ನಾವು ಕೂಡ ಸಂಬಂಧಪಟ್ಟ ಇಲಾಖೆ ಆಯುಕ್ತರನ್ನ ಸಂಬಂಧಪಟ್ಟ ಸಚಿವ ಏನು ಅವರ ಮಂತ್ರಿಗಳನ್ನ ನಾವು ಕೂಡ ಸಂಪರ್ಕ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಯಾಕಂದ್ರೆ ಮೊನ್ನೆ ತನ ಎಲ್ಲ ಕ್ಯಾಬಿನೆಟ್ ಬದಲಾಯಿತು.
0: ಹೌದು,
1: ಹಾಗಾಗಿ ಈಗ ಹೊಸಬರ್ನ ನಾವು ಆಲ್ಮೋಸ್ಟ್ ನಾವು ಎಲ್ಲರನ್ನೂ ಕೂಡ ಒಂದು ರೌಂಡು ಅವ್ರನ್ನೆಲ್ಲ ಸಂಪರ್ಕ ಮಾಡಿ ಯಾರು ಬರ್ತಾರೋ ಅವ್ರನ್ನ ನಾವು ಸ್ವೇಚ್ಛೆಯಿಂದ ಬರ್ಬೇಕು. ಅವರು ಬಂದ್ರೆ ನಿಮ್ಮ ಜೊತೆಗೆ ಚೆನ್ನಾಗಿ ಅವ್ರು ಸಂಪರ್ಕ ಮಾಡೋದು. ಏನಂತೀರಾ?
0: ಹೌದು ಹೌದು, ನಿಜ ಸರ್. ಮೊನ್ನೆ ನೋಡಿ ನೀವು 7 ದಿನ ಸುಬ್ರಹ್ಮಣ್ಯ ಅವರು ಬೆಳಿಗ್ಗೆ 9 ಸಮಯದಲ್ಲಿ ಇದು ಅವತ್ತು ಕೈಮಗ್ಗ ದಿನಾಚರಣೆ ಆಚರಣೆ ಮಾಡಿದ್ರು. ಅವತ್ತು ಒಬ್ಬ ನಿರ್ದೇಶಕರನ್ನ ಸಂಪರ್ಕ ಮಾಡಿ ಕೆಲವು ಸಲಹೆ ಕೊಟ್ರು ಇವರು. ಅವರು ಹೇಳಿದ್ರು ನಮ್ಮ ಆಯ್ಕೆ ಜೊತೆ ಇದನ್ನ ಚರ್ಚೆ ಮಾಡಿ ನಾವು ಜಾರಿ ಮಾಡ್ತೀವಿ ಅಂತ.
1: ಖಂಡಿತ ಸರ್, ಆಗ್ಲೇಬೇಕು. ಈಗ ಕಾರ್ಯಕ್ರಮ ಮಾಡೋದು, ಹಾಡು ಕೇಳಿಸೋದು, ಅದು ಸಾಮಾನ್ಯ. ಅದು
0: ಈಗ ಅದು ಎಲ್ಲಾದ್ರೂ ಸಿಗುತ್ತಲ್ಲ ಸರ್, ಎಲ್ಲಾ ಮಾಧ್ಯಮಗಳು ಇದೆಯಲ್ಲ ಅದಕ್ಕೋಸ್ಕರ.
1: ಹೌದು ಹೌದು ಹೌದು.
0: ಸರ್ ಇನ್ನೊಂದ್ ಹೇಳ್ತೀನಿ, 12 ದಿನ ಯುವ ದಿನ ಆಯ್ತಲ್ಲ, ಅವತ್ತು 1:30 ಸಮಯದಲ್ಲಿ ಸಂಬಂಧಪಟ್ಟ ಕ್ರೀಡಾ ಇಲಾಖೆ ಅಧಿಕಾರಿಗಳ ಸಂಪರ್ಕ ಮಾಡಿದ್ರು
1: ಇವರು
0: ಜಾಪಣ್ಣ.
1: ಹೌದು ಹೌದು,
0: ಅದು ಒಳ್ಳೇದಾಗಿತ್ತು.
1: ಸರ್, ಈಗ ಅಧಿಕೃತವಾಗಿ ಯಾರು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿರ್ತಾರೆ, ಹಿರಿಯ ಅಧಿಕಾರಿಗಳಿರ್ತಾರೆ, ಯಾರು ಅವರು ಏನು ಆ ಫಾಲ್ಸಿ ಅನ್ನ ಬದಲಿಸುವಂಥದ್ದು ನಮಗೆ, ಅದನ್ನು ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿ ನಮಗೆ ಆ ಒಂದು ಯೋಜನೆಗಳನ್ನು ನಮಗೆ ತಲುಪಿಸೋದಕ್ಕೆ, ನಮಗೆ ಸಹಾಯ ಮಾಡೋದಕ್ಕೆ ಯಾರಿಂದ ಅದು ಒಂದು ಅಧಿಕಾರ ಇರುತ್ತೋ ಅವ್ರನ್ನೇ ನಾವು ಮಾತಾಡಿಸಿದ್ರೆ ತುಂಬ ಅನುಕೂಲ ಆಗುತ್ತೆ. ಈ ಥರದ ಎಲ್ಲ ಇಲಾಖೆಗಳಲ್ಲೂ ನಾವು ಆದಷ್ಟು ಕೂಡ ಅವ್ರನ್ನ ಕರೆಸಿ ಮಾತಾಡಿಸಿ ನೇರ ಫೋನಿನ ಕಾರ್ಯಕ್ರಮ ಇಟ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ಏನಂತೀರ?
0: ಹೌದು ಸರ್, ಅದಕ್ಕೆ ನಿಮಗೆ ಉದಾಹರಣೆಗಳನ್ನು ನಾನು ಕೊಟ್ಟೆ. ಯಾಕಂದ್ರೆ ಈ ರೀತಿ ಕಾರ್ಯಕ್ರಮ ಮಾಡಿದಾಗ ನಾವು ಮನೆಯಲ್ಲೇ ಕೂತ್ಕೊಂಡು ತಮ್ಮ ಮಧ್ಯವರ್ತಿಯಾಗಿ ಎಲ್ಲ ನಾವು ಸೌಲಭ್ಯಗಳನ್ನು ಪಡಿಬಹುದು.
1: ತುಂಬಾ ತುಂಬಾ ತುಂಬಾ ನಿಮ್ಮ ಒಂದು ಏನು ಸಲಹೆಗೆ ತುಂಬಾ ಧನ್ಯವಾದ. ಆದಷ್ಟು ಕೂಡ ನಿಮ್ಮ ಸಲಹೆಯಂತೆ ಅದು ನಾವು ಆದಷ್ಟು ಕೂಡ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನ, ಏನು ಸಾರ್ವಜನಿಕ ಏನು ಸಚಿವರನ್ನ ಯಾರಿದ್ದಾರೆ ಅವ್ರನ್ನ ಕೂಡ ನಾವು ಕರೆಸೋದಕ್ಕೆ, ಅವ್ರ ಜೊತೆ ಫೋನಿನ ಕಾರ್ಯಕ್ರಮ ನಡೆಸೋದಕ್ಕೆ ನಾವು ಎಲ್ಲ ಥರದಲ್ಲೂ ನಾವು ಅದಕ್ಕೆ ಪ್ರಯತ್ನ ಮಾಡ್ತೀವಿ. ಖಂಡಿತ ಅದು ಕಾರ್ಯಗತ ಆಗತ್ತೆ, ಸ್ವಲ್ಪ ಮಟ್ಟಿಗೆ ಆದ್ರೂ ಆಗತ್ತೆ. ಅದಂತೂ ಸತ್ಯ.
0: ಸದ್ಯ ಪ್ರಯತ್ನ ಪಡಿ ಸರ್, ಯಾಕಂದ್ರೆ ಪ್ರತಿಫಲ ನಾವು ದೇವ್ರಿಗೆ ಒಪ್ಪಿಡೋಣ.
1: ಆಯ್ತು ಆಯ್ತು, ತುಂಬಾ ಧನ್ಯವಾದಗಳು.
0: ಧನ್ಯವಾದಗಳು ಸರ್.
1: ಕೇಳುಗರೆ, ಇದಾಗಿತ್ತು ಇಂದಿನ ಸ್ಪಂದನ ಕಾರ್ಯಕ್ರಮ. ಮತ್ತೆ ಸೋಮವಾರ ನಾವು ಇದೇ ಕಾರ್ಯಕ್ರಮದಲ್ಲಿ, ಸ್ಪಂದನ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಭೇಟಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದ. ಈಗ ವಾರ್ತಾ ಪ್ರಸಾರ.
2: ವಾಣಿ ಇದೀಗ ಒಂದು ಜಾಹೀರಾತು, ನಂತರ
3: Get your freedom. Introducing the BSNL 1 rupee freedom plan. Free SIM, 1 GB data every day, 24 days validity.
4: Wait, all this for just 1 rupee?
3: Yes, 1 rupee. Connect to freedom with BSNL. Offer till 12 September 2026. Terms and conditions apply.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು: ವಿಧಾನಸಭೆ ನೂತನ ಸಭಾಧ್ಯಕ್ಷರಾಗಿ ಜಿಎಸ್ ಪಾಟೀಲ್ ಅವಿರೋಧ ಆಯ್ಕೆ, ಮೇಲ್ಮನೆ ಸಭಾಪತಿಯಾಗಿ ಸಲೀಂ ಅಹ್ಮದ್ ನೇಮಕ. ರಾಜ್ಯದ ಅಭಿವೃದ್ಧಿಗೆ ಆಡಳಿತ ಪ್ರತಿಪಕ್ಷಗಳು ಒಟ್ಟಾಗಿ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ವಿಕಸಿತ ಭಾರತ್ ಜಿರಾಮ್ಜಿಯಡಿ ಕೆಲಸ ಮಾಡಿದವರಿಗೆ 15 ದಿನದಲ್ಲಿ ಕೂಲಿ ಹಣ ಪಾವತಿಸದಿದ್ದರೆ ಕ್ರಮ, ಸಚಿವ ಈಶ್ವರ್ ಖಂಡ್ರೆ. ರಾಜ್ಯದ 17 ಪೊಲೀಸ್ ಅಧಿಕಾರಿಗಳಿಗೆ ಪ್ರತಿಷ್ಠಿತ ರಾಷ್ಟ್ರಪತಿ ಪದಕ ಗೌರವ. ಹಾಗೂ ಮಹಿಳೆಯರಿಗೆ ಸಂಪುಟದಲ್ಲಿ ಸಿಗದ ಸ್ಥಾನ, ಸರ್ಕಾರದ ವಿರುದ್ಧ ವಿಧಾನಸೌಧದಲ್ಲಿ ಬಿಜೆಪಿ ಪ್ರತಿಭಟನೆ. ವಿಧಾನಸಭೆಯ ನೂತನ ಸಭಾಧ್ಯಕ್ಷರಾಗಿ ಜಿಎಸ್ ಪಾಟೀಲ್ ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ. ಬಳಿಕ ಸಂಪ್ರದಾಯದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ ನೂತನ ಸಭಾಧ್ಯಕ್ಷರನ್ನು ಕರೆತಂದು ಸಭಾಧ್ಯಕ್ಷ ಪೀಠದಲ್ಲಿ ಕೂರಿಸಿದರು. ಸದನ ಆರಂಭವಾಗುತ್ತಿದ್ದಂತೆಯೇ ಹಂಗಾಮಿ ಸಭಾಧ್ಯಕ್ಷ ಟಿಬಿ ಜಯಚಂದ್ರ ವಿಧಾನಸಭಾಧ್ಯಕ್ಷರ ಚುನಾವಣೆ ಪ್ರಕ್ರಿಯೆಗೆ ಚಾಲನೆ ನೀಡಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜಿಎಸ್ ಪಾಟೀಲ್ ಅವರ ಹೆಸರನ್ನು ವಿಧಾನಸಭಾಧ್ಯಕ್ಷ ಸ್ಥಾನಕ್ಕೆ ಪ್ರಸ್ತಾಪಿಸಿದರು. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಪ್ರಸ್ತಾವನೆಯನ್ನು ಅನುಮೋದಿಸಿದರು. ಬಳಿಕ ಹಂಗಾಮಿ ಸಭಾಧ್ಯಕ್ಷರು ಪ್ರಸ್ತಾವನೆಯನ್ನು ಮತಕ್ಕೆ ಹಾಕಿ ಅಂಗೀಕಾರವಾದ ಬಳಿಕ ಜಿಎಸ್ ಪಾಟೀಲ್ ಅವರನ್ನು ನೂತನ ವಿಧಾನಸಭಾಧ್ಯಕ್ಷರೆಂದು ಅಧಿಕೃತವಾಗಿ ಘೋಷಿಸಿದರು. ವಿಧಾನ ಪರಿಷತ್ತಿನ ನೂತನ ಸಭಾಪತಿಯಾಗಿ ಕಾಂಗ್ರೆಸ್ನ ಹಿರಿಯ ನಾಯಕ ಹಾಗೂ ವಿಧಾನ ಪರಿಷತ್ ಸದಸ್ಯ ಸಲೀಂ ಅಹ್ಮದ್ ಆಯ್ಕೆಯಾಗಿದ್ದಾರೆ. ಪೀಠದಲ್ಲಿದ್ದ ಹಂಗಾಮಿ ಸಭಾಪತಿ ಪುಟ್ಟಣ್ಣ ಸಭಾಪತಿ ಸ್ಥಾನಕ್ಕೆ ಆಯ್ಕೆ ಪ್ರಕ್ರಿಯೆ ಕೈಗೊಂಡಾಗ ಸದಸ್ಯ ಬಿಕೆ ಹರಿಪ್ರಸಾದ್ ಸಲೀಂ ಅಹ್ಮದ್ ಅವರನ್ನು ವಿಧಾನ ಪರಿಷತ್ತಿನ ಸಭಾಪತಿಯವರನ್ನಾಗಿ ಚುನಾಯಿಸಬೇಕೆಂದು ಸೂಚಿಸಿದರು. ಸಭಾನಾಯಕ ಡಾ ಯತೀಂದ್ರ ಸಿದ್ದರಾಮಯ್ಯ ಪ್ರಸ್ತಾವವನ್ನು ಅನುಮೋದಿಸಿದರು. ಸದಸ್ಯರಾದ ಎನ್ಎಸ್ ಬೋಸರಾಜು, ಮಂಜುನಾಥ ಭಂಡಾರಿ, ಎ ನಾಗರಾಜ್ ಯಾದವ್, ಐವಾನ್ ಡಿಸೋಜಾ ಅವರು ಸಲೀಂ ಅಹ್ಮದ್ ಅವರನ್ನು ವಿಧಾನ ಪರಿಷತ್ತಿನ ಸಭಾಪತಿಯಾಗಿ ಚುನಾಯಿಸಬೇಕೆಂದು ಸೂಚಿಸಿದರು. ಸದಸ್ಯರಾದ ವಿನಯ್ ಕಾರ್ತಿಕ್ ಪ್ರಕಾಶ್, ವಸಂತಕುಮಾರ್, ಡಾ ಡಿ ತಿಮ್ಮಯ್ಯ, ಎಫ್ಎ ಜಕ್ಕನ್ ಅವರು ಪ್ರಸ್ತಾಪ ಅನುಮೋದಿಸಿದರು. ಇತ್ತ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ಪಿಎಚ್ ಪೂಜಾರ್ ಅವರನ್ನು ವಿಧಾನ ಪರಿಷತ್ತಿನ ಸಭಾಪತಿಯವರನ್ನಾಗಿ ಚುನಾಯಿಸಬೇಕೆಂದು ಸೂಚಿಸಿದರು. ಜೆಡಿಎಸ್ ಸದಸ್ಯ ಎಸ್ಎಲ್ ಭೋಸೇಗೌಡ ಪ್ರಸ್ತಾಪವನ್ನು ಅನುಮೋದಿಸಿದರು. ಸಭಾಪತಿ ಸ್ಥಾನಕ್ಕೆ ಒಟ್ಟು 7 ಪ್ರಸ್ತಾವಗಳು ಬಂದಿದ್ದು, ಈ ಪೈಕಿ 5 ಪ್ರಸ್ತಾವಗಳು ಸಲೀಂ ಅಹಮದ್

0: ಹೊರಬಂದಿದ್ದವು. ಬಳಿಕ ಹಂಗಾಮಿ ಸಭಾಪತಿ ಪುಟ್ಟಣ್ಣ ಅವರು ಪ್ರಸ್ತಾವವನ್ನು ಮತಕ್ಕೆ ಹಾಕಿದರು. ಧ್ವನಿಮತದ ಮೂಲಕ ನಡೆದ ಮತದಾನ ಪ್ರಕ್ರಿಯೆಯಲ್ಲಿ ಸಲೀಂ ಅಹಮದ್ ಅವರ ಪರವಾಗಿ ಒಟ್ಟು 38 ಮತಗಳು ಚಲಾವಣೆಯಾದರೆ ವಿರುದ್ಧವಾಗಿ 30 ಮತಗಳು ಬಿದ್ದಿವೆ. ಬಹುಮತ ಸಾಬೀತುಪಡಿಸಿದ ಹಿನ್ನೆಲೆ ಸಲೀಂ ಅಹಮದ್ ಅವರನ್ನು ವಿಧಾನ ಪರಿಷತ್ನ ನೂತನ ಸಭಾಪತಿಯಾಗಿ ಅಧಿಕೃತವಾಗಿ ಘೋಷಿಸಲಾಯಿತು. ಬಳಿಕ ಸಭಾನಾಯಕ ಡಾ ಯತೀಂದ್ರ ಸಿದ್ದರಾಮಯ್ಯ, ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವು ಮುಖಂಡರು ನೂತನ ಸಭಾಪತಿ ಸಲೀಂ ಅಹಮದ್ ಅವರನ್ನು ಕರೆತಂದು ಪೀಠದಲ್ಲಿ ಕೂರಿಸಿ ಅಭಿನಂದಿಸಿದರು. ರಾಜ್ಯದ ಅಭಿವೃದ್ಧಿಗೆ ಆಡಳಿತ ಹಾಗೂ ಪ್ರತಿಪಕ್ಷಗಳು ಒಟ್ಟಾಗಿ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ ನೀಡಿದ್ದಾರೆ. ವಿಧಾನಸಭೆಯಲ್ಲಿಂದು ಸಚಿವ ಸಂಪುಟದ ಸಹೋದ್ಯೋಗಿಗಳನ್ನು ಸದನಕ್ಕೆ ಪರಿಚಯಿಸಿ ಮಾತನಾಡಿದ ಅವರು, ತಮಗೆ ಸಿಕ್ಕಿರುವ ಅವಕಾಶದಲ್ಲಿ ಎಲ್ಲಾ 224 ಶಾಸಕರು ಒಂದೇ, ಹೀಗಾಗಿ ವಿರೋಧ ಪಕ್ಷದವರನ್ನು ವಿಶ್ವಾಸಕ್ಕೆ ಪಡೆದು ಕಾರ್ಯನಿರ್ವಹಿಸುವುದಾಗಿ ತಿಳಿಸಿದ್ದಾರೆ. ನನ್ನ ಅಧಿಕಾರದಿಂದ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಅನುಕೂಲವಾಗಬೇಕು, ಯಾರ ವಿರುದ್ಧವೂ ಅಧಿಕಾರ ಬಳಸುವುದಿಲ್ಲ ಎಂದು ಹೇಳಿದ್ದಾರೆ. ಇದೇ ವೇಳೆ ಸದನದಲ್ಲಿ ರಾಜ್ಯದ ಎಲ್ಲಾ ಮುಖ್ಯಮಂತ್ರಿಗಳನ್ನು ಸ್ಮರಿಸಿದ ಅವರು, ಎಲ್ಲರೂ ತಮ್ಮದೇ ಆದ ರೀತಿಯಲ್ಲಿ ನಾಡಿಗೆ ಕೊಡುಗೆ ನೀಡಿದ್ದಾರೆ ಎಂದು ಗುಣಗಾನ ಮಾಡಿದರು. ಗ್ರಾಮೀಣ ಉದ್ಯೋಗ ಖಾತರಿ ವಿಕಸಿತ ಭಾರತ ಜಿರಾಮ್ಜಿಯಡಿ ಕೆಲಸ ಮಾಡಿದವರಿಗೆ 15 ದಿನವಾದರೂ ಕೂಲಿ ಪಾವತಿಯಾಗದಿದ್ದರೆ ಸಂಬಂಧಿತ ಪಿಡಿಒಗಳನ್ನು ಹೊಣೆ ಮಾಡಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಎಚ್ಚರಿಕೆ ನೀಡಿದ್ದಾರೆ. ವಿಕಾಸಸೌಧದಲ್ಲಿಂದು ಹಿರಿಯ ಅಧಿಕಾರಿಗಳು ಹಾಗೂ ಚಾಮರಾಜನಗರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಾತನಾಡಿದ ಅವರು, ಈ ಯೋಜನೆಯಡಿ 15-25 ದಿನವಾದರೂ ಹಣ ಬಾರದಿದ್ದರೆ ಜನರು ಕೆಲಸಕ್ಕೆ ಬರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಕನಿಷ್ಠ 7 ಗರಿಷ್ಠ 10 ದಿನಗಳವರೆಗೆ ಕೂಲಿ ಹಣ ಪಾವತಿಯಾಗುವಂತೆ ಕ್ರಮ ವಹಿಸಿ ಎಂದು ಸೂಚಿಸಿದ್ದಾರೆ. ಬೋಗಸ್ ಬಿಲ್ ಹಾಗೂ ಕಳಪೆ ಕಾಮಗಾರಿಗೆ ಅವಕಾಶವಿಲ್ಲ, ಇಂತಹ ದೂರುಗಳು ಬಂದರೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಎಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಕೇಂದ್ರ ಗೃಹ ಸಚಿವಾಲಯ ರಾಜ್ಯ ಪೊಲೀಸ್ ಇಲಾಖೆಯ 17 ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ರಾಷ್ಟಪತಿ ಪದಕಗಳನ್ನು ಘೋಷಿಸಿದೆ. ಸಿಸಿಬಿಯ ಎಸಿಪಿ ಎಚ್ಎನ್ ಧರ್ಮೇಂದ್ರ ಅವರಿಗೆ ರಾಷ್ಟಪತಿ ವಿಶಿಷ್ಟ ಸೇವಾ ಪದಕ ಲಭಿಸಿದೆ. ಉಳಿದಂತೆ ರೈಲ್ವೆಯ ಎಸ್ಪಿ ಸಾರಾ ಫಾತಿಮಾ, ಕೆಎಸ್ಆರ್ಪಿ ಕಮಾಂಡೆಂಟ್ ಥಾಮಸ್ ಮ್ಯಾಥ್ಯೂ, ಬೆಂಗಳೂರು ಆಗ್ನೇಯ ಸಂಚಾರ ವಿಭಾಗದ ಎಸಿಪಿ ಮಹದೇವ್, ರಾಯಚೂರು ಡಿಎಆರ್ನ ಡಿವೈಎಸ್ಪಿ ಪರಮಾನಂದ್, ಮೈಸೂರು ಪೊಲೀಸ್ ತರಬೇತಿ ಶಾಲೆಯ ಷಣ್ಮುಗ ವರ್ಮ, ಬೆಳಗಾವಿ ಮಾಳಮಾರುತಿ ಠಾಣೆಯ ಬಾವುದ್ದೀನ್ ರುಕ್ಮುದ್ದೀನ್ ಸೇರಿದಂತೆ ಒಟ್ಟು 17 ಮಂದಿ ರಾಷ್ಟಪತಿ ಪದಕ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಮಹಿಳೆಯರಿಗೆ ಸಂಪುಟದಲ್ಲಿ ಸ್ಥಾನ ನೀಡಿಲ್ಲ ಎಂದು ಆರೋಪಿಸಿ ಬಿಜೆಪಿ ಶಾಸಕರು ಹಾಗೂ ಪರಿಷತ್ ಸದಸ್ಯರು ಇಂದು ವಿಧಾನಸೌಧದ ಮುಂದೆ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಕಾಂಗ್ರೆಸ್ ಪಕ್ಷವು ಮಹಿಳಾ ವಿರೋಧಿ ಧೋರಣೆ ಅನುಸರಿಸುತ್ತಿದೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು. ರಾಜ್ಯದ ಇತಿಹಾಸದಲ್ಲಿ ಮಹಿಳಾ ಪ್ರಾತಿನಿಧ್ಯ ಇಲ್ಲದ ಮೊದಲ ಸಚಿವ ಸಂಪುಟ ಇದಾಗಿದೆ. ಈ ಸರ್ಕಾರದಲ್ಲಿ ಮಹಿಳೆಯರಿಗೆ ಆದ್ಯತೆ ಇಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಸುಮಾರು 50% ಮಹಿಳೆಯರಿದ್ದರು ಸರ್ಕಾರ ಮಹಿಳೆಯರಿಗೆ ಸಂಪುಟದಲ್ಲಿ ಪ್ರಾತಿನಿಧ್ಯ ನಿರಾಕರಿಸುವ ಮೂಲಕ ಮಹಿಳೆಯರನ್ನು ಅವಮಾನಿಸಿದೆ ಎಂದು ಆರೋಪಿಸಿದ್ದಾರೆ. ವಸತಿ ಖಾತೆ ಸಚಿವ ಜಮೀರ್ ಅಹಮದ್ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣದಿಂದ ವಿನಾಯಿತಿ ನೀಡುವಂತೆ ಮಾಡಿರುವ ಮನವಿಯನ್ನು ಬಿಜೆಪಿ ಖಂಡಿಸಿದೆ. ಸಚಿವ ಸಂಪುಟದಿಂದ ಅವರನ್ನು ಅಮಾನತುಗೊಳಿಸುವಂತೆ ಆಗ್ರಹಿಸಿದೆ. ತ್ರಿವರ್ಣ ಧ್ವಜಾರೋಹಣದಿಂದ ವಿನಾಯಿತಿ ಕೋರಿದ ಜಮೀರ್ ಅಹಮದ್ ಅವರ ನಿರ್ಧಾರವು ದೇಶಕ್ಕೆ ತೋರಿದ ಅಗೌರವ ಎಂದು ಟೀಕಿಸಿದೆ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿಯವರ ಕರೆಯಂತೆ ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿರುವ ಹರ್ ಘರ್ ತಿರಂಗಾ ಅಭಿಯಾನ ರಾಜ್ಯದ ವಿವಿಧೆಡೆ ನಡೆಯಿತು. ಚಿತ್ರದುರ್ಗದಲ್ಲಿ ಸಂಸದ ಗೋವಿಂದ ಎಂ ಕಾರಜೋಳ ತಮ್ಮ ನಿವಾಸದಲ್ಲಿ ತ್ರಿವರ್ಣ ಧ್ವಜ ಹಾರಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದೇಶದ ಪ್ರತಿಯೊಬ್ಬ ನಾಗರಿಕನೂ ಒಂದು ದೇಶ ಒಂದು ಕುಟುಂಬ ಎಂಬ ಭಾವನೆಯಿಂದ ತಮ್ಮ ಮನೆಗಳ ಮೇಲೆ ತ್ರಿವರ್ಣ ಧ್ವಜ ಹಾರಿಸಬೇಕು ಎಂದು ಮನವಿ ಮಾಡಿದರು. ಹುಬ್ಬಳ್ಳಿಯ ಉಣಕಲ್ ಕೆರೆಯಲ್ಲಿ ಜಿಲ್ಲಾಡಳಿತ ಹಾಗೂ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸಹಯೋಗದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ತಿರಂಗಾ ಓಟ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಅಗ್ನಿಶಾಮಕ ದಳದವರು ಉಣಕಲ್ ಕೆರೆಯಲ್ಲಿ ತಿರಂಗಾ ಧ್ವಜ ಪ್ರದರ್ಶಿಸಿದರೆ ಮಲಕಂಬ ವಿದ್ಯಾರ್ಥಿಗಳು ವಿವಿಧ ಆಸನಗಳನ್ನು ಪ್ರದರ್ಶನ ಮಾಡಿದರು. ಹಾನಗಲ್ ವಿಧಾನಸಭಾ ಕ್ಷೇತ್ರದ ಶಾಸಕ ಶ್ರೀನಿವಾಸ ಮಾನೆ ಅವರನ್ನು ಕರ್ನಾಟಕದ ಗೃಹಮಂಡಳಿ ಅಧ್ಯಕ್ಷರನ್ನಾಗಿ ನೇಮಿಸುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪತ್ರ ಬರೆದಿದ್ದಾರೆ. ಸದ್ಯ ಸಚಿವರಾಗಿ ಅಧಿಕಾರ ವಹಿಸಿಕೊಂಡಿರುವ ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ಅವರು ಮಂಡಳಿಯ ಅಧ್ಯಕ್ಷರಾಗಿದ್ದರು. ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದ ಶ್ರೀನಿವಾಸ ಮಾನೆ ಅವರಿಗೆ ಈಗ ಗೃಹಮಂಡಳಿಯ ಹೊಣೆ ನೀಡಲು ಮುಖ್ಯಮಂತ್ರಿ ಮುಂದಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸಭೆ ನೂತನ ಸಭಾಧ್ಯಕ್ಷರಾಗಿ ಜಿಎಸ್ ಪಾಟೀಲ್ ಅವಿರೋಧ ಆಯ್ಕೆ, ಮೇಲ್ಮನೆ ಸಭಾಪತಿಯಾಗಿ ಸಲೀಂ ಅಹ್ಮದ್ ನೇಮಕ. ರಾಜ್ಯದ ಅಭಿವೃದ್ಧಿಗೆ ಆಡಳಿತ ಪ್ರತಿಪಕ್ಷಗಳು ಒಟ್ಟಾಗಿ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ವಿಕಸಿತ ಭಾರತ್ ಜಿರಾಮ್ಜಿಯಡಿ ಕೆಲಸ ಮಾಡಿದವರಿಗೆ 15 ದಿನದಲ್ಲಿ ಕೂಲಿ ಹಣ ಪಾವತಿಸದಿದ್ದರೆ ಕ್ರಮ, ಸಚಿವ ಈಶ್ವರ್ ಖಂಡ್ರೆ. ರಾಜ್ಯದ 17 ಪೊಲೀಸ್ ಅಧಿಕಾರಿಗಳಿಗೆ ಪ್ರತಿಷ್ಠಿತ ರಾಷ್ಟ್ರಪತಿ ಪದಕ ಗೌರವ. ಹಾಗೂ ಮಹಿಳೆಯರಿಗೆ ಸಂಪುಟದಲ್ಲಿ ಸಿಗದ ಸ್ಥಾನ, ಸರ್ಕಾರದ ವಿರುದ್ಧ ವಿಧಾನಸೌಧದಲ್ಲಿ ಬಿಜೆಪಿ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
3: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
4: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
3: ಇನ್ನು ಮುಂದೆ ಕೇಳಿ ಕಾರ್ಯಕ್ರಮ ಚಿತ್ರತಾನ. ಚಿತ್ರತಾನ ಕಾರ್ಯಕ್ರಮದಲ್ಲಿ ಒಂದೇ ಚಿತ್ರದ ಗೀತೆಗಳನ್ನು ನಾವು ಪ್ರಸಾರ ಮಾಡ್ತೀವಿ. ಈ ದಿನ ಆಯ್ಕೆ ಮಾಡಿಕೊಂಡಿರೋದು ಜಟ್ಟ ಚಿತ್ರದ ಗೀತೆಗಳನ್ನು ಪ್ರಸಾರ ಮಾಡ್ತೀವಿ. ಚಿತ್ರದ ಸಾಹಿತ್ಯ ಅಂದರೆ ಗೀತೆಗಳ ಸಾಹಿತ್ಯ ಗಿರಿರಾಜ್ ಬಿ ಎಂ ಅವರದ್ದಾಗಿದೆ. ಹಾಗೆಯೇ ಅಭಿಲಾಷ್ ಲಾಕ್ರಾ ಇವರ ಸಂಗೀತ ನಿರ್ದೇಶನ ಇದೆ. ಚಿತ್ರ 2013 ಬಿಡುಗಡೆಯಾಗತ್ತೆ. ಕಿಶೋರ್, ಪಾವನ, ಸುಕೃತ ವಾಗ್ಲೆ ಮತ್ತು ಇತರೆ ನಟರ ಮುಖ್ಯ ಭೂಮಿಕೆ ಇರುತ್ತೆ. ಇನ್ನು ಚಿತ್ರದ ಬಗ್ಗೆ ನೀವು ನೋಡಿಯೇ ತಿಳಿಯಬೇಕು. ನಿರ್ದೇಶನ ಬಿ ಎಂ ಗಿರಿರಾಜ್ ಅವರದ್ದು. ಅವರ ನಿರ್ದೇಶನ ಕಥಾ ಹಂದರ ಹೇಗಿರುತ್ತೆ ಅಂತ ನಿಮಗೀಗಾಗಲೇ ಗೊತ್ತಾಗಿರುತ್ತೆ. ಜಟ್ಟ ಚಿತ್ರದ ಅಭಿನಯ ಸಹ ತುಂಬ ಚೆನ್ನಾಗಿದೆ ಕಿಶೋರ್ ಅವರದ್ದು. ಹಾಡುಗಳು ಸಹ ಅಷ್ಟೇ ಚೆನ್ನಾಗಿದೆ. ಹರಿಹರನ್, ಸುಜಯ್, ಎನ್ ಆರ್ತಿ, ಹಾಗೇ ರಿತೀಶ್, ಪದ್ಮನಾಭ, ಹೇಮಂತ್ ಕುಮಾರ್ ಅವರ ಧ್ವನಿಗಳಲ್ಲಿ ಗೀತೆ ಮೂಡಿ ಬರ್ತಾ ಇವೆ.

ಕೇಳಿದ್ರೆ ಇದುವರೆಗೆ ಜಟ್ಟ ಚಿತ್ರದ ಗೀತೆಗಳನ್ನ ಕೇಳಿದ್ರಿ. ಇನ್ನು ಒಂದು ಹಾಡಿಗೆ ಅವಕಾಶ ಇದೆ. ಚಿತ್ರತಾಣ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ, ಒಂದೇ ಚಿತ್ರದ ಗೀತೆಗಳು ಪ್ರಸಾರ ಆಗ್ತಾ ಇದೆ. ಆದರೆ ಮುಂದಿನ ಗೀತೆ ದುನಿಯಾ ಚಿತ್ರದ್ದು, ಪ್ರೀತಿ ಮಾಯೆ ಹುಷಾರು ಅಂತ ಹೇಮಂತ್ ಅವರು, ಆಕಾಂಕ್ಷಾ ಬಾದಾಮಿಯವರು ಹೇಳ್ತಾ ಇದ್ದಾರೆ.

0: ಇದಾಗಿತ್ತು ಇವತ್ತಿನ ಚಿತ್ರತಾಣ ಕಾರ್ಯಕ್ರಮ. ಸರಿಯಾಗಿ 3 ಗಂಟೆಗೆ ಹಿಂದಿ ಕಾರ್ಯಕ್ರಮಗಳು ಎಂದಿನಂತೆ, ಮತ್ತೆ ನಮ್ಮ ನಿಮ್ಮ ಭೇಟಿ 4 ಗಂಟೆಗೆ ಪರಿಮಳ ಕಾರ್ಯಕ್ರಮದಲ್ಲಿ.
1: ಸುನ್ ರಹೆ ಹೈ ವಿವಿಧ ಭಾರತಿ ರಾಷ್ಟ್ರೀಯ ಸೇವಾ ದೇಶ್ ಕಿ ಸುರೀಲಿ ಧಡಕನ್ ಕಾರ್ಯಕ್ರಮ. ಹೆಲೋ ಸಹೇಲಿ ಕೆ ಲಿಯೇ ಕೀಜಿಯೇ ಬಸ್ ಥೋಡಾ ಸಾ ಇಂತಜಾರ್.

0: आप सुन रहे हैं विविध भारती।
1: सखियों के दिल की जुबान। हेलो सहेली।

0: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
1: ರಾಷ್ಟ್ರದ ಹಿತ, ರಾಷ್ಟ್ರದ ಏಕತೆ ಮತ್ತು ಪ್ರಗತಿ ಭಾರತೀಯರಾದ ನಮ್ಮೆಲ್ಲರ ಗುರಿಯಾಗಿರಲಿ. ದೇಶದ ಹಿತ ಕಾಪಾಡುವುದರಲ್ಲೇ ಮಾನವತೆಯ ಹಿತ ಸಾಧನೆ ಇದೆ. ವ್ಯಕ್ತಿಗತ ಆಸೆಗಿಂತ ಸಮಾಜದ ಹಿತ ಸಾಧಿಸುತ್ತಾ ಏಕತೆ, ಸಮಗ್ರತೆ ಮತ್ತು ರಾಷ್ಟ್ರದ ಸುಖ ಸಮೃದ್ಧಿಗಾಗಿ ಶ್ರಮಿಸೋಣ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಕೇಳುಗರೆ, ಪರಿಮಳ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ, ಪರಿಮಳ ಕಾರ್ಯಕ್ರಮದಲ್ಲಿ ಮುಕ್ತ ಮಾತುಕತೆಗೆ ಒಂದು ವೇದಿಕೆಯಾಗಿರುತ್ತೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ವಿಷಯದ ಪರವಾಗಿ ನಾವು ಮಾತನಾಡಲಿದ್ದೇವೆ ಅಂತ ಕೇಳುವ ಮುನ್ನ ಒಂದು ಹಾಡಿನ ಅಂತರ, ಹಾಡಿನ ನಂತರ ಯಾವ ವಿಷಯ ಏನು ಅಂತೆಲ್ಲ ನಿಮಗೆ ತಿಳಿಯುತ್ತೆ.

ಈಗಷ್ಟೇ ನೀವು ಕೇಳಿದ್ದು ಕಾಂತಾರ ಚಿತ್ರದ ವರಾಹ ರೂಪಂ ಈ ಗೀತೆಯನ್ನು ಕೇಳಿಬಂದ್ರಿ. ಈ ಗೀತೆ ಪ್ರಸಾರ ಆಯಿತು, ಆದರೆ ಇಲ್ಲೊಬ್ಬರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಇವತ್ತಿನ ಪರಿಮಳ ಕಾರ್ಯಕ್ರಮ ಯಾವ ವಿಷಯದ ಪರವಾಗಿ ಇರುತ್ತೆ ಅಂತ ಕೇಳ್ತಾ ಇದ್ದಾರೆ. ಅವರಿಗೆ ಉತ್ತರ ನೀಡುವಂತಹ ಸಮಯ ಇನ್ನು. ಇವತ್ತಿನ ಕಾರ್ಯಕ್ರಮದಲ್ಲಿ ಹಬ್ಬದ ಸಾಲುಗಳು ಇನ್ನೇನು ಶುರು ಆಗಲಿಕ್ಕೆ ಇದೆ. ನಿನ್ನೆಯಷ್ಟೇ ಭೀಮನ ಅಮಾವಾಸ್ಯೆ, ಹಾಗಾಗಿ ಹಬ್ಬದ ಸಾಲುಗಳು ಬರುತ್ತೆ. ಆದರೆ ಒಂದೊಂದು ಹಬ್ಬ ಒಂದೊಂದು ರೀತಿಯ ಆಚರಣೆ ಸಂಪ್ರದಾಯ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿರುತ್ತೆ. ಹಾಗೆಯೇ ಗೌರಿ ಗಣೇಶ ಹಬ್ಬದಲ್ಲಿ ನಾವು ಆ ದೇವರ ಪೂಜೆ ಮಾಡ್ತೀವಿ, ವಿಜೃಂಭಣೆಯಿಂದ ಗಣೇಶನನ್ನು ಬೀಳ್ಕೊಡ್ತೀವಿ. ಹಾಗೆಯೇ ಲಕ್ಷ್ಮಿಗೆ ವರಮಹಾಲಕ್ಷ್ಮಿಯ ಹಬ್ಬವನ್ನು ಮಾಡ್ತೀವಿ, ದಸರಾ ಹಬ್ಬ ಮಾಡ್ತೀವಿ. ಹೀಗೆ ಎಲ್ಲ ಹಬ್ಬಕ್ಕೂ ಎಲ್ಲ ಆಚರಣೆಗೂ ಒಂದೊಂದು ರೀತಿ ಇದೆ, ನೀತಿ ಇದೆ, ಪದ್ಧತಿ ಇದೆ. ಅದು ಈಗ ಬಂದದ್ದಲ್ಲ, ಈಗ ಸೇರಿಸಿದ್ದಲ್ಲ, ಅದು ಎಷ್ಟು ವರ್ಷಗಳಿಂದ ನಮ್ಮ ಒಡನೆ ನಮ್ಮ ಜೊತೆಗೆ ನಮಗಾಗಿ ಮಾಡಿದಂತಹ ಸಂಪ್ರದಾಯಗಳು ಆಚರಣೆಗಳು. ಇವೆಲ್ಲದಕ್ಕೂ ಮೂಲ ಭಕ್ತಿ. ಭಕ್ತಿ ಅಂದರೆ ಪ್ರೀತಿ. ಅದಕ್ಕೆ ನಮ್ಮ ಆಚರಣೆ ಎಲ್ಲವೂ ಭಕ್ತಿಯ ಒಳಗೊಂಡಿರುತ್ತೆ. ಹಾಗಾಗಿ ಈ ಇಷ್ಟೆಲ್ಲ ಪೀಠಿಕೆ ಏಕೆ ಅಂತ ನೀವು ಕೇಳೋದಾದರೆ, ಇವತ್ತಿನ ಪರಿಮಳ ಕಾರ್ಯಕ್ರಮದ ವಿಷಯ ಏನಪ್ಪ ಅಂದರೆ, ಭಕ್ತಿ ಪ್ರಧಾನ ಚಿತ್ರಗಳು ಇವತ್ತಿಗೂ 2026 ಇಸವಿಯಲ್ಲಿದ್ದೀವಿ, ಆಗಸ್ಟ್ ತಿಂಗಳು 14 ತಾರೀಕು. ಇವತ್ತಿಗೂ ಪ್ರಸ್ತುತ ಅನೇಕ ಚಿತ್ರಗಳು ಜನರ ಮನಸ್ಸನ್ನು ಮುಟ್ತಾ ಇವೆ, ಗೆಲ್ತಾ ಇವೆ. ಜೊತೆಗೆ ಆಯಾ ಪ್ರದೇಶದ ಆಯಾ ನೆಲದ ಮಣ್ಣಿನ ಕಥೆಗಳು, ಆ ಕತೆ ಏನು ಹೇಳುತ್ತೆ ಅದನ್ನು ವಿಶ್ವಕ್ಕೆ ಜಗತ್ತಿಗೆ ಮತ್ತು ಜನರಿಗೆ ನಮ್ಮ ದೇಶದ ಎಲ್ಲ ಜನರಿಗೆ ಎಲ್ಲ ಭಾಷೆಗಳಲ್ಲೂ ಪಸರಿಸುವಂತಹ ಪ್ರಯತ್ನ ಆಗುತ್ತೆ. ಹಾಗೆಯೇ ಅನೇಕ ಚಿತ್ರಗಳು ಗೆದ್ದಿರುವ ಉದಾಹರಣೆಗಳು ಇವೆ. ಅಂದರೆ ಅಲ್ಲಿ ನಮ್ಮ ಆ ನೆಲದ ಕಥೆಯಾದರೂ ಅಲ್ಲೊಂದು ರೀತಿಯ ಸೊಗಡಿರುತ್ತೆ, ಒಂದಷ್ಟು ವಿಚಿತ್ರ ಅನಿಸುವಂತಹ ವಿಭಿನ್ನ

ಅನಿಸುವಂತಹ ಆಚರಣೆಗಳಿಗೆ ಅವಕಾಶ ಇರುತ್ತೆ, ಅದನ್ನು ಎಲ್ಲರಿಗೂ ತಿಳಿಯಪಡಿಸುವಂತಹ ಪ್ರಯತ್ನ ಆ ಒಂದು ಚಿತ್ರದ ಮುಖಾಂತರ ಆಗುತ್ತೆ. ಹಾಗಾಗಿ ಹೊಸ ರೀತಿಯ ನೆಲೆಗಟ್ಟಿನ ಕಥೆಗಳು, ಭಕ್ತಿ ಪ್ರಧಾನ ಕಥೆಗಳು ಇವತ್ತಿಗೂ ಪ್ರಸ್ತುತ. ಈ ವಿಷಯವಾಗಿ ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ಮಾತನಾಡೋಣ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು? ನೀವು ಇತ್ತೀಚೆಗೆ ನೋಡಿದಂತಹ ಭಕ್ತಿ ಪ್ರಧಾನ ಚಿತ್ರಗಳಲ್ಲಿ ಯಾವ ಚಿತ್ರ ನಿಮಗೆ ಇಷ್ಟ ಆಯಿತು, ಯಾರ ಪಾತ್ರ ಇಷ್ಟ ಆಯಿತು? ಯಾಕೆಂದರೆ ನಮ್ಮ ಚಿತ್ರರಂಗದ ಇತಿಹಾಸದಲ್ಲಿ ಅನೇಕ ಚಿತ್ರಗಳು, ಅನೇಕ ಪಾತ್ರಗಳನ್ನು ನಾವು ಈಗಾಗಲೇ ನೋಡಿದ್ದೀವಿ, ಖುಷಿಪಟ್ಟಿದ್ದೀವಿ.

ಇನ್ನು ಅನೇಕರ ಮೆಸೇಜ್ಗಳು ಹರಿದು ಬರ್ತಾ ಇದೆ. ನೀವು ಸಂದೇಶ ಕಳಿಸಬೇಕಾದಂತಹ ದೂರವಾಣಿ ಸಂಖ್ಯೆ, ಮೊಬೈಲ್ ನಂಬರ್ ಒಮ್ಮೆ ನೋಟ್ ಮಾಡ್ಕೊಳ್ಳಿ, 9483091029, 9483091029. ಈ ಸಂಖ್ಯೆಗೆ ನಿಮ್ಮ ಸಂದೇಶ ಕಳಿಸ್ಕೊಡಿ. ನೀವು ಇತ್ತೀಚೆಗೆ ನೋಡಿದಂತಹ ಉತ್ತಮ ಭಕ್ತಿ ಪ್ರಧಾನ ಚಿತ್ರ ಯಾವುದು, ಅಥವಾ ಚಿತ್ರದ ಯಾವ ಪಾತ್ರ, ಯಾವ ಸನ್ನಿವೇಶ, ಅಥವಾ ಯಾವ ರೀತಿಯ ನಟನೆ ನಿಮಗೆ ಇಷ್ಟ ಆಗುತ್ತೆ, ಅಥವಾ ಯಾವ ಕಥೆಗಳು ಮುಂಬರುವ ಚಿತ್ರಗಳಲ್ಲಿ ಬಂದರೆ ನೀವು ನೋಡಲಿಕ್ಕೆ ಬಯಸ್ತೀರಿ ಭಕ್ತಿ ಪ್ರಧಾನ ಚಿತ್ರಗಳಲ್ಲಿ ಅಂತ ಸಂದೇಶದ ಮುಖಾಂತರ ನಮಗೆ ತಿಳಿಸಿ ಅಂತ ಹೇಳ್ತಾ ಮುಂದಿನ ಗೀತೆಯನ್ನು ಕೇಳಿ ಬರೋಣ.

ಕೆಳಗಡೆ ಪರಿಮಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇನ್ನು ಅನೇಕರ ಮೆಸೇಜ್ಗಳಂತೂ ಹರಿದು ಬರ್ತಾ ಇದೆ. ಅವರು ತಾವು ನೋಡಿದಂತಹ ಭಕ್ತಿ ಪ್ರಧಾನ ಚಿತ್ರಗಳ ಬಗ್ಗೆ, ಅವರು ಯಾವೆಲ್ಲ ರೀತಿಯಲ್ಲಿ ಆ ಚಿತ್ರಗಳನ್ನು ಆಯ್ಕೆ ಮಾಡಿ ನೋಡ್ತಾ ಇದ್ರು ಅಂದರೆ, ಆ ಕಾಲದಲ್ಲಿ ತುಂಬ ಕಥೆಗಳು ಸಿದ್ಧವಾಗ್ತಾ ಇದ್ವು. ಇವತ್ತಿನ ಕಾಲಕ್ಕೆ ತಕ್ಕಂತೆ ತಂತ್ರಜ್ಞಾನ ಬೆಳೆದಿದೆ, ಹಾಗೆಯೇ ಆವಿಷ್ಕಾರಗಳು ಆಗಿವೆ, ಮತ್ತು ಕಥೆ ಚಿತ್ರಕಥೆಯಲ್ಲಿ ಅನೇಕ ಬದಲಾವಣೆಗಳಾಗಿದೆ. ಒಂದೇ ರೀತಿ ಸ್ಟ್ರೈಟಾಗಿ ಒಂದು ಕಥೆಯನ್ನು ಹೇಳುವುದು ಒಂದು ಪ್ರಕಾರ, ಆದರೆ ಅದನ್ನು ಇರಿಸು ಮುರುಸು ಮಾಡಿ ಅಥವಾ ಅಂದರೆ ತಿರುಗಿಸಿ ಆ ಕಡೆ ಈ ಕಡೆ ಏನೇನೋ ಮಾಡಿ ಒಟ್ಟಿನಲ್ಲಿ ಚಿತ್ರದ ಕೊನೆಯಲ್ಲಿ ಸಂಪೂರ್ಣ ಚಿತ್ರ ಏನನ್ನು ಹೇಳ್ತಾ ಇದ್ದಾರೆ, ಯಾವ ವಿಷಯ, ಕಂಟೆಂಟ್ ಏನು, ಮತ್ತು ಏನು ಇವರ ಮೂಲ ಕಥೆಗೆ ಆಧಾರ, ಎಲ್ಲವನ್ನು ಬಿಡಿಸಿ ಹೇಳ್ತಾರೆ. ಅದಕ್ಕೆ ರಿಯಲ್ ಸ್ಟಾರ್ ಉಪೇಂದ್ರ ಅವರು ತಮ್ಮ ಚಿತ್ರಗಳಲ್ಲಿ ನಿಜವಾಗ್ಲೂ ಏನಾಗುತ್ತೆ ನೆಕ್ಸ್ಟ್ ಸೀನು ಅಥವಾ ಏನು ಹೇಳ್ತಾ ಇದ್ದಾರೆ ಅಂತ ಖಂಡಿತ ಅರ್ಥನೇ ಆಗೋಲ್ಲ, ಆದರೆ ಚಿತ್ರದ ಕೊನೆಯಲ್ಲಿ ಬಹುತೇಕ ಎಲ್ಲವನ್ನು ಬಿಡಿಸಿ ಹೇಳ್ತಾರೆ. ಇದೇ ನಾನು ಹೇಳಲಿಕ್ಕೆ ಬಯಸಿದ್ದು ಅಂತ. ಹಾಗಾಗಿ ಆಗ ಚಿತ್ರದ ಕತೆ, ಚಿತ್ರಕತೆ ಅರ್ಥ ಆಗ್ತಾ ಹೋಗುತ್ತೆ. ಇನ್ನು ಹಿಂದಿನ ಕತೆಗಳು ಎಲ್ಲವೂ ಭಕ್ತಿ ಪ್ರಧಾನ ಚಿತ್ರಗಳಿಗೆ ಬಹುತೇಕ ಒತ್ತನ್ನು ನೀಡ್ತಾ ಇದ್ರು, ಹಿಂದಿನ ನಾಯಕ ನಟರು ಸಹ ಬಹುತೇಕ ಚಿತ್ರಗಳಿಗೆ. ಆದರೆ ಹಳೆಯ ಕಥೆಗಳಿಂದ ಹೊಸ ಕಥೆಗಳು ಹುಟ್ಟುತ್ತೆ ಅಂತ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಒಂದು ಕಡೆ ಹೇಳ್ತಾರೆ. ಹಾಗಾಗಿ ನಮ್ಮಲ್ಲಿ ಇರುವಂತಹ ಕಥಾಭಂಡಾರ ಅಂದರೆ ರಾಮಾಯಣ ಮಹಾಭಾರತದಿಂದ ಅನೇಕ ಎಳೆಗಳನ್ನು ತೆಗೆದುಕೊಂಡು ಅಲ್ಲಿರುವ ಎಲ್ಲ ಸನ್ನಿವೇಶಗಳು, ನೀತಿ ಪಾಠಗಳು, ಪ್ರಸ್ತುತ ಬದುಕು ಅಷ್ಟೇ ಅಲ್ಲ, ನಮ್ಮ ಮುಂಬರುವ ಎಲ್ಲ ಕಥೆಗಳಿಗೂ ಅದುವೇ ಆಧಾರ ಅಂತ ಸಹ ಹೇಳಲಾಗತ್ತೆ.

ಅನೇಕ ಭಕ್ತಿ ಪ್ರಧಾನ ಚಿತ್ರಗಳು ಈಗಾಗಲೇ ನಾವು ನೋಡಿ ಕಣ್ ತುಂಬಿಕೊಂಡಿದ್ದೀವಿ. ಆ ಅಭಿನಯವನ್ನು ನೋಡಿದಾಗ ನಿಜವಾಗ್ಲೂ ಇಷ್ಟೆಲ್ಲ ರೀತಿಯಲ್ಲಿ ಭಕ್ತಿಯ ಪರಾಕಾಷ್ಠೆಯನ್ನು ಹಿಂದಿರುವ ಎಲ್ಲ ಸಂತರು ಹಾಗೆಯೇ ದೇವರ ಭಕ್ತರು ನಮಗಾಗಿ ಕಥೆಯ ರೂಪದಲ್ಲಿ ನಮಗಾಗಿ ನೀಡಿ ಹೋಗಿದ್ದಾರೆ. ಇವೆಲ್ಲವೂ ನೀತಿ ಪಾಠಗಳೇ. ಅಂದರೆ ಬದುಕಲ್ಲಿ ನಾವು ಹೀಗೆಲ್ಲ ಮಾಡಿದ್ರೆ, ಹೀಗೆಲ್ಲ ಮತ್ಸರವನ್ನು ತೋರಿಸಿದ್ರೆ, ಹೀಗೆಲ್ಲ ಮೋಸವನ್ನು ಮಾಡಿದ್ರೆ, ಹೀಗೆಲ್ಲ ಸುಳ್ಳು ಹೇಳಿದ್ರೆ ಅದರ ಪ್ರತಿಫಲ ಹೀಗೆಲ್ಲ ಅನುಭವಿಸ್ಬೇಕಾಗತ್ತೆ ಅಂತ ಸತ್ಯ ಹರಿಶ್ಚಂದ್ರ ಚಿತ್ರದಲ್ಲಿ ಸತ್ಯವನ್ನೇ ನುಡಿತೀನಿ. ಅದು ನನ್ನ ಪ್ರಾಣವನ್ನು ತೆಗೆದುಕೊಂಡರೂ ಪರವಾಗಿಲ್ಲ, ನನ್ನ ಸಂಸಾರದ ಪ್ರಾಣವನ್ನು ತೆಗೆದುಕೊಂಡರೂ ಪರವಾಗಿಲ್ಲ, ನಾನು ಸುಳ್ಳನ್ನು ನುಡಿಯೋದಿಲ್ಲ. ಸತ್ಯ ಹರಿಶ್ಚಂದ್ರನ ಕಥೆಯಾಗದಾಗಿತ್ತು. ಇನ್ನು ಅಲ್ಲಿ ವಿಶ್ವಾಮಿತ್ರ ಎಷ್ಟೆಲ್ಲ ತೊಂದರೆ ಕೊಡ್ತಾರೆ, ಆದರೆ ಎಲ್ಲ ತೊಂದರೆಗಳನ್ನು ಎದುರಿಸ್ತಾ ಸತ್ಯವನ್ನು ಬಿಡದೇ ಇದ್ದದಕ್ಕೆ ಸತ್ಯ ಹರಿಶ್ಚಂದ್ರ ಎಲ್ಲ ಕಾಲಕ್ಕೂ ಪ್ರಸ್ತುತ ಆಗ್ತಾರೆ. ಸತ್ಯದ ಬಗ್ಗೆ ಮಾತು ಬಂದಾಗ ಹರಿಶ್ಚಂದ್ರನ ಹೆಸರು ಪ್ರಸ್ತಾಪ ಆಗುತ್ತೆ. ಹಾಗೇ ಮಣಿಕಂಠನ ಚಿತ್ರ, ಮಣಿಕಂಠ ಅಯ್ಯಪ್ಪ ಸ್ವಾಮಿಯ ಬಗ್ಗೆ ಚಿತ್ರ ಇದೆ, ಚಾಮುಂಡೇಶ್ವರಿ, ಮಂತ್ರಾಲಯ ಮಹಾತ್ಮೆ, ಭಕ್ತ ಕನಕದಾಸರು, ಭಕ್ತ ಪುರಂದರದಾಸರು, ಹೀಗೆ ಎಲ್ಲ ಪಾತ್ರಗಳು. ಕುರುಕ್ಷೇತ್ರ ಇತ್ತೀಚೆಗೆ ಅಂದರೆ ದರ್ಶನ್ ಅವರ ಅಭಿನಯದ ಚಿತ್ರ ಅದು. ಅಲ್ಲಿ ಮಹಾಭಾರತದ ಎಳೆಯನ್ನು ತೆಗೆದುಕೊಂಡು ಕಥೆಯನ್ನು ಹೆಣೆಯಲಾಯಿತು. ಹಾಗೆಯೇ ನಮ್ಮೆಲ್ಲರ ಮೆಚ್ಚಿನ ನಿರ್ದೇಶಕರು SS ರಾಜಮೌಳಿಯವರು ಹೇಳ್ತಾರೆ, ಅನೇಕ ಕಥೆಗಳು ನನಗೆ ಪ್ರಭಾವ ಬೀರಿದ್ದು ರಾಮಾಯಣ ಮಹಾಭಾರತದ ಕಥೆಗಳು, ಅವುಗಳನ್ನು ಓದಿದಾಗ ಎಲ್ಲವೂ ನನ್ನ ಚಿತ್ರಕಥೆಗೆ ಬಹಳ ಸಹಾಯ ಮಾಡಿದೆ ಅಂತ ಹೇಳ್ತಾರೆ. ಇನ್ನು ಅನೇಕರ ಮೆಸೇಜ್ಗಳಂತೂ ಬರ್ತಾನೇ ಇವೆ. ಹಲವಾರು ಚಿತ್ರಗಳನ್ನು ಅವರು ಹೆಸರಿಸಿ ಈ ಚಿತ್ರಗಳನ್ನು ನಾನು ನೋಡಿದ್ದೀನಿ, ತುಂಬ ಖುಷಿ ತರುತ್ತೆ, ಈ ಪಾತ್ರಗಳು ನನಗಿಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಇನ್ನೂ ಕೆಲವರು ಈ ರೀತಿಯ ಚಿತ್ರ ಬಂದರೆ ನಮಗೆ ನೋಡಲಿಕ್ಕೆ ಖುಷಿಯಾಗುತ್ತೆ, ಆ ರೀತಿಯ ಚಿತ್ರವನ್ನು ಬಯಸ್ತಾ ಇದ್ದೀವಿ ಈ ಕಾಲಕ್ಕೆ ಅಂತ ಅವರು ಹೇಳ್ತಾ ಇದ್ದಾರೆ. ಖಂಡಿತ ಎಲ್ಲರ ಸಂದೇಶಗಳನ್ನು ಕಾರ್ಯಕ್ರಮದ ಮುಂದಿನ ಹಂತದಲ್ಲಿ ತೆಗೆದುಕೊಳ್ಳೋಣ.

0: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
1: ಪರಿಮಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. 4:37:29 ಇನ್ನು ಭಕ್ತ ಕುಂಬಾರ, ಭಕ್ತ ಪ್ರಹ್ಲಾದ, ಹಾಗೆಯೇ ಪ್ರಚಂಡ ರಾವಣ, ಮಹಿಷಾಸುರ ಮರ್ದಿನಿ, ಹೀಗೆ ಹಿಂದೆ ಅನೇಕ ಕಥೆಗಳು, ಚಿತ್ರಕಥೆಗಳು ಭಕ್ತಿ ಪ್ರಧಾನವಾಗಿ ಯಾಕೆ ತಯಾರಾಗ್ತಿದ್ವು ಅಂದರೆ, ಆ ಕಾಲದ ರಾಕ್ಷಸ ಪ್ರವೃತ್ತಿ ಏನಿತ್ತು, ರಾಕ್ಷಸರೇನಿದ್ರು, ಅವರುಗಳ ಸಂಹಾರ ಹೇಗಾಯಿತು, ಅವರುಗಳು ದೇವರ ವಿರುದ್ಧ ಯಾವ ಕಾರಣಕ್ಕೆ ಸಿಡಿದಿದ್ರು, ಯಾವ ಕಾರಣಕ್ಕೆ ಭಕ್ತಿಯ ಮಾರ್ಗ ಬೇಡ ಅಂತ ಹೇಳ್ತಾ ಇದ್ರು, ಹೇಗೆಲ್ಲ ಅವರ ಬದುಕು ಅಂತ್ಯ ಆಗತ್ತೆ, ಅದಕ್ಕೆ ಏನು ಕಾರಣ ಇರುತ್ತೆ, ಅದಕ್ಕೆ ಯಾರು ವರ ನೀಡಿರ್ತಾರೆ, ಯಾರು ಶಾಪ ಕಾರಣ ಆಗಿರುತ್ತೆ, ಹೀಗೆ ಒಂದೊಂದು ಕಥೆಗೆ ಒಂದೊಂದು ಕೊಂಡಿ ಇರುತ್ತೆ. ಈ ಎಲ್ಲ ಕೊಂಡಿಗಳನ್ನು ಬಿಡಿಸ್ತಾ ಹೋದರೆ ನಮಗೆ ಚಿತ್ರಕಥೆ ಅರ್ಥ ಆಗತ್ತೆ. ಯಾಕೆ ಈ ಪಾಠ ಇಲ್ಲಿ ಬೇಕಾಯಿತು ಅಂದರೆ, ಈ ರೀತಿಯ ಸನ್ನಿವೇಶ ಯಾಕೆ ಬೇಕಾಯಿತು, ರಾಜ ಪರಂಪರೆ ಏನಾಯಿತು, ಅಲ್ಲಿ ಅವರು ಆರಾಧ್ಯ ದೈವವಾಗಿ ಯಾರನ್ನು ಪೂಜಿಸ್ತಾ ಇದ್ರು, ಏಕೆ ಪೂಜಿಸ್ತಾ ಇದ್ರು, ಗುರು ಶಿಷ್ಯರು ಅನ್ನುವಂಥ ಚಿತ್ರದಲ್ಲಿ ಹಾಸ್ಯ ಪ್ರಧಾನ ಭಾವದಲ್ಲಿ ಇದ್ದರೂ ಸಹ ಅದು ಭಕ್ತಿ ಪ್ರಧಾನ ಚಿತ್ರವಾಗಿ ಮೂಡಿಬರುತ್ತೆ. ಅಂದರೆ ಎಲ್ಲ ಚಿತ್ರಗಳಲ್ಲೂ ತಿಳಿ ಹಾಸ್ಯ ಖಂಡಿತ ಇರುತ್ತೆ. ಹಾಗಾಗಿ ಇಲ್ಲೊಬ್ಬರ ಸಂದೇಶ, ಹಾಸ್ಯ ಪ್ರಧಾನ ಚಿತ್ರಗಳು ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಕ್ತಿ ಪ್ರಧಾನ ಚಿತ್ರಗಳು ಇವತ್ತಿಗೂ ನಾವು ಪ್ರಸ್ತುತ ಅನ್ನೋದರ ಬಗ್ಗೆ ಮಾತನಾಡ್ತಾ ಇದ್ವಿ. ಯಾಕೆಂದರೆ ಇವತ್ತಿಗೂ ಅನೇಕ ಡೆವಿಲ್ ಸ್ಟೋರಿಗಳು ಬರುತ್ತೆ, ಅಂದರೆ ದೆವ್ವದ ಭೂತದ ಕಥೆಗಳು ಬರುತ್ತೆ. ಅಲ್ಲಿ ಇಲ್ಲಿ ಇದು ಇದೆ ಅಥವಾ ಇಲ್ಲ, ಈ ಆಚರಣೆ ಸರಿ, ಈ ಆಚರಣೆ ತಪ್ಪು ಅಂತ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಆಗದೇ ಇದ್ದರೂ ಕಥೆಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನು ನಮಗೆ ತಿಳಿಸುವಂತಹ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ನಿರ್ದೇಶಕರು ಮಾಡ್ತಾರೆ. ಹಾಗಾಗಿ ಆ ಚಿತ್ರಗಳು

ತನ್ನ ಪಾತ್ರ ಪೋಷಣೆಯಿಂದ ಒಂದಷ್ಟು ತರ್ಕಕ್ಕೆ ಒಂದಷ್ಟು ಮಾಹಿತಿಯನ್ನು ನೀಡುತ್ತೆ. ಅದು ವೈಯಕ್ತಿಕ ಜೀವನದಲ್ಲಿ ನಡೆದಿರಬಹುದು. ಕೆಲವು ಘಟನೆಗಳು ಸತ್ಯ ಘಟನೆಗಳಾಗಿರುತ್ತೆ, ಕೆಲವು ಸತ್ಯಕ್ಕೆ ಹತ್ತಿರವಾಗಿರುತ್ತೆ, ಕೆಲವು ಕಾಲ್ಪನಿಕ ಕಥೆಗಳು ಸಹ ಅಲ್ಲಿ ಸೇರಿರುತ್ತೆ ಚಿತ್ರಕಥೆಯಾಗಿ.

ಪರಿಮಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಕೊನೆಯಲ್ಲಿ ನಾವಿದ್ದೇವೆ. ಇನ್ನು ಸಂದೇಶಗಳನ್ನು ನೋಡುವಂತಹ ಸಮಯ. ಅನೇಕರ ಮೆಸೇಜ್ಗಳು ಹರಿದು ಬಂದಿದೆ. ಅವರ ಇಷ್ಟದ ಭಕ್ತಿ ಪ್ರಧಾನ ಚಿತ್ರಗಳು ಯಾವುದು ಅಂತ ತಿಳಿಸ್ತಾ, ಅವರ ಆಸಕ್ತಿಯ ವಿಷಯಗಳು ಯಾವುದು ಅಂತ ಹೇಳ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕಾಂತಾರ ಭಾಗ 1 ಮತ್ತು 2, ಈ ಎರಡು ಚಿತ್ರಗಳು ನಮಗೆ ತುಂಬ ಇಷ್ಟ ಆಯಿತು. ಹಳ್ಳಿಯವರೆಲ್ಲ ಸೇರಿ ಊರಿನ ದೈವಕ್ಕೆ ಭಕ್ತಿಯಿಂದ ಪೂಜೆ ಹರಕೆ ತೀರಿಸುವುದನ್ನು ತೋರಿಸಿದ್ದಾರೆ ಅಂತ ಹರೀಶ್ ಅವರು ಮಲ್ಲೇಶ್ವರಂನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಅಂದರೆ ಪರಿಸರವನ್ನು ನಾವು ಕಡೆಗಣಿಸಿದ್ರೆ ಪರಿಸರ ನಮ್ಮನ್ನು ಹೇಗೆಲ್ಲ ತೊಂದರೆಗೆ ಈಡುಮಾಡುತ್ತೆ, ಹಾಗೇ ಪರಿಸರದ ಬಗ್ಗೆ ಪ್ರೀತಿಯನ್ನು ಯಾವಾಗಲೂ ಇಟ್ಕೋಬೇಕು. ಭಕ್ತಿ ಅನ್ನೋದು ನಮ್ಮ ಒಳಗಿರುವ ಶಕ್ತಿಯಾಗಿ ಪರಿಸರದ ಮೇಲೆ ನಾವು ಯಾವ ರೀತಿಯ ವಿಕೃತಿಯನ್ನು ಮಾಡಿದ್ರೂ ಅದು ಖಂಡಿತ ನಮಗೆ ತೊಂದರೆಯನ್ನು ಮಾಡದೆ ಹಾಗೆ ಧರಣಿ ಉಳಿಸಿದೆ ನಮ್ಮನ್ನು ಅಂತ. ಅಂದರೆ ನಾವು ಎಷ್ಟೆಲ್ಲ ಏನೆಲ್ಲ ಮಾಡಿದರೂ ಪರಿಸರದ ಪ್ರೀತಿ ನಮಗೆ ಸದಾಕಾಲ ಇರಬೇಕು ಅಂತ ಚಿತ್ರದ ಅಂದರೆ ಚಿತ್ರಕಥೆಯ ತಾತ್ಪರ್ಯ ಹೇಳ್ತಾ ಇತ್ತು. ಇನ್ನು ಮುಂದಿನ ಮೆಸೇಜ್ ನೋಡೋದಾದರೆ, ನಂಜನಗೂಡು ತಾಲೂಕು ಸಿಂಧುವಳ್ಳಿ ಗ್ರಾಮ, ಇಲ್ಲಿಂದ ಇವರು ಮಹೇಶ್ ನಮಗೆ ಸಂದೇಶವನ್ನು ಕಳಿಸಿ, ಭಕ್ತ ಅಂಬರೀಶ ಭಕ್ತಿ ಪ್ರಧಾನ ಚಿತ್ರವನ್ನು ನಾನು ನೋಡಲು ಬಯಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಹಿಂದೆ ಪಾಠ ಮಾಡಿದ ಶಿಕ್ಷಕರೆಲ್ಲ ದೇವರ ಸಮಾನ ಎಂದು ಕಾಣ್ತಾ ಇದ್ದರು. ನಮಗೂ ನಮ್ಮ ಹಿರಿಯರು ಕಲಿಸಿದ್ದು ಅದನ್ನೇ. ಶಿಕ್ಷಕರಿಗೆ ಮರ್ಯಾದೆ ಕೊಡುವುದು ತುಂಬ ಮುಖ್ಯ ಅಂತ ಹೇಳ್ತಾ, ಗುರು ಪ್ರಧಾನ ಅಂದರೆ ಗುರುಭಕ್ತಿ ಪ್ರಧಾನ ಚಿತ್ರಗಳು ಬರಬೇಕು ಅನ್ನೋದು ನನ್ನ ಆಶಯ ಅಂತ ಇವರು ಹೇಳ್ತಾ ಇದ್ದಾರೆ. ಹಾಗೆಯೇ ಬಹಳ ದೊಡ್ಡ ಸಂದೇಶವನ್ನು ಎ ಹರಿಹರನ್ ವಿಜ್ಞಾನ ನಗರ ಇಲ್ಲಿಂದ ಮಾಡಿ ಹೇಳ್ತಾ ಇದ್ದಾರೆ. ರಾಕ್ಷಸರ ರಾಜನಾದ ಹಿರಣ್ಯಕಶಿಪು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಆ ಪಾತ್ರವನ್ನು ಅಭಿನಯ ಮಾಡಿದರು. ತನ್ನ ಸಹೋದರ ಹಿರಣ್ಯಾಕ್ಷನನ್ನು ಕೊಂದು ಮಹಾವಿಷ್ಣುವಿನ ಮೇಲೆ ತೀವ್ರ ಕ್ರೋಧ ದ್ವೇಷ ಹೊಂದಿರ್ತಾನೆ. ಹಾಗಾಗಿ ವಿಷ್ಣುವನ್ನು ಸೋಲಿಸಲಿಕ್ಕೆ ತಾನೇ ಅಮರನಾಗಲಿಕ್ಕೆ ಬ್ರಹ್ಮದೇವರ ಕುರಿತು ಕಠಿಣ ತಪಸ್ಸನ್ನು ಮಾಡ್ತಾನೆ. ಆನಂತರ ಮುಂದಿದ್ದೆಲ್ಲ ಕತೆ ಚಿತ್ರಕಥೆಯಾಗಿ ನಮಗೆ ತೆರೆಯ ಮೇಲೆ ಕಾಣಲಿಕ್ಕೆ ಸಿಗುತ್ತೆ ಅಂತ ಅವರು ಹೇಳಿದ್ದಾರೆ. ಹಾಗೆಯೇ ನನಗೆ ಹಾಸ್ಯ ಪ್ರಧಾನ ಚಿತ್ರಗಳು ಇಷ್ಟ ಅಂತ, ಹಾಗೆಯೇ ಈಗಷ್ಟೇ ಪ್ರಸಾರವಾದ ಗೀತೆ ತುಂಬ ಇಷ್ಟ ಆಯಿತು ಅಂತ ಸಂದೇಶವನ್ನು ಕಳಿಸಿದ್ದಾರೆ ನಾಗರತ್ನ ಅವರು. ನಿಮ್ಮೆಲ್ಲರ ಮೆಸೇಜ್ಗೆ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಮುಂದಿನ ಗೀತೆ ಕುಶಲವೇ ಕ್ಷೇಮವೇ ಅಂತ ಕೇಳ್ತಾ ಇದ್ದಾರೆ.

ಇಲ್ಲಿ ನಾಯಕ ನಟ ಮತ್ತು ನಾಯಕಿ ಇಬ್ರು ಹೇಳ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ಯಾಕಂದ್ರೆ ಅವರಿಬ್ರು ಭೇಟಿಯಾಗಿರೋರಿದ್ದಿರಲ್ವಲ್ಲ, ಹಾಗಾಗಿ ಕೇಳ್ತಾ ಇದ್ದಾರೆ ಕುಶಲವೇ ಕ್ಷೇಮವೇ ಅಂತ. ನೀವೆಲ್ಲರೂ ಚೆನ್ನಾಗಿದ್ದೀರಿ, ಕುಶಲವಾಗಿದ್ದೀರಿ, ಕ್ಷೇಮವಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಪರಿಮಳ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ನಂಬರ್ ಎಂಡಿಂಗ್ ವಿತ್ 555985. ಇವರು ಕಾರ್ಯಕ್ರಮವನ್ನು ಇಷ್ಟಪಟ್ಟು ಸಂದೇಶವನ್ನು ಕಳಿಸಿದ್ದಾರೆ, ಇಷ್ಟ ಆಯಿತು ಅಂತ ತಿಳಿಸ್ತಾ ಇದ್ದಾರೆ. ಇನ್ನು ಇವತ್ತಿನ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸುವಂತಹ ಸಮಯ ಬಂದೇ ಬಿಡ್ತು. ಒಟ್ಟಿನಲ್ಲಿ ಭಕ್ತಿ ಪ್ರಧಾನ ಚಿತ್ರಗಳು ಎಲ್ಲ ವಿಭಾಗದಲ್ಲೂ ಹೇಳೋದು ಒಂದೇ, ಅನೀತಿಯಿಂದ ನೀತಿಯ ಕಡೆ ನಾವು ಬರಬೇಕು, ಅಂಧಕಾರದಿಂದ ಬೆಳಕಿನ ಕಡೆ. ಅಂದರೆ ಕತ್ತಲೆಲ್ಲಿರುತ್ತೆ ಅಲ್ಲಿ ಬೆಳಕು ಆವರಿಸಿದಾಗ ನಮಗೆ ನಿಜ ಯಾವುದು, ಸತ್ಯದ ಮಾರ್ಗ ಏನು ಅಂತ ತಿಳಿಯುತ್ತೆ. ಹಾಗಾಗಿ ನಮ್ಮ ಬದುಕಿನ ಪಾಠಗಳನ್ನು ನಮಗೆ ತಿಳಿಸುವಂತಹ ಪ್ರಯತ್ನ ಭಕ್ತಿ ಪ್ರಧಾನ ಚಿತ್ರಗಳಲ್ಲಿ ಬಹಳ ಮುಖ್ಯವಾಗಿ ಆಗತ್ತೆ. ಜೊತೆಗೆ ನಮ್ಮ ಹಿಂದಿನ ಕಥಾಹಂದ್ರ ಏನು ಅಂದರೆ, ಯಾರೆಲ್ಲ ಭಕ್ತರು, ಹೇಗೆಲ್ಲ ನಡ್ಕೊಂಡ್ರು, ಹೇಗೆಲ್ಲ ಇದ್ದರು, ಅವರ ಭಕ್ತಿಯ ಪ್ರಧಾನತೆ ಏನು, ಇವೆಲ್ಲವನ್ನು ತೋರಿಸುವಂತಹ ಎಳೆಯಳೆಯಾಗಿ ವಿಭಿನ್ನವಾಗಿ ಬಿಚ್ಚಿಡುವಂತಹ ಪ್ರಯತ್ನ ಅದು. ಇವತ್ತಿನ ತಂತ್ರಜ್ಞಾನವನ್ನು ಬಳಸಿಕೊಂಡು ಹೇಗೆಲ್ಲ ತೆರೆಯ ಮೇಲೆ ತರ್ತಾರೆ, ನಮ್ಮ ಕಣ್ಣಿಗೆ ಹಬ್ಬದ ರೀತಿಯಲ್ಲಿ ಹೇಗೆಲ್ಲ ವಿಜೃಂಭಿಸ್ತಾರೆ, ಅದೆಲ್ಲವೂ ಇವತ್ತಿನ ಭಕ್ತಿ ಪ್ರಧಾನ ಚಿತ್ರಗಳಲ್ಲಿ ಪ್ರಧಾನವಾಗಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಹಾಗಾಗಿ ನಿಮ್ಮೆಲ್ಲರ ಸಂದೇಶಕ್ಕೆ ಮತ್ತೊಮ್ಮೆ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ಇಷ್ಟು ಹೊತ್ತು ಮಧ್ಯಾಹ್ನದ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾದ ಧ್ವನಿ ಸುನಿಲ್ ರುದ್ರಮೂರ್ತಿ. ಕವಿತಾ ಶ್ರೀನಿವಾಸ್ ಅವರು ವಯಸ್ ಕಾಲೋನಿ ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನವಾದ ಇಂದು ರಾಷ್ಟಪತಿ ದ್ರೌಪದಿ ಮುರ್ಮು ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ರಾಷ್ಟಪತಿಗಳ ಭಾಷಣ ಇಂದು ಸಂಜೆ 7 ಗಂಟೆಗೆ ಆರಂಭವಾಗಲಿದ್ದು ಆಕಾಶವಾಣಿಯಲ್ಲಿ ಪ್ರಸಾರವಾಗಲಿದೆ. ದೂರದರ್ಶನದ ಎಲ್ಲಾ ವಾಹಿನಿಗಳಲ್ಲಿಯೂ ನೇರ ಪ್ರಸಾರವಾಗಲಿದೆ. ನಾಳೆ ದೆಹಲಿಯ ಐತಿಹಾಸಿಕ ಕೆಂಪುಕೋಟೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು 80ನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಈ ವೇಳೆ ಭಾರತೀಯ ವಾಯುಪಡೆಯ 2 MiG-17 ಹೆಲಿಕಾಪ್ಟರ್ಗಳು ಹೂವಿನ ಸುರಿಮಳೆಗರೆಯಲಿವೆ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಕೇಂದ್ರ ಗೃಹ ಸಚಿವಾಲಯ ರಾಜ್ಯ ಪೊಲೀಸ್ ಇಲಾಖೆಯ 17 ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ರಾಷ್ಟಪತಿ ಪದಕಗಳನ್ನು ಘೋಷಿಸಿದೆ. ಸಭಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಸಂದರ್ಭದಲ್ಲಿ ವಿರೋಧ ಪಕ್ಷದವರು ಸದನದಿಂದ ಹೊರಗುಳಿಯಬಾರದಿತ್ತು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಸದನದಲ್ಲಿ ಭಾಗವಹಿಸಿದ್ದರೆ ಅವರ ಗೌರವ ಹೆಚ್ಚುತ್ತಿತ್ತು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕರೂರಿನಲ್ಲಿ ನಡೆದ ಕಾಲ್ತುಳಿತದಲ್ಲಿ ಮೃತಪಟ್ಟವರ ಕುಟುಂಬ ಸದಸ್ಯರಿಗೆ ಸರ್ಕಾರಿ ಉದ್ಯೋಗ ನೀಡುವ ತಮಿಳುನಾಡು ಸರ್ಕಾರದ ನಿರ್ಧಾರವನ್ನು ರದ್ದುಗೊಳಿಸಿದ್ದ ಮದ್ರಾಸ್ ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂಕೋರ್ಟ್ ತಡೆ ನೀಡಿದೆ. ವಿನಾಯಕ ದಾಮೋದರ್ ಸಾವರ್ಕರ್ ವಿರುದ್ದ ನೀಡಿದ ಹೇಳಿಕೆಗೆ ಸಂಬಂಧಿಸಿದಂತೆ ರಾಹುಲ್ ಗಾಂಧಿ ವಿರುದ್ದ ದಾಖಲಾಗಿದ್ದ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆ ಹಾಗೂ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಜಾರಿ ಮಾಡಿದ್ದ ಸಮನ್ಸ್ ಅನ್ನು ಸುಪ್ರೀಂಕೋರ್ಟ್ ರದ್ದುಗೊಳಿಸಿದೆ. ಸಂಸದ ರಾಧಾಕೃಷ್ಣ ದೊಡ್ಡಮನಿ ನವದೆಹಲಿಯಲ್ಲಿಂದು ಭಾರತೀಯ ಪುರಾತತ್ವ ಸರ್ವೇಕ್ಷಣೆ ಅಧಿಕಾರಿಗಳನ್ನು ಭೇಟಿಯಾಗಿ ಕಲಬುರಗಿ ಜಿಲ್ಲೆಯ ಐತಿಹಾಸಿಕ ಬೌದ್ಧ ತಾಣವಾದ ಸನ್ನತಿ ಹಾಗೂ ಪ್ರಸಿದ್ಧ ಗುಲ್ಬರ್ಗ ಕೋಟೆಯ ಸಂರಕ್ಷಣೆ, ಜೀರ್ಣೋದ್ಧಾರ ಮತ್ತು ಸಮಗ್ರ ಅಭಿವೃದ್ಧಿ ಕುರಿತು ಸಮಾಲೋಚನೆ ನಡೆಸಿದರು. 2,110 ಕೋಟಿ ರೂಪಾಯಿಗಳ ಹಗರಣದಲ್ಲಿ ಶಿವಂ ಅಸೋಸಿಯೇಟ್ಸ್ನ ಶಿವಾನಂದ್ ಸಿದ್ದಪ್ಪ ನೀಲಣ್ಣವರ್ ಅವರನ್ನು ಬಂಧಿಸಲಾಗಿದೆ ಎಂದು ಜಾರಿ ನಿರ್ದೇಶನಾಲಯ ತಿಳಿಸಿದೆ. ಗ್ಲಾಸ್ಗೋದಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ 8 ಚಿನ್ನ, 7 ಬೆಳ್ಳಿ, 1 ಕಂಚು ಸೇರಿದಂತೆ 16 ಪದಕಗಳನ್ನು ಗೆದ್ದ ಭಾರತೀಯ ಸೇನಾ ತುಕಡಿಯ ಸದಸ್ಯರೊಂದಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಸಂವಾದ ನಡೆಸಿದರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

0: ಆತ್ಮೀಯರೇ, ಆಕಾಶವಾಣಿ ಶ್ರೋತೃಗಳ ಬಹುದಿನಗಳ ಕನಸು ನನಸು ಕರುನಾಡ ಶ್ರೋತೃ ಸಂಘ ಈಗ ನೋಂದಾಯಿತ. ಅಧಿಕೃತ ಉದ್ಘಾಟನೆ ಪ್ರಣಯರಾಜ ಶ್ರೀನಾಥ್ ಅವರಿಂದ. ಎಸ್ ಜಾನಕಿ ನುಡಿ ನಮನವೂ ಇದೆ. ಯಾವಾಗ? ಆಗಸ್ಟ್ 16 ಸಂಜೆ 4 ಗಂಟೆ. ಎಲ್ಲಿ? ವೀರಶೈವ ಮಹಾಸಭಾ, ಅರಮನೆ ರಸ್ತೆ, ಬೆಂಗಳೂರು. ಎಲ್ಲರಿಗೂ ಸ್ವಾಗತ. ಬನ್ನಿ ಸಂಭ್ರಮಿಸೋಣ.
1: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
3: ಸ್ನೇಹಿತರೆ, ಕೇಳ್ತಾ ಇದ್ರಿ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಿಮ್ಮ ಮೆಚ್ಚಿನ ವಿವಿಧ ಭಾರತಿಯಿಂದ ಈ ಸಂಜೆ ಹಾಗೂ ನಾಳೆ ಯಾವೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ ಅನ್ನೋದನ್ನ ಈಗ ಪರಿಚಯ ಮಾಡಿಕೊಳ್ಳೋಣ. ಈ ಕಾರ್ಯಕ್ರಮ ವಿವರಣೆಯ ನಂತರ 5:05 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಈ ಕಾರ್ಯಕ್ರಮದಲ್ಲಿ ಹಳೆಯ ಸುಮಧುರ ಗೀತೆಗಳನ್ನ ನೀವು ಕೇಳ್ತೀರಿ. 5:15 ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಬಣ್ಣ ಆಶಿಹಾಳ್.

ಸಂಜೆ 6:02 ಗಾನ ಬಜಾನ ಸೇಫ್ ಡ್ರೈವ್ ಈ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಸ್ನೇಹಿತರೆ ಗಮನಿಸಿ, ಈ ಸಂಜೆ 6:02 ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಹುತಾತ್ಮರಾದ ಕ್ಯಾಪ್ಟನ್ ಎಂವಿ ಪ್ರಾಂಜಲ್ ಅವರ ಪಾಲಕರಾಗಿರುವ ಶ್ರೀಮತಿ ಅನುರಾಧ ಹಾಗೂ ಎಂ ವೆಂಕಟೇಶ್ ಅವರು. ಈ ಕಾರ್ಯಕ್ರಮದ ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ. ಕೆಳಗಡೆ ಗಮನಿಸಿ, ಇಂದು ಸಂಜೆ 7 ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ಇಂದು ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರು ದೇಶದ ಜನತೆಯನ್ನು ಉದ್ದೇಶಿಸಿ ಮಾಡುವ ಪ್ರಸಾರ ಭಾಷಣ ಪ್ರಸಾರವಾಗಲಿದೆ. ರಾತ್ರಿ 7:45 ಸೇಫ್ ಡ್ರೈವ್ ಗಾನ ಭಜನ ಪ್ರಸಾರವಾಗಲಿದೆ. 8:02 ಇವತ್ತು ಶುಕ್ರವಾರ, ಹಾಗಾಗಿ ಯುವ ಧ್ವನಿ ನಿಮಗಾಗಿ. ರಾತ್ರಿ 9:15 ಹಿಂದಿ ಮೆಲೋಡಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. 9:30 ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ಇಂದು ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರು ಮಾಡುವಂತಹ ಭಾಷಣದ ಕನ್ನಡ ಅವತರಣಿಕೆ ಪ್ರಸಾರವಾಗಲಿದೆ.

ಇನ್ನು ನಾಳಿನ ಕಾರ್ಯಕ್ರಮಗಳ ಪೈಕಿ ಬೆಳಿಗ್ಗೆ 6:05 ನಾದೋಪಾಸನೆ, 6:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ. ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. ಬೆಳಿಗ್ಗೆ 7:00 ನಾಳೆ ಸ್ವಾತಂತ್ರ್ಯೋತ್ಸವ, ಹಾಗಾಗಿ ನವದೆಹಲಿಯಲ್ಲಿ ನಡೆಯುವಂತಹ ಧ್ವಜಾರೋಹಣ ಕಾರ್ಯಕ್ರಮ, ನಂತರ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಮಾಡುವಂತಹ ಭಾಷಣದ ನೇರ ಪ್ರಸಾರವನ್ನು ನೀವು ಕೇಳಬಹುದು. ಇನ್ನು ನಾಳೆ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್, 11:02 ಹೊಸ ಹಾಡು, 11:30 ಕಲಾಭಾರತಿ, 12:05 ಕರೆಗೊಂದು ಹಾಡು ಈ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಮಧ್ಯಾಹ್ನ 1:20 ಸಂದೇಶ ನಮಗೆ ಸಂಗೀತ ನಿಮಗೆ ಪ್ರಸಾರವಾಗಲಿದೆ. ಇನ್ನು ಸಂಜೆ 2:40 ಮಧ್ಯಾಹ್ನ ಚಿತ್ರತಾನ ಕಾರ್ಯಕ್ರಮ ಪ್ರಸಾರವಾಗಲಿದೆ. 3:00 ಸಖಿ ಸಹೇಲಿ, 4:00 ಪರಿಮಳ ಕಾರ್ಯಕ್ರಮ, ಸಂಜೆ 5:02 ಓಲ್ಡ್ ಇಸ್ ಗೋಲ್ಡ್ ಸೇಫ್ ಡ್ರೈವ್ನಲ್ಲಿ, 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್ ಪ್ರಸಾರವಾಗಲಿದೆ, 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಕಾರ್ಯಕ್ರಮದ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಇನ್ನು ನಾಳೆ ಸಂಜೆ 6:02 ಗಾನ ಭಜನ ಕಾರ್ಯಕ್ರಮ ಪ್ರಸಾರವಾಗಲಿದೆ, 6:55 ಕನ್ನಡ ರತ್ನ ಭಂಡಾರ ಮೂಡಿ ಬರಲಿದೆ, 7:22 ಕಗ್ಗದ ಸಿರಿ ಕಾರ್ಯಕ್ರಮ ಪರಿಕಲ್ಪನೆ ಹಾಗೂ ಡಿವಿಜಿಯವರ ಕಗ್ಗಗಳ ವಾಚನ, ಡಾಕ್ಟರ್ ಬಸವರಾಜ್ ಸಾದರ್, ಕಾರ್ಯಕ್ರಮದ ನಿರ್ಮಾಣ ಎಂ ಶಿವರಾಮ್. ನಾಳೆ ರಾತ್ರಿ 8:02 ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಕಾಮನ ಬಿಲ್ಲು ಪ್ರಸಾರವಾಗಲಿದೆ. ನಾಳೆ ರಾತ್ರಿ 9:30 ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ ನಾಳೆ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಮಾಡುವಂತಹ ಭಾಷಣದ ಕನ್ನಡ ಅವತರಣಿಕೆ ಪ್ರಸಾರವಾಗಲಿದೆ. ನಾಳೆ ರಾತ್ರಿ 10:02 ಎಂದಿನಂತೆ ಪ್ರೇಮ ನಿನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸ್ನೇಹಿತರೆ, ಇದುವರೆಗೆ ನಮ್ಮ ವಿವಿಧ ಭಾರತಿಯಿಂದ ಈ ಸಂಜೆ ಹಾಗೂ ನಾಳೆ ಯಾವೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ ಅನ್ನೋದನ್ನು ಪರಿಚಯ ಮಾಡಿಕೊಂಡಿರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಇನ್ನೀಗ ಸೇಫ್ ಡ್ರೈವ್, ಓಲ್ಡ್ ಇಸ್ ಗೋಲ್ಡ್. ಸ್ನೇಹಿತರಿಗೆಲ್ಲ ಸುಮಧುರವಾಗಿರುವಂತಹ ಹಳೆಯ ಗೀತೆಗಳನ್ನು ಕೇಳ್ತಾ, ಆ ಗೀತೆಗಳ ಜೊತೆಗೆ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವಂತಹ ಪ್ರೀತಿಯ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇರೋದು ನಿಮ್ಮ ಬಾನುಲಿ ಗೆಳೆಯ ಗಣಪತಿ ಆರ್ ಭಟ್. ಇವತ್ತಿನ ಸೇಫ್ ಡ್ರೈವ್, ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಕಾವ್ಯ ಚಿತ್ರದಿಂದ ಆಯ್ದ ಒಂದು ಗೀತೆಯೊಂದಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಗೀತೆಗೆ ಧ್ವನಿಯಾಗಿದ್ದಾರೆ. ದೊಡ್ಡರಂಗೇಗೌಡ ಬರೆದಿರುವಂತಹ ಗೀತೆ, ಸಾಧು ಕೋಕಿಲ ಅವರ ಸಂಗೀತ.

ವಂದನೆ ಅಭಿವಂದನೆ ಗೀತೆಯನ್ನು ಸುಮಧುರವಾಗಿರುವಂತಹ ಗೀತೆಯನ್ನು ನೀವು ಕೇಳ್ತಾ ಇದ್ದೀರಿ. ಸಮಯ ಆಗ್ತಾ ಇದೆ, 5:15 ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಸಾರವಾಗ್ತಾ ಇದೆ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ.

ಚೈತ್ರ ಚಿತ್ರ ಇಳೆಯರಾಜ ಅವರ ಯುಗಲ ಧ್ವನಿಗಳು, ಗುಲಾಬಿ ಚಿತ್ರದ ಗೀತೆ, ಜೊತೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಕೂಡ ಈ ಗೀತೆಯನ್ನು ಹಾಡಿದ್ದಾರೆ.

0: ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ.
1: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನು ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ

0: ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
1: ಅಮೆರಿಕ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಕೇಳೋಣ. ರಾಜೇಶ್ ಕೃಷ್ಣನ್, ರಮೇಶ್ ಚಂದ್ರ ಹಾಗೂ ಸಂಗೀತ ಕಟ್ಟಿ ಅವರ ಧ್ವನಿಗಳು. HS ವೆಂಕಟೇಶ್ ಮೂರ್ತಿ ಅವರು ಬರೆದಿರುವಂತಹ ಕವನ ಇದು. ಮನೋಮೂರ್ತಿ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ.

ಎಂಟು ಒಲವಿರದ ಜಾಗ. ಹೌದು, ನಿಜವಾಗ್ಲೂ ಕೂಡ ಒಲವಿರದ ಜಾಗವೇ ಇಲ್ಲ. ಇಂತಹ ಸುಮಧುರವಾಗಿರುವಂತಹ ಗೀತೆಯನ್ನ ಕೇಳ್ತಾ ಇದ್ರೆ ಹೌದೌದು ಗೆಳೆಯ ಗೆಳತಿಯರೆಲ್ಲರೂ ಕೂಡ ಸೇರಿ ನಾವು ಆನಂದಿಸಿದಂತಹ ಆ ದಿನಗಳು ಮತ್ತೆ ನೆನಪಾಗದೇ ಇರದು. ಹೌದು ಖಂಡಿತ ಸ್ನೇಹಿತರೆ, ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಸುಮಧುರವಾಗಿರುವಂತಹ ಗೀತೆಗಳನ್ನ ಕೇಳ್ತಾ ಇದ್ದೀರಿ. ಮುಂದಿನ ಗೀತೆ ಪ್ರಸಾರವಾಗ್ತಾ ಇದೆ. ಜನಪದ ಜೋಡಿ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಮಂಜುಳಾ ಗುರುರಾಜ್ ಹಾಗೂ ರಾಜೇಶ್ ಕೃಷ್ಣನ್ ಅವರ ಯುಗಲ ಧ್ವನಿಗಳು. ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿ ಮನೋಹರ್ ಅವರು.

0: ಓಲ್ಡಿಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಸುಮಧುರವಾಗಿರುವಂತಹ ಗೀತೆಗಳನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. ಈ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಸಮಯ 5:40 ಆಗಿದೆ. ಇನ್ನೀಗ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ಸರ್, ನಮಸ್ಕಾರ.
3: ನಮಸ್ಕಾರ ಸರ್.
2: ಈಗ ಒಂದು ಸಣ್ಣ ಕಿರಾಣಿ ಅಂಗಡಿ ನಡೆಸಿರ್ತಾರೆ ಕೆಲವೊಬ್ರು, GST ನಂಬರ್ ಲಾಗು ಆಗತ್ತಾ, GST ನಂಬರ್ ನಾನು ತಗೊಂಡಿದ್ದೀನಿ ಅಂತೆಲ್ಲ ಅವರು ಹೇಳ್ತಿರ್ತಾರೆ. ಪಾಪ, ಸಣ್ಣ ಅಂಗಡಿ ಆದರೂ ಕೂಡ ಹೇಳ್ತಿರ್ತಾರೆ. ಅದು ಹೌದಾ? ಅವರಿಗೂ ಏನಾದರೂ GST ನಂಬರ್ ಅವಶ್ಯಕತೆ ಇದೆಯಾ?
3: ನೋಡಿ, ಈಗ ಅಂಗಡಿಯಲ್ಲಿ ಯಾವುದೇ ಸಾಮಾನನ್ನು ಖರೀದಿಸುವಾಗ ಒಟ್ಟು ಬೆಲೆಯಲ್ಲಿ GST ತೆರಿಗೆ ಸೇರಿರುವಂಥದ್ದು. ಉದಾಹರಣೆಗೆ ನೀವೊಂದು 100 ರೂಪಾಯಿಯ ಸಾಮಾನನ್ನು ತೆಗೆದುಕೊಂಡ್ರೆ ಅದಕ್ಕೆ 18% ಅಂದರೆ 118 ರೂಪಾಯಿ ತೆರಿಗೆ ಸೇರಿ ನಿಮ್ಮ ಜೇಬಿನಿಂದ ಹೋಗುತ್ತದೆ ಅಂತ ಇಟ್ಕೊಳ್ಳೋಣ. ಆದರೆ ನಿಮಗೆ ಈ GST ನಂಬರ್ ಇದ್ದರೆ ಆ 18 ರೂಪಾಯಿ ಸರ್ಕಾರ ನಿಮಗೆ ವಾಪಸ್ ಕೊಡಬಹುದು. ಇದನ್ನು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಹೇಳಿ ಈ ಟ್ಯಾಕ್ಸ್ ವ್ಯವಹಾರದಲ್ಲಿ ಕರೀತಾರೆ. ಅಂದರೆ ನೀವು ಖರೀದಿಸುವಾಗ ಕಟ್ಟಿದ ತೆರಿಗೆ ನೀವು ಮಾರಾಟ ಮಾಡುವಾಗ ಕಟ್ಟಬೇಕಾದ ತೆರಿಗೆಯಿಂದ ಕಳೆಯಬಹುದು. ಈ ಖರ್ಚು ನೇರವಾಗಿ ಕಡಿಮೆ ಆಗುತ್ತದೆ. ಇನ್ನೊಂದು ಪ್ರಯೋಜನ ಏನಂದ್ರೆ, GST ನಂಬರ್ ಇರುವಂತಹ ಅಂಗಡಿದಾರರಿಗೆ ದೊಡ್ಡ ದೊಡ್ಡ ಕಂಪನಿಗಳು ಅಥವಾ ಸಗಟು ವ್ಯಾಪಾರಿಗಳು ಕಡಿಮೆ ಬೆಲೆಗೆ ಸಾಮಾನನ್ನು ಕೊಡಲು ಮುಂದೆ ಬರುತ್ತಾರೆ. ಯಾಕೆಂದ್ರೆ ಅವರಿಗೆ ಕೂಡ ನಿಮ್ಮ GST ನಂಬರ್ ಇಂದ ಉಪಯೋಗ ಆಗಬಹುದು.
2: GST ಅಂತ ಎಲ್ಲ ಜೊತೆಯಲ್ಲಿ ಇದ್ದೇ ಇರುತ್ತೆ.
3: ಹೌದು,
2: ಹಾಗಾಗಿ GST ಎಲ್ಲ ಸೇರಿ ಅಂತ ಒಂದು ಮೊತ್ತ ಇರುತ್ತದೆ. ಸೇರಿದ್ರೆ ನಿಮಗೆ ಕಡಿಮೆ ಆಗಬೇಕು.
3: ಕಡಿಮೆ ಆಗಬೇಕು.
2: GST ಪ್ರತ್ಯೇಕ ಅಂತಂದ್ರೆ ಜಾಸ್ತಿ
3: ಆಗುತ್ತೆ.
2: ಹಾಗಾಗಿ GST ಇದ್ರೆ ಒಳ್ಳೇದು. GST ಇದ್ದಲ್ಲಿ ನಿಮ್ಮ ಸಾಮಾನುಗಳನ್ನು ತಗೊಂಡ್ರೆ ಇನ್ನೂ ಒಳ್ಳೇದೇ ಅಂತ
3: ಒಳ್ಳೇದು
2: ಅಲ್ವಾ?
3: ಹೌದು. ಇದರಿಂದ ಇನ್ನೊಂದು ಉತ್ತಮ ಬೆಳವಣಿಗೆ ಏನಂದ್ರೆ, GST ಬಗ್ಗೆ ಈಗ ನನ್ನ ಅಂಗಡಿ ಚಿಕ್ಕದು, ನಾನು ಕೂಡ GST ಕಟ್ಟಲೇಬೇಕೆ ಅಂತ ಎನ್ನುವಂತ ಪ್ರಶ್ನೆ ಇದ್ರೆ, ವಾರ್ಷಿಕ ವಹಿವಾಟು 40 ಲಕ್ಷದ ಒಳಗಿದ್ರೆ ಅಲ್ಲಿ GST ಏನು ಕಡ್ಡಾಯ ಅಲ್ಲ. ಆದರೆ ಐಚ್ಛಿಕವಾಗಿ ನೋಂದಣಿ ಮಾಡಿಕೊಂಡ್ರೆ ನಾನು ಈಗಾಗಲೇ ಹೇಳಿದಾಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ನ ಪ್ರಯೋಜನವನ್ನು ನೀವು ಪಡ್ಕೊಳ್ಬಹುದು.
2: ಅಂದರೆ ಸಣ್ಣ ಸಣ್ಣ ಅಂಗಡಿ ಇರ್ತದಲ್ಲ ಸರ್, ತುಂಬ ಕಡಿಮೆ ವ್ಯವಹಾರ ಇರ್ತದೆ, ಅಲ್ಲಿ GST ಏನು ಬೇಕಾಗಿಲ್ಲ?
3: ಬೇಕಾಗಿಲ್ಲ. ಆದರೆ 40 ಲಕ್ಷದವರೆಗಿನ ವ್ಯವಹಾರಕ್ಕೆ ಅಗತ್ಯ ಇಲ್ಲ. ಆದರೆ ನಿಮಗೆ ಐಚ್ಛಿಕವಾಗಿ ಅದನ್ನು ಮಾಡಿಕೊಂಡ್ರೆ ನಿಮಗೆ ಕೆಲವು ಪ್ರಯೋಜನಗಳನ್ನು ಮುಂದಕ್ಕೆ ಪಡ್ಕೊಳ್ಬಹುದು.
2: ಸರಿ ಸರಿ ಸರಿ. GST ನೋಂದಣಿಯನ್ನು ನಾವು ಆನ್ಲೈನ್ನಲ್ಲಿ ಮಾಡಿಸ್ಕೋಬೋದಾ?
3: ಹೌದು, GST ನೋಂದಣಿ ಸಂಪೂರ್ಣ ಉಚಿತ ಆಗಿರುವಂಥದ್ದು. ಇದು GST.gov.in ಅನ್ನುವಂಥ ವೆಬ್ಸೈಟಲ್ಲಿ ಅಥವಾ ನೀವು ಹತ್ತಿರದ ಲೆಕ್ಕ ಪರಿಶೋಧಕರಲ್ಲಿ GST ಸೇವಾ ಕೇಂದ್ರಗಳಲ್ಲಿ ಸಹಾಯ ಪಡ್ಕೊಂಡು ಅಲ್ಲಿ ಆನ್ಲೈನ್ನಲ್ಲಿ ಮಾಡ್ಕೊಳ್ಬಹುದು. ಸಾಮಾನ್ಯವಾಗಿ 3-7 ದಿವಸದೊಳಗಡೆ ಈ GST ನಂಬರ್ ಸಿಗ್ತದೆ.
2: ಸಿಗುತ್ತಲ್ಲ?
3: ಸಿಗುತ್ತೆ.
2: ತುಂಬ ಧನ್ಯವಾದಗಳು ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರೇ, ತಾವು ಈ ಬಗ್ಗೆ ಬಹಳ ಒಂದು ವಿವರವಾದ ಮಾಹಿತಿಯನ್ನು ಕೊಟ್ಟಿದ್ದೀರಿ. ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
3: ನಮಸ್ಕಾರ.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ

ಸೇಫ್ ಡ್ರೈವ್ ಓಲ್ಡಿಸ್ ಗೋಲ್ಡ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ ಸ್ನೇಹಿತರೆ. ಮುಂದುವರಿಸ್ತಾ ಇನ್ನೀಗ ಈ ಗೀತೆಯನ್ನ ಕೇಳೋಣ. ಚಿನ್ನ ಚಿತ್ರದ ಗೀತೆ ಇದು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೇನೆ ಚಿತ್ರ ಗೀತೆಗೆ ಧ್ವನಿಯಾಗಿದ್ದಾರೆ.

ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.

ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ನಮ್ಮ ಅನೇಕ ಸ್ನೇಹಿತರು ನಮಗೆ ಸಂದೇಶಗಳನ್ನು ಕಳಿಸಿಕೊಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.

ಅಮೃತ ಉದ್ಯಾನ ಬೇಸಿಗೆ ವಾರ್ಷಿಕಾವೃತ್ತಿ 2026 ಉದ್ಘಾಟನೆ ನೆರವೇರಿಸಿದರು. ಅಮೃತ ಉದ್ಯಾನವು ಇದೇ ಭಾನುವಾರದಿಂದ ಮುಂದಿನ ತಿಂಗಳ 15ರವರೆಗೆ ಸಾರ್ವಜನಿಕರಿಗೆ ತೆರೆದಿರುತ್ತದೆ. ಭೂಕಂಪದ ನಂತರದ ಪರಿಹಾರ ಮತ್ತು ಪುನರ್ವಸತಿ ಕಾರ್ಯಗಳಿಗೆ ನೆರವಾಗುವ ಉದ್ದೇಶದಿಂದ ಕೊಲಂಬಿಯಾಕ್ಕೆ ಭಾರತವು 20 ಮೆಟ್ರಿಕ್ ಟನ್ಗಳ ಪರಿಹಾರ ಸಾಮಗ್ರಿಗಳನ್ನು ರವಾನಿಸಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಜೈಶಂಕರ್ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಭಾರತೀಯ ನೌಕಾಪಡೆಯ ತರಬೇತಿ ಹಡಗು ಐಎನ್ಎಸ್ ಸುದರ್ಶಿನಿ ಲೋಕಾಯಣ 2026 ಯಾತ್ರೆಯ ಭಾಗವಾಗಿ ಪೋರ್ಚುಗಲ್ನ ಅಜೋರ್ಸ್ನಲ್ಲಿರುವ ಪೋಂಟಾ ಡೆಲ್ಗಾಡಾ ಬಂದರು ತಲುಪಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ರಾಷ್ಟಪಿತ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿ ನಿರ್ಮಾಣಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಕೆಎಚ್ ಮುನಿಯಪ್ಪ ಅವರು ಇಂದು ಭೂಮಿ ಪೂಜೆ ನೆರವೇರಿಸಿದರು. ಪ್ರಧಾನಮಂತ್ರಿ ಕಿಸಾನ್ ಸಂಪದ ಯೋಜನೆ ಹಾಗೂ ಎಪಿಇಡಿಎ ಯೋಜನೆಗಳ ಅಡಿಯಲ್ಲಿ ದಾವಣಗೆರೆ ಜಿಲ್ಲೆಯ ಆಹಾರ ಸಂಸ್ಕರಣಾ ಘಟಕಕ್ಕೆ ಹಣಕಾಸಿನ ನೆರವು ಮಂಜೂರಾಗಿದೆ ಎಂದು ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ 16 ಪದಕಗಳನ್ನು ಗೆದ್ದ ಭಾರತೀಯ ಸೇನಾ ತಂಡದ ಸದಸ್ಯರೊಂದಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಸಂವಾದ ನಡೆಸಿದರು. ಈ ಸಂದರ್ಭದಲ್ಲಿ ಸಚಿವರು ದೈಹಿಕ ಮತ್ತು ಮಾನಸಿಕ ಒತ್ತಡವನ್ನು ಮೆಟ್ಟಿ ನಿಂತು ಕ್ರೀಡಾಕೂಟದಲ್ಲಿ ದೇಶಕ್ಕೆ ಹೆಮ್ಮೆ ತಂದ ರಕ್ಷಣಾ ಪಡೆ ಕ್ರೀಡಾಪಟುಗಳ ದೃಢ ಸಂಕಲ್ಪ ಮತ್ತು ಆತ್ಮವಿಶ್ವಾಸವನ್ನು ಶ್ಲಾಘಿಸಿದರು. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 71 ಅಂಕ ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 78,009 ಅಂಕ ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 30 ಅಂಕ ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 24,366 ಅಂಕ ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.43 ರೂಪಾಯಿಷ್ಟಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7:00.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
4: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
5: ಸ್ನೇಹಿತರೆ, ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ.
6: ಆಕಾಶವಾಣಿ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಈ ವಿಶೇಷ ಕಾರ್ಯಕ್ರಮ. ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ. ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಹುತಾತ್ಮರಾದ ಕ್ಯಾಪ್ಟನ್ ಎಂ ವಿ ಪ್ರಾಂಜಲ್ರವರ ಪಾಲಕರು ಶ್ರೀಮತಿ ಅನುರಾಧ ಹಾಗೂ ಶ್ರೀ ಎಂ ವೆಂಕಟೇಶ್ ಅವರು.
7: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಕಳೆದ ವಾರ ಇದೇ ಹೊತ್ತಿಗೆ ಕ್ಯಾಪ್ಟನ್ ಪ್ರಾಂಜಲ್ ಅವರ ತಾಯಿ ಅನುರಾಧ ಹಾಗೂ ತಂದೆ ವೆಂಕಟೇಶ್ ಅವರೊಂದಿಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ಈ ಮಾತುಕತೆಯ ಮುಂದಿನ ಭಾಗವನ್ನ ಕೇಳೋಣ. ನಾವು ಅವರನ್ನ ಆತ್ಮೀಯವಾಗಿ ಬಹಳ ಪ್ರೀತಿಯಿಂದ ಬಹಳ ಗೌರವದಿಂದ

0: ಸ್ವಾಗತಿಸೋಣ. ಜೈ ಹಿಂದ್ ಅನುರಾಧ ಅವರೇ ಹಾಗೂ ವೆಂಕಟೇಶ್ ಅವರೇ.
1: ಜೈ ಹಿಂದ್.
2: ಜೈ ಹಿಂದ್. ನಮಸ್ಕಾರ.
0: ನವೆಂಬರ್ ಅವರ ಜೀವನದಲ್ಲಿ ಬಹಳಷ್ಟು ಕೆಲಸ ಮಾಡಿದೆ ಅಂತ ನನ್ಗನ್ಸುತ್ತೆ. ನೀವು ನವೆಂಬರ್ 5 ಅಂದ್ರಿ, ಮತ್ತೆ ಇನ್ನೊಂದ್ಸತಿ ನವೆಂಬರ್ ಅಂದ್ರಿ, ಹೀಗೆ ನವೆಂಬರ್ ಅವ್ರ ಜೀವನದಲ್ಲಿ ಬಹಳಷ್ಟು ಬಾರಿ ಬರ್ತಾ ಹೋಗುತ್ತೆ. ಬಹುಶಃ ಕೊನೆಗೂ ನವೆಂಬರೇ ಅವ್ರ ಜೀವನದಲ್ಲಿ ಸ್ಥಿರವಾಗುತ್ತೆ ಅಂತ ನನ್ಗನ್ಸ್ತಾ ಇದೆ. ಅವರು ರಾಷ್ಟ್ರೀಯ ರೈಫಲ್ಸ್ ಅಲ್ಲಿ 63ನೇ ಬೆಟಾಲಿಯನ್ ಮಾಡ್ತಾ ಇರುವಾಗ ಒಂದು ದಿವಸ ಹೀಗೆ ಭಯೋತ್ಪಾದಕರು ಒಂದ್ ಕಡೆಗೆ ಇದಾರೆ ಅಂತ ಹೇಳಿ ಗೊತ್ತಾಗುತ್ತೆ. ಹೇಗೆ ಅವರನ್ನ ನಾವು ನಿಯಂತ್ರಣ ಮಾಡಬಹುದು ಅಂತ ನೋಡಕ್ ಹೋದವರು ರಜೌರಿ ಜಿಲ್ಲೆಯ
2: ಬಾಜಿಮಾಲ್ ಫಾರೆಸ್ಟ್.
0: ಹಾ, ಹೇಳ್ತೀರಾ ಅದು ಹೇಗಿತ್ತು ಅಂತ ಅನುರಾಧ ಅವರೇ?
1: ಆಕ್ಚುಲಿ 19ನೇ ತಾರೀಕು ನವೆಂಬರ್ ಇಂದ ಈ ಒಂದ್ ಕಾರ್ಯಾಚರಣೆ ಶುರು ಆಗಿತ್ತು. ಹಾಗೆ ನೋಡಕ್ ಹೋದ್ರೆ 19, 20, 21, 22 ನಾಲ್ಕನೇ ದಿವಸ ಅವತ್ತು ನಡೀತಾ ಇದ್ದಿದ್ದು. ಇನ್ಫ್ಯಾಕ್ಟ್ ಅವತ್ತಿನ ದಿವಸ ಬೆಳಗ್ಗೆ ಕೂಡ 6 ಗಂಟೆ ಹೊತ್ತಿಗೆ ಅದಿತಿಗೆ ಫೋನ್ ಮಾಡಿ, 1/2 ನಿಮಿಷನೂ ಇಲ್ಲ, ನಡೀತಾ ಇದೆ ಆಪರೇಷನ್, ನಾನು ಗುರುವಾರ ಫೋನ್ ಮಾಡ್ತೀನಿ ಅಂತ ಅಷ್ಟೇ ಹೇಳಿಟ್ಟಿದ್ದ. ಇನ್ಫ್ಯಾಕ್ಟ್ ಅಲ್ಲಿ ಏನಂದ್ರೆ ಟೆಂಪ್ರರಿ ಶೆಲ್ಟರ್, ಅದಕ್ಕೆ ಡೋಕ್ ಅಂತಾರೆ, ಅದು ತುಂಬಾ ಚಳಿ ಆತರ ಇದ್ದಾಗ ಕಾಶ್ಮೀರ್ ಕಡೆ ವಲಸೆ
0: ಬರ್ತಾರೆ, ಅಲ್ಲಿ ಉಳ್ಕೊಳ್ಳೋಕೆ ಸ್ವಲ್ಪ ಮಿನಿಮಮ್ ಆಗಿ ಏನ್ ಬೇಕೋ ಅಷ್ಟು ಮಾಡ್ಕೊಂಡಿರ್ತಾರೆ.
1: ಆತರ ಟೆಂಪ್ರರಿ ಶೆಲ್ಟರ್ ಆಚೀಚೆ ಟೆರರಿಸ್ಟ್ ಇದ್ದಾರೆ ಅಂತ ಗೊತ್ತಾಯ್ತು. ಸೊ ಆಪರೇಷನ್ ಅಂತ ನಡೀತಾ ಇತ್ತು. ಅವನು ಆಕ್ಚುಲಿ 5 ಜನನ್ನ ಸೇವ್ ಮಾಡ್ದ ಅವತ್ತು ಅಂತ. ಇಬ್ರು ಹೆಂಗಸರು, 3 ಜನ ಮಕ್ಕಳು ಇದ್ರು ಆ ಟೆಂಪ್ರರಿ ಶೆಲ್ಟರ್ ಅಲ್ಲಿ. ಸೊ ಅವಾಗ ಅಲ್ಲಿ ಫೈರಿಂಗ್ ಶುರು ಆಯ್ತು. ಆ 5 ಜನನ್ನ ಸೇವ್ ಮಾಡಕ್ಕೋಸ್ಕರ ಅಂದ್ರೆ ಅಷ್ಟರಲ್ಲೇನೆ ಶುರು ಆಯ್ತು ಫೈರಿಂಗ್. ಸೊ ಅವ್ರಿಗೆ ತುಂಬಾ ಡೇಂಜರ್ ಇದ್ದಿದ್ರಿಂದ ಅವ್ರನ್ನ ಸೇಫ್ಟಿಗೆ ತಗೊಂಡ್ ಹೋದ ಅವನು. ಅವ್ರ ಅಷ್ಟನ್ನು ಸೇವ್ ಮಾಡೋ ಅಷ್ಟರಲ್ಲಿ ಅವನಿಗೆ ಹರ್ಟ್ ಆಯ್ತು.
2: ಹಿ ವಾಸ್ ಲೀಡಿಂಗ್ ಎ ಟೀಮ್ ಆಫ್ ಸರ್ಚ್ ಅಂಡ್ ಕಾರ್ಡನ್ ಆಪರೇಷನ್. ಸೊ ಇಮಿಡಿಯೇಟ್ ಪ್ರೆಸೆನ್ಸ್ ಆಫ್ ಟೆರರಿಸ್ಟ್ ವಾಸ್ ರೆಕಗ್ನೈಸ್ಡ್. ಹಿ ಆಲ್ಸೋ ಸ್ಟಾರ್ಟೆಡ್ ಟು ಫೈರ್, ಹಿಸ್ ಟೀಮ್ ಆಲ್ಸೋ ಸ್ಟಾರ್ಟೆಡ್ ಟು ಫೈರ್. ಈ ಮಧ್ಯದಲ್ಲಿ ಆ ಹೆಣ್ಮಕ್ಳನ್ನ ಮಕ್ಕಳನ್ನ ಒಂದು ಸೇಫ್ ಲೊಕೇಶನ್ ಜರುಗಿಸಿ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡ್ದ. ಆ ಟೆರರಿಸ್ಟ್ ವಾಪಸ್ ಹೋಗಕ್ ಶುರು ಮಾಡಿದ್ರು. ಸೊ ಈ ವಾಸ್ ಲೀಡಿಂಗ್ ದ ಸರ್ಚ್ ಅಂಡ್ ಕಾರ್ಡನ್ ಆಪರೇಷನ್. ವೆನ್ ದ ಮಿಲಿಟೆಂಟ್ಸ್ ಓಪನ್ ಫೈರ್, ದೇ ಆಲ್ಸೋ ರೆಸ್ಪಾಂಡೆಡ್ ಅಂಡ್ ಹಿ ವಾಸ್ ಇಂಜರ್ಡ್, ಬಟ್ ಹಿ ಮೇಂಟೈನ್ಡ್ ಕಾಂಟ್ಯಾಕ್ಟ್ ವಿತ್ ದ ಟೆರರಿಸ್ಟ್. ಮಾಡಿದ್ರಿಂದ ಬಾಕಿ ಫೋರ್ಸಸ್, ಪ್ಯಾರಾನೈನ್, ಆಮೇಲೆ ಪೊಲೀಸ್ ಎಲ್ಲರೂ ಬಂದು ಏರಿಯಾ ಕಾರ್ಡನ್ ಆಫ್ ಮಾಡಿ ದ ಟೆರರಿಸ್ಟ್ ವೆರ್ ನ್ಯೂಟ್ರಲೈಸ್ಡ್. ಸೊ ವಿ ಲಾಸ್ಟ್ 5 ಬ್ರೇವ್ ಹಾರ್ಟ್ಸ್ ಇನ್ ದಟ್ ಆಪರೇಷನ್. ಪ್ರಾಂಜಲ್ ಒಂದ್ ವರ್ಷದ ಜೂನಿಯರ್ ಶುಭಂ ಗುಪ್ತಾ, ಆಮೇಲೆ ಅಬ್ದುಲ್ ಮಾಜೀದ್ ಫ್ರಮ್ ಪೂಂಚ್ ಡಿಸ್ಟ್ರಿಕ್ಟ್, ಹಿ ಇಸ್ ಪ್ಯಾರಾನೈನ್ ಆಫೀಸರ್. ಶುಭಂ ಗುಪ್ತಾ ಇಸ್ ಆಲ್ಸೋ ಪ್ಯಾರಾನೈನ್. ದೆನ್ ಸಚಿನ್ ಲಾರ್ ಅಂಡ್ ಸಂಜಯ್ ಬಿಸ್ತ್. ವಿ ಲಾಸ್ಟ್ ಆಲ್ 5 ಆಫ್ ದಮ್ ಇನ್ ದಟ್.
0: ಆಲ್ ಬ್ರೇವ್ ಹಾರ್ಟ್ಸ್. ಅವರ ಕಥೆಗಳನ್ನ ನಾವು ಬಹಳ ಕೇಳ್ತೀವಿ, ತುಂಬಾ ನಮ್ಗೆ ಅಲ್ಲಿಯ ಕೆಲಸಗಳನ್ನ ನಾವು ಈಗ್ಲೂ ಕೂಡ ಕೇಳ್ತಾ ಇರ್ತೀವಿ. ಹೇಗೆ ಅಂದ್ರೆ ನೋಡಿ, ಅವರನ್ನ ಉಳಿಸ್ಬೇಕು ಅಂತ ಹೇಳಿ ತಾನು ಎದೆಯೊಡ್ಡಿ ಮುಂದೆ ಹೋಗೋದಿದೆಯಲ್ಲ, ಅದು ಬಹಳ ದೊಡ್ಡ ಗುಂಡಿಗೆ ಬೇಕು ಅದಕ್ಕೆ ಅಂತ. ಸೈನಿಕರಿಗೆ ಅದಕ್ಕೆ ತರಬೇತಿ ಇರುತ್ತೆ, ಇಲ್ಲ ಅಂತಲ್ಲ, ಅವರು ಧೈರ್ಯವನ್ನ ಎಲ್ಲ ತರಬೇತಿಯಲ್ಲೂ ಪಡ್ಕೊಂಡಿರ್ತಾರೆ. ಆದ್ರೂ ಆ ಹೊತ್ತಿಗೆ ತನಗೇನಾದ್ರೂ ಆಗ್ಬಹುದು ಅನ್ನೋದ್ಕಿಂತ ಆ ಮಕ್ಕಳನ್ನ, ಹೆಣ್ಮಕ್ಳನ್ನ ಉಳಿಸ್ಬೇಕು ಅನ್ನೋದು ನನಗಿಂತ ಅವ್ರ ಜೀವನ ದೊಡ್ಡದು ಅಂತ ಅನ್ಸುವಂತ ಭಾವನೆ ಇದೆಯಲ್ಲ, ಅದು ಅಷ್ಟು ಚಿಕ್ಕ ವಯಸ್ಸಿನಲ್ಲಿ 28 ವರ್ಷದಲ್ಲಿ.
1: ಯಾಕೆಂದ್ರೆ ಆರ್ಮಿನಲ್ಲಿ ಚೆಟ್ ಉಡ್ ಮೋಟೋ ಅಂತ ಅದು ಪ್ರತಿಯೊಂದು ಸೋಲ್ಜರ್ ತಲೆನಲ್ಲೂ ಯಾವ ರೀತಿ ಇನ್ಸ್ಕ್ರೈಬ್ ಮಾಡ್ಬಿಟ್ಟಿರ್ತಾರೆ ಅಂತಂದ್ರೆ, ಹೇಗೆ ಅಂದ್ರೆ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ದೇಶದ್ದು ಯಾವತ್ತೂ ಫಸ್ಟ್
0: ಅಂತ,
1: ಆಲ್ವೇಸ್ ಅಂಡ್ ಎವ್ರಿ ಟೈಮ್. ಸೊ ಅದಾದ್ಮೇಲೆ ನೆಕ್ಸ್ಟ್ ಪ್ರಯಾರಿಟಿ ನನ್ನ ಜೊತೆ ಕೆಲಸ ಮಾಡ್ತಾರೆ, ಅವ್ರದ್ದು ಸೇಫ್ಟಿ ಸೆಕ್ಯೂರಿಟಿ ಯಾವತ್ತೂ ನಂದಕ್ಕಿಂತ ಇಂಪಾರ್ಟೆಂಟ್, ಆಲ್ವೇಸ್ ಅಂಡ್ ಎವ್ರಿ ಟೈಮ್. ನನ್ನ ಓನ್ ಸೇಫ್ಟಿ ಕೊನೆಯಲ್ಲಿ ಬರುತ್ತೆ, ಆಲ್ವೇಸ್ ಅಂಡ್ ಎವ್ರಿ ಟೈಮ್. ಸೊ ಅದನ್ನ ಎಷ್ಟು ಮನಸ್ಸಲ್ಲಿ ಹಾಕ್ಬಿಟ್ಟಿರ್ತಾರೆ ಅಂತಂದ್ರೆ, ನನ್ಗೆ ಎಷ್ಟೊಂದ್ಸಲ ಅನ್ಸೋದೇನಪ್ಪ ಅಂತಂದ್ರೆ, ಒಂಥರ ಮಸಲ್ ಮೆಮೊರಿ ಅಂತೀವಲ್ಲ ನಾವು, ಆತರ
0: ಸಹಜವಾಗಿ
1: ಅದು. ಒಂದ್ಸಲ ಸೈಕಲ್ ಕಲ್ತ್ರೆ ಮರೆಯೋದಿಲ್ಲ ನೋಡಿ, ಅಂದ್ರೆ ಎಷ್ಟೇ ವರ್ಷ ಮಧ್ಯದಲ್ಲಿ ಬಿಟ್ಟಿದ್ರು
0: ಉಸಿರು ಹೇಗೋ ಹಾಗೆ ಅವರಿಗೆ ಸಹಜವಾಗಿ.
1: ಸೊ ನ್ಯಾಚುರಲಿ ಅಂದ್ರೆ ಅದಕ್ಕೆ ನಾನ್ ಅನ್ಕೊಳ್ಳೋದೇನು ಅಂತಂದ್ರೆ, ಈ ಬದುಕಿನಲ್ಲಿ ಸೆಂಟ್ರಲ್ ಪಾಯಿಂಟ್ ಅಥವಾ ಫೋಕಸ್ ನಾನು ಅಂತ ಅನ್ನೋದ್ರಿಂದ ಇಡೀ ಜೀವನದಲ್ಲಿ ಸೆಂಟ್ರಲ್ ಪಾಯಿಂಟ್ ದೇಶ ಅಂತನ್ನೋದನ್ನ ಅಚ್ಚೊತ್ಬಿಟ್ಟಿರ್ತಾರೆ. ಆ ಶಿಫ್ಟ್ ಏನಿದೆ ಆ ಫೋಕಸ್ ಅಲ್ಲಿ, ಸೊ ನ್ಯಾಚುರಲಿ ಬಂದ್ಬಿಡತ್ತೆ ಅವ್ರಿಗೆ.
0: ಹಾಗಾಗಿನೇ ಅವರು ಅಷ್ಟೊತ್ತಿಗೆ ಗುಂಡಿನ ಸುರಿಮಳೆ ಆ ಕಡೆಯಿಂದ ಬರ್ತಾ ಇದ್ರು ಕೂಡ ಅಲ್ಲಿ ಅಡಗುತಾಣದಿಂದ ಹೊರಗಡೆ ಬರೋದಿದೆಯಲ್ಲ, ತುಂಬಾ ದೊಡ್ಡ ಡಿಸಿಷನ್ ಅದು. ಆ ಹೊತ್ತಿಗೆ ಅವ್ರಿಗೆ ಗೊತ್ತಿರುತ್ತೆ ನನ್ಗೇನಾಗುತ್ತೆ ಅನ್ನೋದು ಗೊತ್ತಿರುತ್ತೆ, ಆದ್ರೂ ಕೂಡ ಹೊರಗಡೆ ಬರ್ತಾರೆ, ತಮ್ಮ ದೇಹದ ಮೇಲೆ ಗುಂಡುಗಳನ್ನ ತಗೊಳ್ತಾರೆ. ಆದ್ರೆ ಅವರೆಲ್ಲರನ್ನು ಉಳಿಸೋದಲ್ದೆ ಅಲ್ಲಿ ಯಾರು ಭಯೋತ್ಪಾದಕರು ಇರ್ತಾರೋ ಅವರನ್ನು ಕೂಡ ಇಲ್ವಾಗಿಸ್ತಾರೆ. ಅಂದ್ರೆ ಒಂದು ಕ್ಷಣದಲ್ಲಿ ಅಥವಾ ಒಂದ್ ಹೆಚ್ಚು ಅಂದ್ರೆ ಒಂದ್ 5-10 ನಿಮಿಷದಲ್ಲಿ ಎಷ್ಟೊಂದು ದೊಡ್ಡ ಕೆಲಸಗಳಾಗಿರುತ್ತೆ ನೋಡಿ. ಅದನ್ನ ಒಬ್ಬ ಸೈನಿಕ ಮಾತ್ರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದು ಕೂಡ ಪ್ರಾಂಜಲ್ ಅಂತಹ ಒಬ್ಬ ಶೌರ್ಯವನ್ನೇ ಮೈಗೂಡಿಸ್ಕೊಂಡಿರುವಂತಹ ಒಬ್ಬ ಸೈನಿಕ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ತರದ ಸೈನಿಕರು ನಮ್ಗೆ ಅಪರೂಪಕ್ಕೆ ನೋಡೋದಕ್ಕೆ ಸಿಗ್ತಾರೆ. ಆ ನಂತರದ್ದು ಈಗ ಇತಿಹಾಸ. ಪ್ರಾಂಜಲ್ ನಮ್ಮೊಂದಿಗೆ ಸದಾ ಇರ್ತಾರೆ, ಅವರು ಭಾರತೀಯರ ಎಲ್ಲರ ನೆನಪಿನಲ್ಲಿ ಸದಾ ಇರ್ತಾರೆ. ಹಾಗಾಗಿನೇ ಅವರ ಈ ಒಂದು ಶೌರ್ಯವನ್ನ ಗೌರವಿಸಿ ನಮ್ಮ ರಾಷ್ಟ್ರಪತಿಗಳು ಅವರಿಗೆ ಶೌರ್ಯ ಚಕ್ರವನ್ನ ಕೊಡ್ತಾರೆ. ಅದರಲ್ಲೂ ಮುಖ್ಯವಾಗಿ ಆ ಶೌರ್ಯ ಚಕ್ರದ ಮೇಲೆ ಅವರ ಹೆಸರನ್ನ ಕೆತ್ತಿರ್ತಾರೆ ನೋಡಿ, ಹೇಗೆ ಚಿರಸ್ಥಾಯಿಯಾಗಿ ಅವರು ಉಳಿತಾರೆ ಅಂತ. ಯಾಕೆಂದ್ರೆ ಇದು ಇಲ್ಲಷ್ಟೇ ಇರೋದಿಲ್ಲ, ಸೈನಿಕರ ಏನು ಒಂದು ಅವರ ಒಂದು ಪರಾಕ್ರಮಗಳ ಬಗ್ಗೆ ಡಾಕ್ಯುಮೆಂಟ್ ಆಗಿರುತ್ತೋ ಅದರಲ್ಲೂ ಕೂಡ ಇದು ಚಿರಸ್ಥಾಯಿಯಾಗಿ ಉಳಿಯುತ್ತೆ. ಹಾಗಾಗಿ ಭಾರತದ ನೆಲ ಇರೋ ತನಕನು ಪ್ರಾಂಜಲ್ ನಮ್ಮ ಜೊತೆಗೆ ಇದ್ದೇ ಇರ್ತಾರೆ ಅಂತ, ನಮ್ಮ ನಂತರವೂ ಪ್ರಾಂಜಲ್ ಇರ್ತಾರೆ ಅನ್ನೋದೇ ನಮ್ಗೆ ಈ ಹೊತ್ತಿನ ಬಹುದೊಡ್ಡ
1: ಅದೇನೆ ಅವನ ಜೀವನದ ಸಾರ್ಥಕತೆ ಅದೇನೆ ನಿಜವಾಗ್ಲು. ಅಂದ್ರೆ ಮಗನ್ನ ಕಳ್ಕೊಳ್ಳೋ ದುಃಖ ನಮ್ ಕೊನೆ ಉಸಿರಿರೋವರೆಗೂ ಆ ದುಃಖ ಇದ್ದೇ ಇರುತ್ತೆ. ಬಟ್ ಇದ್ರಲ್ಲಿ ಒಂದೇ ಒಂದು ಅಂತಂದ್ರೆ ಆ ದುಃಖದ ಜೊತೆ ಹೆಮ್ಮೆ ಕೂಡ ಇರುತ್ತೆ. ನಮ್ಮಿಬ್ರಿಗೂ ಯಾವಾಗ್ಲೂ ಅನ್ಸೋದ್ ಏನು ಅಂತಂದ್ರೆ ಈ ಹೆಮ್ಮೆ ಮತ್ತೆ ದುಃಖ ಇದೆರಡೂ ಒಂದೇ ನಾಣ್ಯದ ಎರಡು ಮುಖ ಇದ್ದಂಗೆ. ಅಂದ್ರೆ ಎರಡೂ ಇದ್ದೇ ಇರುತ್ತೆ, ಹೆಮ್ಮೆನೂ ಇದೆ ದುಃಖನೂ ಇದೆ. ಪ್ರಾಂಜಲ್ಗೆ ಶೌರ್ಯ ಚಕ್ರ ಅವಾರ್ಡ್ ಅನೌನ್ಸ್ ಮಾಡಿದಾಗ ನಾನ್ ಬರ್ದಿದ್ ಒಂದ್ ಪದ್ಯ ಇದು, ತುಂಬಾ ಹೆಮ್ಮೆಯ ಗಳಿಗೆ ಅದು. ಅಂಡ್ ಇನ್ಫ್ಯಾಕ್ಟ್ ನವೆಂಬರ್ ಅಲ್ಲಿ ಆ ಒಂದು ಬಲಿದಾನ ಆಗಿದ್ದು ಎರಡೂವರೆ ತಿಂಗಳಾಗಿತ್ತಷ್ಟೇ, ಅಂದ್ರೆ ಆಗಷ್ಟೇ ಕಳ್ಕೊಂಡಿದ್ವಿ ಅವನನ್ನ. ಸೊ ಆ ನೋವಿನ ಮಧ್ಯ ಒಂಥರ ಉಕ್ಕಿ ಬಂದ ಹೆಮ್ಮೆ ತರ ಇದು ಅನೌನ್ಸ್ ಆಯ್ತು ಆ ಕ್ಷಣದಲ್ಲಿ ಬರ್ದಿದ್ದು. ಕ್ಯಾಪ್ಟನ್ ಪ್ರಾಂಜಲ್ಗೆ ಶೌರ್ಯ ಚಕ್ರದ ಗರಿ. ನಮ್ಮ ಬಾಳ ಬೆಳಗುತ್ತಿತ್ತು ನಿನ್ನ ಕಣ್ಣ ಹೊಳಪು, ನಿನ್ನ ನೆನಪೇ ನಮ್ಮ ಬದುಕನಿನ್ನು ಬೆಳಗಬೇಕು. ನಮ್ಮ ಬಾಳ ಬೆಳಗುತ್ತಿತ್ತು ನಿನ್ನ ಕಣ್ಣ ಹೊಳಪು, ನಿನ್ನ ನೆನಪೇ ನಮ್ಮ ಬದುಕನಿನ್ನು ಬೆಳಗಬೇಕು. ಧ್ವಜವ ಹೊದ್ದು ಬಂದೆ ಮಗನೇ ಮನೆಗೆ ನೀನಿಂದು, ದುಃಖ ಹೆಮ್ಮೆ ಜೋಡಿಯಾಗಿ ಇಲ್ಲೇ ಇಹವು ಇಂದು. ಧ್ವಜವ ಹೊದ್ದು ಬಂದೆ ಮಗನೇ ಮನೆಗೆ ನೀನಂದು, ದುಃಖ ಹೆಮ್ಮೆ ಜೋಡಿಯಾಗಿ ಇಲ್ಲೇ ಇಹವು ಇಂದು. ನೆತ್ತಿ ಎತ್ತಿ ನಡೆಯುತ್ತಿಹೆವು ನಿನ್ನ ಹೆಸರ ಹೊತ್ತು, ಭರತ ಮಾತೆ ಹರಸುತಿಹಳು ನಿನ್ನ ನಿಂದು ಖುದ್ದು. ಹೆಮ್ಮೆಯೊಂದೇ ಉಕ್ಕುತ್ತಿದ್ದರೆಷ್ಟು ಚೆನ್ನವಿತ್ತು, ಕರುಳ ಕುಡಿಯ ಕಳಿಸಿಕೊಡುವ ಭಂಗ ಬೇಡವಿತ್ತು. ಶೌರ್ಯ ಚಕ್ರವಿದೋ ಮಗನೇ ನಿನ್ನ ಭುಜದ ಸೊತ್ತು, ಅದರ ಸವಿಯ ಸವಿಯೇ ನೀನು ಇಲ್ಲಿರಬೇಕಿತ್ತು. ಕಡಲಿನಲೆಯ ನಿರಂತರತೆ ನಿನ್ನ ನೆನಪುಗಳಿಗೆ, ನಗಿಸುತ್ತೊಮ್ಮೆ ಅಳಿಸುತ್ತೊಮ್ಮೆ ಕೈಗೆ ಸಿಗದೇ ಇರುವೆ. ಕಡಲಿನಲೆಯ ನಿರಂತರತೆ ನಿನ್ನ ನೆನಪುಗಳಿಗೆ, ನಗಿಸುತ್ತೊಮ್ಮೆ ಅಳಿಸುತ್ತೊಮ್ಮೆ ಕೈಗೆ ಸಿಗದೇ ಇರುವೆ.
2: ಆಮೇಲೆ ಮತ್ತೆ 2016 ಉರಿ ಅಟ್ಯಾಕ್ ಆಯ್ತು, ಭಾರತ ಸೇನೆ ಸರ್ಜಿಕಲ್ ಸ್ಟ್ರೈಕ್ ಅಂತ ಮಾಡಿ ಭಯೋತ್ಪಾದಕರ ಟ್ರೈನಿಂಗ್ ಸೆಂಟರ್ ಏನಿತ್ತು ಅದನ್ನ ಧ್ವಂಸ ಮಾಡಿ ಬಂದ್ರು. ಕ್ಯಾಪ್ಟನ್ ಪ್ರಾಂಜಲ್ ಬಾಹುನಲ್ಲಿ ಆ ಟೈಮಲ್ಲಿ ಪರ್ಟಿಕ್ಯುಲರ್ ಆಫೀಸರ್ ಅವನ ಜೊತೆ ಇದ್ರು, ರೆಕಗ್ನೈಸ್ ಆಗಿ ಮಾತಾಡಿದ್ರು. ಸಬ್ಸಿಕ್ವೆಂಟ್ ಟು ದಟ್ ಮೀಟಿಂಗ್ ಇನ್ ಮಾಹು ಅವನೊಂದು ಇಂಗ್ಲಿಷ್ ಅಲ್ಲಿ ಒಂದು ಪೋಯಂ ಬರೆದಿದ್ದಾನೆ, ಎ ಸ್ಟ್ರಾಂಗ್ ರಿಪ್ಲೈ.
3: ಇಟ್ ವಾಸಂಟ್ ಎ ಯೂಶುವಲ್ ಡೇ, ಇಯರ್ಸ್ ಆಫ್ ಪೇಷನ್ಸ್ ಅಂಡ್ ಸೈಲೆನ್ಸ್ ಬೀಂಗ್ ಟೇಕನ್ ಓವರ್ ಬೈ ಅಗ್ರೆಸಿವ್ನೆಸ್ ಇನ್ ಆರ್ಡರ್ ಟು ಅವೆಂಜ್. ಅಟೈರ್ಡ್ ಇನ್ ದ ಆಲಿವ್ ಗ್ರೀನ್ಸ್ ಟೇಕಿಂಗ್ ದ ಕವರ್ ಆಫ್ ದ ನೈಟ್ ಸ್ಕೈ, ಸಮ್ ಆಫ್ ದ ನೇಷನ್ಸ್ ಬೆಸ್ಟ್ ಮೆನ್ handed over a befitting reply. Diplomatic talks and shake of hands not in their purview. With a finger on trigger and eyes set on target, these elite men knew just their task. Precision, speed and skill, a deadly combination. hours later, the world would wake up to a surprise.

0: Being the topic of the day, intellectuals had their say. But for these men, it was just a mission, well accomplished, period. And they had nothing more to say. Contented with what they did, these silent heroes stepped back, leaving the stage open for men and women to question and find answers. Nation's backbone was strong and intact. For them, it was the start of a new day to protect a billion lives as they do day after day.
1: ಪ್ರಾಂಜಲ್ ಅವರು ದೇಶಕ್ಕಾಗಿನೇ ಹುಟ್ಟಿದವರು. ಹಾಗಾಗಿ ದೇಶಕ್ಕಾಗಿನೇ ಅವರು ನಾನು ಬಂದಿದ್ದ ಕೆಲಸ ನಾನು ಮಾಡಬೇಕು ಅಥವಾ ನಾನು ಬಂದಿದ್ದ ಕೆಲಸ ನಾನು ಮಾಡಿದ್ದೀನಿ ಹಾಗಾಗಿ ನಾನು ಹೋಗಬೇಕು ಅನ್ನೋದು ಅವರು ಹೇಗೆ ಸೈನ್ಯಕ್ಕೆ ಸೇರಬೇಕು ಅನ್ನುವ ಒಂದು ದೃಢ ನಿರ್ಧಾರ ಇತ್ತು. ಇದು ಕೂಡ ಅಷ್ಟೇ ದೃಢವಾದ ನಿರ್ಧಾರ ಅಂತ ನನಗೆ ಅನಿಸ್ತಾ ಇದೆ. ಈಗ ನೀವು ಪ್ರಾಂಜಲ್ ಅವರ ಹೆಸರಲ್ಲಿ ಅನೇಕ ಕೆಲಸಗಳನ್ನ ಮಾಡ್ತಾ ಇದ್ದೀರಿ, ಅದು ಕೂಡ ಅವರನ್ನ ಹಾಗೆ ಚಿರಸ್ಥಾಯಿಯಾಗಿ ಉಳಿಸುತ್ತೆ. ಮಕ್ಕಳಿಗೆ ಹೆಚ್ಚಿಗೆ ಪ್ರಾಂಜಲ್ ಅವರಿಂದ ಸ್ಫೂರ್ತಿ ಬರಬೇಕು, ಹೆಚ್ಚು ಜನ ಮತ್ತೆ ಸೈನ್ಯಕ್ಕೆ ಸೇರೋ ಹಾಗಾಗಬೇಕು ಅನ್ನುವಂಥ ಅನೇಕ ಕೆಲಸಗಳನ್ನ ನೀವು ಮಾಡ್ತಾ ಇದ್ದೀರಿ.
2: ಅವನಿಗೆ ಬಂದಿರೋ ಮೆಡಲ್ಸು, ಅವನಿಗೆ ಜನರು ಯಾವ ರೀತಿಲಿ ಅವನನ್ನ ರೆಕಗ್ನೈಸ್ ಮಾಡಿದ್ದಾರೆ, ಯಾವ ರೀತಿ ಅವನನ್ನ ಅಳವಡಿಸ್ಕೊಂಡಿದ್ದಾರೆ, ಅದಕ್ಕೆಲ್ಲ ಒಂದು ಜಾಗ ಮಾಡಿದೀವಿ ಮನೆಯಲ್ಲಿ. ಅಲ್ಲೇನೆ ವೀರಭೂಮಿ ಭಾರತ ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ ಒಂದು ಇವೆಂಟ್ ಮಾಡಿದ್ವಿ ಮನೆಯಲ್ಲಿ. ಸ್ಕೌಟ್ಸ್ ಅಂಡ್ ಗೈಡ್ಸ್ NCC ಸುಮಾರೊಂದು 30 ಹುಡುಗರು ಹುಡುಗಿರು ಇದ್ರು. ಭಾರತ ದೇಶದ ವೀರ ಯೋಧರ ಬಗ್ಗೆ ನಾವು ಅವ್ರಿಗೆ ತಿಳಿಸ್ಬೇಕು, ಪರಿಚಯ ಮಾಡಿಕೊಡ್ಬೇಕು, ಅವರಂತ ಸ್ಯಾಕ್ರಿಫೈಸ್ ಏನೇನ್ ಮಾಡಿದ್ದಾರೆ, ಬಲಿದಾನ, ಅದನ್ನೆಲ್ಲ ಶುರು ಮಾಡ್ಕೊಂಡಿದೀವಿ.
0: ಇದನ್ನ ರೆಗ್ಯುಲರ್ ಪ್ರೋಗ್ರಾಮ್ ಆಗಿ ಮಾಡ್ಬೇಕು. ಮನೆಗೆ ಒಂದಷ್ಟು ಜನ ಬಂದು ಇದೆಲ್ಲ ಪ್ರಾಂಜಲ್ದ ಏನೇನಿದೆಯೋ ಅದಷ್ಟು ನೋಡೋದಲ್ಲದೆ ಬೇರೆ ಎಲ್ಲ ಯೋಧರ ಬಗ್ಗೆ, ಮತ್ತೆ ನಾವು ಭಾರತ ಇದುವರೆಗೂ ಫೇಸ್ ಮಾಡಿರೋ ಯುದ್ಧಗಳು, ಮತ್ತೆ ಅದರಲ್ಲಿ ಶೌರ್ಯ ಮೆರೆದ ಬೇರೆ ಸೈನಿಕರು, ಪ್ರತಿಯೊಬ್ಬರ ಬಗ್ಗೆನೂ ಗೊತ್ತಾಗ್ಬೇಕು ಮಕ್ಕಳಿಗೆ ಅನ್ನೋ ಉದ್ದೇಶದಿಂದಾನೆ ಮಾಡಿದ್ದು. ಸೊ ಇದನ್ನ ಕಂಟಿನ್ಯೂ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ.
1: ಈ ಹೊತ್ತಿನಲ್ಲಿ ನನಗೆ ಸಂತೋಷ ಅಂತ ಹೇಳೋದ್ಕಿಂತ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಯಾಕೆಂದ್ರೆ ಹಿನ್ನಡೆಯೋದಕ್ಕೆ ಬಹಳ ಸುಲಭ ಬದುಕಲ್ಲಿ, ಆದರೆ ಪ್ರಾಂಜಲ್ಲೇ ಒಂದು ಉದಾಹರಣೆಯನ್ನ ಹಾಕ್ಬಿಟ್ಟಿದ್ರಲ್ಲ ಯಾವತ್ತು ಮುಂದೆ ಹೋಗ್ಬೇಕು ಅಂತ. ಪ್ರಾಂಜಲ್ ಎಲ್ಲಿಗೆ ಬಿಟ್ಟು ಹೋಗಿದಾರೋ ಅಲ್ಲಿಂದ ಮುಂದಕ್ಕೆ ಅದನ್ನ ನೀವು ತಗೊಂಡು ಹೋಗ್ತಾ ಇದ್ದೀರಿ.
0: ಅದೇ ತರ ಇನ್ಫ್ಯಾಕ್ಟ್ ತುಂಬಾ ಜನ ಸೋಲ್ಜರ್ಸ್ ಪೇರೆಂಟ್ಸ್ ಆಗ್ಬೋದು ಅಥವಾ ಅವರ ಫ್ಯಾಮಿಲಿ ಆಗ್ಬೋದು, ಅವರ ಪತ್ನಿ ಅಂತವ್ರು ತುಂಬಾ ಈ ತರ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ.
1: ನಿಜವಾಗ್ಲೂ ನಾವು ಈಗ ವೀರ ಯೋಧರು ಅವರಷ್ಟೇ ಆಗಿರೋದಿಲ್ಲ, ಯಾರು ಸೈನ್ಯದಲ್ಲಿ ಇರ್ತಾರೋ ಅಥವಾ ಭಾರತೀಯ ಯಾವುದೇ ಡಿಫೆನ್ಸ್ ಸರ್ವಿಸ್ ನಲ್ಲಿ ಇದ್ರು ಅವರಷ್ಟೇ ವೀರಯೋಧರಾಗಿರೋದಿಲ್ಲ. ಅವರ ಕುಟುಂಬ ಏನಿರುತ್ತಲ್ಲ, ಅವರ ಹತ್ತಿರದ ಕುಟುಂಬ ಅಥವಾ ಅವರ ಸ್ನೇಹಿತರು ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ವೀರ ಯೋಧರೇ ಆಗಿರ್ತಾರೆ.
0: ಇನ್ಫ್ಯಾಕ್ಟ್ ನಾನು ಸುಮಾರು ಕಡೆ ಹೋದಾಗ ಹೇಳೋದೇನು ಅಂತಂದ್ರೆ, ಒಬ್ಬ ವೀರಯೋಧನ ನಿರ್ಗಮನ ಆದ ಕೂಡ್ಲೆ ವೀರ ಪರಿವಾರದ ಉಗಮ ಅಲ್ಲ ಆಗತ್ತೆ ಅಂತ. ಅದುವರೆಗೂ ನಮ್ಗೆ ಅಷ್ಟು ಧೈರ್ಯ ಇತ್ತು ಅಂತ ನಮಗೆ ಖಂಡಿತ ಅನ್ಸಿರ್ಲಿಲ್ಲ. ನಾನು ಒಂಥರ ಕಂಡುಕೊಂಡಿರೋ ಸತ್ಯ ಏನು ಅಂತಂದ್ರೆ, ಆ ಧೈರ್ಯ ನಮಗ್ ಬರೋ ತರ ಆ ಸಂಸ್ಕಾರನ ಅವನ್ಗೆ ಗೊತ್ತಿಲ್ಲದೆ ಆ 10 ವರ್ಷದಲ್ಲಿ ನಮಗ್ ಕೊಟ್ಟೊಟ್ಟೋಗಿದ್ದ ಅವನು. ಅದೇ ಸಂಸ್ಕಾರದ ಬಲದಿಂದ ನಾವು ಮುನ್ನಡೀತಾ ಇದ್ದೀವಿ ಅಂತ ನನಗನ್ಸ.
1: ಈ ಹೊತ್ತಿನಲ್ಲಿ ಒಂದ್ ಮಾತ್ ನೆನಪಾಗುತ್ತೆ, ವರ್ಡ್ಸ್ ವರ್ತ್ ಹೇಳ್ತಾನೆ, ಚೈಲ್ಡ್ ಇಸ್ ದ ಫಾದರ್ ಆಫ್ ದ ಮ್ಯಾನ್ ಅಂತ. ಆ ಮಾತನ್ನ ಅನೇಕ ಮಕ್ಕಳು ಅವಾಗವಾಗ ತೋರಿಸ್ತಾ ಇರ್ತಾರೆ, ನಮ್ಮ ಮನೆಗಳಲ್ಲಿ ನಮ್ ಸುತ್ತಮುತ್ತಲು ತೋರಿಸ್ತಾ ಇರ್ತಾರೆ. ಪ್ರಾಂಜಲ್ ಕೂಡ ಅದನ್ನೇ ಹೇಳಿದ್ದಾರೆ ಅನ್ಸುತ್ತೆ, ಐ ಆಮ್ ಯುವರ್ ಚೈಲ್ಡ್ ಬಟ್ ಐ ಆಮ್ ಯುವರ್ ಫಾದರ್ ಅಂತ ಹೇಳಿ. ಹಾಗಾಗಿ ಹಿ ಹ್ಯಾಸ್ ಫಾದರ್ಡ್ ಯು ಅಂತ ಹೇಳ್ಬೋದು ನಾನು. ಅಂದ್ರೆ ತಾನೇ ಒಬ್ಬ ಪಾಲಕನಾಗಿ ನಿಮ್ಮನ್ನ ಇವತ್ತು ಗಟ್ಟಿಯಾಗಿ ನಿಲ್ಲಿಸಿದ್ದಾರೆ ಪ್ರಾಂಜಲ್. ಅನುರಾಧ ಅವರೇ, ಈಗ ನೀವು ಒಂದು ಬ್ಯಾಚ್ ಹಾಕೊಂಡಿದ್ದೀರಾ, ಅದು ಖಂಡಿತವಾಗಿಯೂ ಪ್ರಾಂಜಲಿಗೆ ಸಂಬಂಧಪಟ್ಟ ಆಗಿದೆ ಅನ್ನೋದನ್ನ ನಮ್ಗೆ ಗೊತ್ತಾಗುತ್ತೆ. ಅದು ಹೇಗ್ ಸಿಗುತ್ತೆ ಮತ್ತೆ ಅದರಲ್ಲಿ ಏನಿದೆ, ಅದರ ಮಹತ್ವ ಏನು?
0: ಇದು ಗೌರವ ಪದಕ್ ಅಂತ. ಈ ಗೌರವ ಪದಕ್ನ ಕಮಿಷನ್ ಆಗೋ ಪ್ರತಿಯೊಂದು ಸೋಲ್ಜರ್ಗೂನು ಆರ್ಮಿನವ್ರು ಕೊಡ್ತಾರೆ. ಸೊ ಇದ್ರ ಮೇಲೆ ಮೇರಾ ಸಂತಾನ್ ದೇಶಕ್ಕೂ ಸಮರ್ಪಿತ ಅಂತ ಇನ್ಸ್ಕ್ರೈಬ್ ಮಾಡಿದ್ದಾರೆ. ಅಂಡ್ ಇದನ್ನ ಕಮಿಷನ್ ಆಗೋ ಹಿಂದಿನ ದಿವಸ ಒಂದು ಸೆರೆಮನಿ ಮಾಡಿ ಅದಕ್ಕೋಸ್ಕರ ಅಪ್ಪ ಅಮ್ಮಂಗೆ ಕೊಡ್ತಾರೆ. ಅಂಡ್ ಅದನ್ನ ಯಾವುದೇ ಒಂದು ಫಾರ್ಮಲ್ ಇವೆಂಟ್ಗೆ ಅಫಿಷಿಯಲ್ ಇವೆಂಟ್ಗೆ ಹಾಕೊಂಡು ಹೋಗುವಂತ ಇದು ಇರುತ್ತೆ. ಸೊ ಇದು ಒಂಥರ ನಮ್ಮ ಮಗ ಅವನನ್ನ ದೇಶಕ್ಕೋಸ್ಕರ ಸಮರ್ಪಿಸಿದೀವಿ ಅಂತ ಹೇಳುವಂತಹ
1: ದ್ಯೋತಕ. 28 ವರ್ಷದ ಎಳೆಯ ವಯಸ್ಸಿನಲ್ಲಿ ಅವರು, ಮೊದಲೇ ನೀವೇ ಹೇಳದಾಗೆ, ಏರ್ಫೋರ್ಸ್ಗೆ ಸೇರ್ಬೇಕಾಗಿತ್ತು. ಆ ನಂತರ ಅವರು ಸೈನ್ಯಕ್ಕೆ ಅಂತೂ ತಾನು ಇರಲೇಬೇಕು ಅಂತ ಸೈನ್ಯ

0: ದಲ್ಲಿ ಸೇರ್ಕೊಂಡ್ರು. ಆದ್ರೆ ಕೊನೆಗೆ ಅವರು ಹೋಗಿ ನಿಂತಿದ್ದು ಬಾನಲ್ಲಿನೇ ತಾರೆಯಾಗಿಯೇ ನಿಲ್ತಾರೆ. ಅವರು ಸದಾ ಕಾಲ ಅಲ್ಲಿ ಒಂದು ನಕ್ಷತ್ರವಾಗಿ ನಮ್ಗೆ ಭಾರತದ ಈ ಸೈನ್ಯದ ಇತಿಹಾಸ ಏನಿದೆ ಅದರಲ್ಲಿ ಸದಾ ಹೊಳೆಯುವಂತಹ ಒಂದು ನಕ್ಷತ್ರವಾಗಿ ಭಾರತದ ಬಾನಲ್ಲಿ ಯಾವತ್ತೂ ಇರ್ತಾರೆ. ಮತ್ತೆ ಭಾರತದ ಏನು ರಾಷ್ಟ್ರಧ್ವಜ ಹಾರ್ತಿರುವಾಗೆಲ್ಲ ನಮ್ಗೆ ಅಲ್ಲಿ ಇಂಥ ಪ್ರಾಂಜಲರು ಅನೇಕರು ಕಾಣ್ತಾರೆ. ಆ ಒಂದು ಧನ್ಯತೆ ಇವತ್ತು ನಮ್ಗೆ ನಿಮ್ ಜೊತೆ ಮಾತನಾಡಿದಾಗ ಆಗ್ತಾ ಇದೆ. ಅಂದ್ರೆ ಇಡೀ ದೇಶ ಹನಿಗಣ್ಣಾಗಿ ಅವರೆದುರು ಪ್ರಾಂಜಲ ಅಂದ್ರೆ ಬಹಳ ತುಂಬಾ ಶುದ್ಧವಾದ ಮನಸ್ಸು ಅಂತ. ಹಾಗೇನೆ ನಾವು ಕೈ ಮುಗಿದು ಜೋಡಿಸಿ ಹೇಳ್ತೀವಲ್ಲ ಅದು ಕೂಡ ಒಂದು ರೀತಿಯ ಪ್ರಾಂಜಲ ಅಂತಲೇ ಹೇಳ್ಬೋದು. ಹಾಗೆ ಇವತ್ತು ಇಡೀ ದೇಶವೇ ಅವರೆದುರಿಗೆ ಪ್ರಾಂಜಲವಾಗಿ ನಿಂತಿದೆಯಲ್ಲ, ಅಂಥ ಒಂದು ಅಪ್ರತಿಮ ಹುತಾತ್ಮರ ಸಾಲಲ್ಲಿ ಪ್ರಾಂಜಲ್ ಇವತ್ತು ನಿಂತಿದ್ದಾರೆ. 2024 ಗಣರಾಜ್ಯೋತ್ಸವದ ದಿವಸ ಅವರಿಗೆ ಶೌರ್ಯ ಚಕ್ರ ರಾಷ್ಟ್ರಪತಿಗಳು ಕೊಡ್ತಾರೆ. ಅದನ್ನ ಅವರ ತಾಯಿ ಅನುರಾಧ ಅವರು ಹಾಗೂ ಅವರ ಪತ್ನಿ ಅದಿತಿ ಅವರು ತಗೊಳ್ತಾರೆ. ಇಬ್ರು ಅವರ ಜೀವನದ ಒಂದು ದೊಡ್ಡ ಅವಿಭಾಜ್ಯ ಅಂಗ. ಹಾಗಾಗಿ ನೀವಿಬ್ರು ಅದನ್ನ ತೆಗೆದುಕೊಂಡಿರೋದು ಒಂದ್ ರೀತಿ ದೊಡ್ಡ ರೂಪಕವಾಗಿ ನನಗೆ ಕಾಣಿಸ್ತಾ ಇದೆ. ಈ ಶೌರ್ಯ ಚಕ್ರ ನೀಡಿ ರಾಷ್ಟ್ರವೇ ಅವರಿಗೆ ಗೌರವವನ್ನ ಸಲ್ಲಿಸಿದೆ ಅಂತ ಅನ್ಸುತ್ತೆ. ನೀವು ಈಗ ಪ್ರಾಂಜಲರ ಹೆಸರಿನಲ್ಲಿ ನಡೆಸ್ತಾ ಇರುವಂತಹ ಅನೇಕ ಕಾರ್ಯಕ್ರಮಗಳು ಎಲ್ಲವೂ ಯಶಸ್ವಿಯಾಗ್ಲಿ, ಮತ್ತೆ ಅದಕ್ಕೆ ನಮ್ಮ ಕೈಲಾದ ಸಹಾಯವನ್ನ ನಾವೆಲ್ಲರೂ ನಿಮ್ಮೊಂದಿಗೆ ಕೈ ಜೋಡಿಸಿ ಮಾಡ್ತೀವಿ. ಕೇಳ್ತಾ ಇರುವಂತಹ ಶ್ರೋತೃಗಳಲ್ಲೂ ಕೂಡ ಅನೇಕರು ಇದರಿಂದ ಸ್ಫೂರ್ತಿ ಪಡೆಯಬಹುದು. ಬಹಳ ತುಂಬಾ ಹೆಮ್ಮೆಯಿಂದ ನಾವು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ನಿಮ್ಮನ್ನ ನೋಡ್ತಾ ಇದ್ದೀವಿ. ನಮ್ ಜೊತೆ ಪ್ರಾಂಜಲ್ ಇಲ್ಲ ಅಂತ ನನ್ಗೆ ಖಂಡಿತ ಅನಿಸ್ತಾ ಇಲ್ಲ, ನಮ್ ಜೊತೆಗೆ ಅವರಿದ್ದಾರೆ. ನಿಮ್ ಮೂಲಕ ಅವ್ರ ಹತ್ರ ನಾವು ಮಾತಾಡ್ತಾ ಇದ್ದೀವಿ ಇವತ್ತು ಅನ್ನುವಂತಹ ದೊಡ್ಡ ಸಮಾಧಾನ ಕೂಡ ಇದೆ. ನಿಮಗಿಬ್ಬರಿಗೂ ತುಂಬಾ ಧನ್ಯವಾದಗಳು. ನಮ್ಮ ಶ್ರೋತೃಗಳ ಜೊತೆಗೆ ನಿಮ್ಮ ಅನುಭವವನ್ನ, ನಿಮ್ಮ ಮುಂದಿನ ಕಾರ್ಯಗಳನ್ನ ಹೇಳಿದ್ರಿ. ಅದಕ್ಕಾಗಿ ನಿಮ್ಗೆ ಆಕಾಶವಾಣಿಯ ಎಲ್ಲ ಶ್ರೋತೃಗಳ ಪರವಾಗಿ ತುಂಬಾ ಧನ್ಯವಾದಗಳು. ಜೈ ಹಿಂದ್.
1: ಜೈ ಹಿಂದ್. ಭಾರತ ಮಾತಾ ಕೀ ಜೈ.
2: ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಈ ವಿಶೇಷ ಕಾರ್ಯಕ್ರಮ. ಇದುವರೆಗೆ ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ಹುತಾತ್ಮರಾದ ಕ್ಯಾಪ್ಟನ್ ಎಂ ವಿ ಪ್ರಾಂಜಲ್ ಅವರ ಪಾಲಕರಾದ ಶ್ರೀಮತಿ ಅನುರಾಧ ಹಾಗೂ ಶ್ರೀ ಎಂ ವೆಂಕಟೇಶ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೊ, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಮೈಸೂರು ಮಲ್ಲಿಗೆ ಚಿತ್ರದ ಗೀತೆಯನ್ನ ಕೇಳಿದ್ರಿ.
1: ಸ್ನೇಹಿತರೆ, ಇದೀಗ ಕಿರುಣ ಅಮೃತ ಗಳಿಗೆ ಚಿತ್ರದಿಂದ ಆಯ್ದ ಒಂದು ಗೀತೆ ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿದೆ. ವಿಜಯ ನಾರಸಿಂಹ ಬರೆದಿರುವ ಗೀತೆಗೆ ವಿಜಯ ಭಾಸ್ಕರ್ ಅವರ ಸಂಗೀತ.

0: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
1: ಸ್ನೇಹಿತರೆ, ಸೈನಿಕ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ. ಭಾಷಾ ಗುಲಾಂ ಅವರು ಬರೆದಿರುವಂತಹ ಗೀತೆ ಇದು. ದೇವ ಅವರ ಸ್ವರಕಲ್ಪನೆಯಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ.

0: ಭಾರತ ಅಪೂರ್ವವಾದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವ ದೇಶ. ಒಂದು ನಾಡು ತನ್ನ ಇತಿಹಾಸವನ್ನು ಮರೆಯುವುದೆಂದರೆ ನಾಡಿನ ಭವ್ಯ ಸಿರಿವಂತಿಕೆಯನ್ನು ಅದು ಕಳೆದುಕೊಂಡಿತು ಎಂದೇ ಅರ್ಥ.
1: ನಮ್ಮ ಪರಂಪರೆಯ ಭವ್ಯತೆಯನ್ನು ತಿಳಿಯುವುದು ಪ್ರಾಚೀನರ ರುಚಿ ಅಭಿರುಚಿ ಪ್ರತಿಭೆ ಪರಿಶ್ರಮ ಕಾಣಿಕೆ ಮತ್ತು ಕಾಣಿಕೆಯನ್ನು ಮುಂದಿನ ಪೀಳಿಗೆಗೆ ಜೋಪಾನವಾಗಿ ಕೈದಾಟಿಸುವುದು ಪ್ರತಿ ಪ್ರಜೆಯ ಜವಾಬ್ದಾರಿ.
0: ಸಾಹಿತ್ಯ ಲಲಿತ ಕಲೆ ಶಿಲಾಶಾಸನಗಳು ತಾಡವೋಲೆ ವಾಸ್ತುಶಿಲ್ಪ ಪ್ರಾಚೀನ ವಿಗ್ರಹಗಳು ನಾಣ್ಯಗಳು ಮತ್ತು ಸ್ಮಾರಕಗಳ ರಕ್ಷಣೆ ಪ್ರತಿಯೊಬ್ಬನ ಹೊಣೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನಾಳೆ 80ನೇ ಸ್ವಾತಂತ್ರ್ಯ ದಿನಾಚರಣೆ. ಮಾಣೆಕ್ ಶಾ ಪರೇಡ್ ಮೈದಾನದಲ್ಲಿ ಮುಖ್ಯಮಂತ್ರಿ ಧ್ವಜಾರೋಹಣ. ಬೆಂಗಳೂರಿನಲ್ಲಿ ಬಿಗಿ ಭದ್ರತೆ. ರಾಜ್ಯದಲ್ಲಿ ಗುಟ್ಕಾ ನಿಷೇಧ, ಆದೇಶ ಹಿಂಪಡೆಯಲು ಸರ್ಕಾರ ನಿರ್ಧಾರ. ಪರಿಷತ್ನಲ್ಲಿ ಬಿಡದಿ ಟೌನ್ಶಿಪ್ ಯೋಜನೆ ಸಮರ್ಥಿಸಿಕೊಂಡ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತಾತ್ಕಾಲಿಕವಾಗಿ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ರದ್ದುಗೊಳಿಸಲು ನಿರ್ಧಾರ. ಆಹಾರ ಖಾತೆ ಸಚಿವ ರಿಜ್ವಾನ್ ಅರ್ಷದ್ ಸ್ಪಷ್ಟನೆ. 2110 ಕೋಟಿ ರೂಪಾಯಿ ಹಗರಣ. ಆರೋಪಿ ಶಿವಾನಂದ್ ನೀಲಣ್ಣವರ್ ಬಂಧಿಸಿದ ಇಡಿ. ವಾರ್ತೆಗಳ ವಿವರ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಮಾಣೆಕ್ ಶಾ ಪರೇಡ್ ಮೈದಾನದಲ್ಲಿ ನಾಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದಾದ್ಯಂತ ಭದ್ರತಾ ವ್ಯವಸ್ಥೆ ಹೆಚ್ಚಿಸಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಮೈದಾನದ ಹೊರಗೆ ಮತ್ತು ಒಳಗೆ 110 ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ. 1100 ಪೊಲೀಸ್ ಅಧಿಕಾರಿಗಳನ್ನು ಹಾಗೂ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಸುಗಮ ಸಂಚಾರ ನಿರ್ವಹಣೆಗಾಗಿ 1583 ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ. ಮಾಣೆಕ್ ಶಾ ಪರೇಡ್ ಮೈದಾನಕ್ಕೆ ಸಿಗರೆಟ್, ಬೆಂಕಿ ಪೊಟ್ಟಣ, ಚೂಪಾದ ವಸ್ತು, ಚಾಕು ಮತ್ತು ಬ್ಲೇಡ್, ಸ್ಫೋಟಕ ವಸ್ತುಗಳನ್ನು ನಿಷೇಧ ಮಾಡಲಾಗಿದೆ. ಇದರ ಜೊತೆಗೆ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಬೆಂಗಳೂರಿನಲ್ಲಿ ಫ್ರೀಡಂ ಹಬ್ಬ ನಡೆಯಲಿದ್ದು ಎಲ್ಲಾ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ. ಕಾರ್ಯಕ್ರಮವನ್ನು ಸಾರ್ವಜನಿಕರಿಗಾಗಿ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಆಯೋಜನೆ ಮಾಡಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ 3000 ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ತೀವ್ರ ವಿರೋಧದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಗುಟ್ಕಾ ನಿಷೇಧವನ್ನು ಹಿಂತೆಗೆದುಕೊಳ್ಳಲಿದೆ ಎಂದು ಐಎಎನ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಅಡಿಕೆ ಬೆಳೆಗಾರರ ಮೇಲೆ ಪರಿಣಾಮ ಉಂಟಾಗಲಿದೆ ಎಂದು ಶಾಸಕರು ಪಕ್ಷಾತೀತವಾಗಿ ಕಳವಳ ವ್ಯಕ್ತಪಡಿಸಿದ ಬಳಿಕ ಸರ್ಕಾರ ನಿಷೇಧವನ್ನು ಹಿಂತೆಗೆದುಕೊಳ್ಳಲು ನಿರ್ಧರಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದಲ್ಲಿ ಗುಟ್ಕಾ ನಿಷೇಧಿಸುವ ಆದೇಶವನ್ನು ಹಿಂತೆಗೆದುಕೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ನಿನ್ನೆ ನಡೆದ ಸಚಿವ ಸಂಪುಟದಲ್ಲಿ ಈ ವಿಷಯ ಚರ್ಚೆಗೆ ಬಂದಿದ್ದು ಆರೋಗ್ಯ ಇಲಾಖೆ ಕಾರ್ಯದರ್ಶಿ ವಿರುದ್ದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆ ಉತ್ತಮ ಯೋಜನೆಯಾಗಿದೆ ಎಂದು ವಿಧಾನ ಪರಿಷತ್ನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ಕೆಲವು ಒತ್ತಡಗಳಿಂದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಸಭಾಪತಿ ಸಲೀಂ ಅಹಮದ್ ಅವರನ್ನು ಅಭಿನಂದಿಸಿ ಮಾತನಾಡಿದ ಮುಖ್ಯಮಂತ್ರಿ, ಜೀವನದಲ್ಲಿ ಯಶಸ್ಸು ಸಿಗಬೇಕಾದರೆ ಧರ್ಮರಾಯನ ಧರ್ಮತ್ವ, ಕರ್ಣನ ದಾನತ್ವ, ಅರ್ಜುನನ ಗುರಿ ಇರಬೇಕು ಎಂದು ತಿಳಿಸಿದ್ದಾರೆ. ರಾಜಕಾರಣ ಹೊರಗಿಟ್ಟು ರಾಜ್ಯದ ಯಶಸ್ಸಿಗೆ ಒಟ್ಟಾಗಿ ಕಾರ್ಯನಿರ್ವಹಿಸೋಣ ಎಂದು ಕರೆ ನೀಡಿದ್ದಾರೆ. ನೂತನ ಸಭಾಪತಿ ಸಲೀಂ ಅಹಮದ್ ಮಾತನಾಡಿ, ಈ ಹಂತದವರೆಗೆ ಬರಲು ಅವಕಾಶ ಕಲ್ಪಿಸಿದ ಕಾಂಗ್ರೆಸ್ ಪಕ್ಷ ಹಾಗೂ ಹಿರಿಯ ನಾಯಕರಿಗೆ ಧನ್ಯವಾದ ತಿಳಿಸಿದರು. ಇದು ಪಕ್ಷದ ಸ್ಥಾನವಲ್ಲ, ಸದನದ ಸ್ಥಾನ ಎಂದು ಅಭಿಪ್ರಾಯಪಟ್ಟ ಅವರು, ಇಲ್ಲಿ ಎಲ್ಲರೂ ಸಮಾನರು ಎಂದು ಹೇಳಿದ್ದಾರೆ. ಬಳಿಕ ವಿಧಾನ ಪರಿಷತ್ನ ಕಲಾಪವನ್ನು ಸೋಮವಾರ 11 ಸಭಾಪತಿ ಸಲೀಂ ಅಹಮದ್ ಮುಂದೂಡಿದರು. ತಾತ್ಕಾಲಿಕವಾಗಿ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ರದ್ದುಗೊಳಿಸಲು ನಿರ್ಧರಿಸಲಾಗಿದೆ ಎಂದು ಆಹಾರ ಖಾತೆ ಸಚಿವ ರಿಜ್ವಾನ್ ಅರ್ಷದ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 2,65,00,000 ಕಾರ್ಡ್ಗಳು ಇ ಕೆವೈಸಿ ಆಗಬೇಕಾಗಿದೆ ಎಂದು ಹೇಳಿದ್ದಾರೆ. ಸೆಪ್ಟೆಂಬರ್ ತಿಂಗಳ ಒಳಗೆ ಇ ಕೆವೈಸಿ ಮಾಡಲು ನಿರ್ಧರಿಸಿದ್ದು, ಬಳಿಕ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಇಂದಿರಾ ಕಿಟ್ ನೀಡಲು ತಾಂತ್ರಿಕ ತೊಂದರೆ ಉಂಟಾಗಿದೆ ಎಂದು ತಿಳಿಸಿದ ಸಚಿವರು, ಅಂತಿಮ ನಿರ್ಧಾರ ಇನ್ನೂ ಕೈಗೊಂಡಿಲ್ಲ ಎಂದು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ ಪರಿಸರದಲ್ಲಿ ನಾಳೆ ಮತ್ತು ನಾಡಿದ್ದು ಬೆಂಗಳೂರಿನ ಖಾಸಗಿ ಕಂಪನಿಯೊಂದು ವಾಹನಗಳ ಆಫ್ ರೋಡ್ ಸಾಹಸ ಯಾತ್ರೆ ರ್ಯಾಲಿ ಆಯೋಜನೆ ಮಾಡಿದೆ. ಇಂತಹ ಯಾವುದೇ ಕಾರ್ಯಕ್ರಮಗಳನ್ನು ನಡೆಸಲು ಅನುಮತಿ ನೀಡದಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಜಿಲ್ಲಾಡಳಿತಕ್ಕೆ ಸೂಚನೆ ನೀಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅವರಿಗೆ ಪತ್ರ ಬರೆದ ಮೂಲಕ ಸೂಚನೆ ನೀಡಿರುವ ಅವರು, ಕಾರ್ಯಕ್ರಮ ನಡೆಸಿದ್ದಲ್ಲಿ ಕಾನೂನು ಕ್ರಮ ಜರುಗಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಜೀಪ್ಗಳ ಸಂಚಾರದಿಂದ ಕುದುರೆಮುಖದ ಪರಿಸರಕ್ಕೆ ಗ್ರಾಮೀಣ ಭಾಗದ ರಸ್ತೆಗಳಿಗೆ ಹಾನಿಯುಂಟಾಗಲಿದೆ. ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯದ ಜೊತೆಗೆ ಸಣ್ಣ ಜಲ ಹಳ್ಳದಂತಹ ನೀರಿನ ಮೂಲಗಳು ಕಲುಷಿತಗೊಳ್ಳುತ್ತವೆ ಎಂದು ತಿಳಿಸಿದ್ದಾರೆ. ಕಾರ್ಯಕ್ರಮ ನಡೆಸಿದ್ದಲ್ಲಿ ಆಯೋಜಕರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯಿಂದ ನಾಳೆ ಬೆಳಗ್ಗೆ 10:30 11:30 ಫ್ರೀಡಂ ರಿದಮ್ ಎ ಸಿಂಫೋನಿ ಆಫ್ ಫ್ರೀಡಂ ಎಂಬ ಸಂಗೀತ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. 2110 ಕೋಟಿ ರೂಪಾಯಿಗಳ ಹಗರಣದಲ್ಲಿ ಶಿವಂ ಅಸೋಸಿಯೇಟ್ನ ಶಿವಾನಂದ್ ಸಿದ್ದಪ್ಪ ನೀಲಣ್ಣವರ್

0: ಅವರನ್ನು ಬಂಧಿಸಲಾಗಿದೆ ಎಂದು ಜಾರಿ ನಿರ್ದೇಶನಾಲಯ ತಿಳಿಸಿದೆ. ಮಂಗಳೂರು ವಲಯ ಇಡಿ ಅಧಿಕಾರಿಗಳು ಬಂಧಿಸಿದ್ದು ವಿಶೇಷ ನ್ಯಾಯಾಲಯ ಆರೋಪಿಯನ್ನು ಇದೇ 24ರವರೆಗೆ ಕಸ್ಟಡಿಗೆ ನೀಡಿ ಆದೇಶ ಹೊರಡಿಸಿದೆ. ಶಿವಾನಂದ ಕರ್ನಾಟಕ ಮಾತ್ರವಲ್ಲದೆ ಮಹಾರಾಷ್ಟ್ರ, ಗೋವಾ, ಛತ್ತೀಸ್ಗಢ ರಾಜ್ಯದಲ್ಲಿಯೂ ಹೂಡಿಕೆ ಸಂಗ್ರಹ ಮಾಡಿದ್ದಾನೆ. ಪೋಂಜಿ ಶೈಲಿ ಸ್ಕೀಂ ಮೂಲಕ 2,110 ಕೋಟಿ ರೂಪಾಯಿ ಅಕ್ರಮವಾಗಿ ಸಂಗ್ರಹಿಸಿದ್ದಾನೆ. ಆದರೆ ಒಂದು ಭಾಗದಷ್ಟು ಹಣ ಮಾತ್ರ ಮರುಪಾವತಿ ಮಾಡಲಾಗಿದೆ. ದುರುಪಯೋಗ ಪಡಿಸಿಕೊಂಡ ಹಣವನ್ನು ಪಿಎಂಎಲ್ಎ ಅಡಿಯಲ್ಲಿ ಅಪರಾಧದ ಆದಾಯ ಎಂದು ಗುರುತಿಸಲಾಗಿದೆ. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ August 9-17 ದೇಶದಾದ್ಯಂತ ಹರ್ಗ ತಿರಂಗ 2026 ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಸಿದ್ದರಾಮೇಶ್ವರ ತಿಳಿಸಿದ್ದಾರೆ. ಗದಗ ಜಿಲ್ಲೆಯ ನಾಗಾವಿ ಗ್ರಾಮದಲ್ಲಿರುವಂತಹ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ರಾಷ್ಟೀಯ ಸೇವಾ ಯೋಜನೆಯ ಕೋಶದ ವತಿಯಿಂದ ಮಲ್ಲಸಮುದ್ರ ಗ್ರಾಮದಲ್ಲಿ ಹರ್ಘರ್ ತಿರಂಗ ಅಭಿಯಾನ ಜರುಗಿತು. ತುಮಕೂರಿನಲ್ಲಿ ನಡೆದ ತಿರಂಗ ಯಾತ್ರೆಯಲ್ಲಿ ಕಾಲೇಜು ವಿದ್ಯಾರ್ಥಿಗಳು, ಎನ್ಸಿಸಿ ಮತ್ತು ಸ್ಕೌಟ್ ವಿದ್ಯಾರ್ಥಿಗಳು ಸೇರಿದಂತೆ 100+ ಉತ್ಸಾಹದಿಂದ ಭಾಗಿಯಾದರು. ಮಹಾನಗರ ಪಾಲಿಕೆ ಆವರಣದಲ್ಲಿ ವಿದ್ಯಾರ್ಥಿಗಳು ಮತ್ತು ನಾಗರಿಕರು 100 ಮೀಟರ್ ಉದ್ದದ ಬೃಹತ್ ರಾಷ್ಟ್ರಧ್ವಜ ಹಾಗೂ ಸಹಸ್ರಾರು ತ್ರಿವರ್ಣ ಧ್ವಜಗಳನ್ನು ಹಿಡಿದು ಮೆರವಣಿಗೆ ನಡೆಸಿದರು. ಕಲಬುರಗಿ ಲೋಕಸಭಾ ಕ್ಷೇತ್ರದ ಸಂಸದ ರಾಧಾಕೃಷ್ಣ ದೊಡ್ಡಮನಿ ನವದೆಹಲಿಯಲ್ಲಿ ಇಂದು ಭಾರತೀಯ ಪುರಾತತ್ವ ಸರ್ವೇಕ್ಷಣೆ ಮಹಾನಿರ್ದೇಶಕ ಯದುಬೀರ್ ಸಿಂಗ್ ರಾವತ್ ಮತ್ತು ಹೆಚ್ಚುವರಿ ಮಹಾನಿರ್ದೇಶಕ ಜಾನ್ವಿಜ್ ಶರ್ಮಾ ಅವರನ್ನು ಭೇಟಿಯಾಗಿ ಚರ್ಚೆ ನಡೆಸಿದರು. ಸಭೆಯಲ್ಲಿ ಕಲಬುರಗಿ ಜಿಲ್ಲೆಯ ಐತಿಹಾಸಿಕ ಬೌದ್ಧ ತಾಣವಾದ ಸನ್ನತಿ ಹಾಗೂ ಪ್ರಸಿದ್ಧ ಗುಲ್ಬರ್ಗಾ ಕೋಟೆಯ ಸಂರಕ್ಷಣೆ, ಜೀರ್ಣೋದ್ಧಾರ ಮತ್ತು ಸಮಗ್ರ ಅಭಿವೃದ್ಧಿ ಕುರಿತು ಸಮಾಲೋಚನೆ ನಡೆಸಿದ್ದಾರೆ. ಈ ಭಾಗದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿರುವ ಪಾರಂಪರಿಕ ತಾಣಗಳನ್ನು ಕಾಲಮಿತಿಯಲ್ಲಿ ಸಂರಕ್ಷಿಸಿ ಅಭಿವೃದ್ಧಿಪಡಿಸುವ ಅಗತ್ಯವನ್ನು ಸಂರಕ್ಷಣೆ ದೃಷ್ಟಿಯಿಂದ ಪ್ರತಿಪಾದಿಸಿದ್ದಾರೆ. ಸಂಸದರ ಮನವಿಗೆ ಧನಾತ್ಮಕವಾಗಿ ಸ್ಪಂದಿಸಿದ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ, ಕೊಯ್ಲಿನ ನಂತರದ ನಷ್ಟ ತಡೆಯುವುದು ಹಾಗೂ ರೈತರ ಆದಾಯ ಹೆಚ್ಚಿಸುವ ಉದ್ದೇಶದಿಂದ ಜಾರಿಗೆ ತರಲಾಗಿರುವಂತಹ ಪ್ರಧಾನಮಂತ್ರಿ ಕಿಸಾನ್ ಸಂಪದ ಯೋಜನೆ ಹಾಗೂ ಎಪಿಇಡಿಎ ಯೋಜನೆಗಳ ಅಡಿಯಲ್ಲಿ ದಾವಣಗೆರೆ ಜಿಲ್ಲೆಯ ಆಹಾರ ಸಂರಕ್ಷಣಾ ಹಾಗೂ ಸಂಸ್ಕರಣಾ ಘಟಕಕ್ಕೆ ಹಣಕಾಸಿನ ನೆರವು ಮಂಜೂರಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಲೋಕಸಭೆಯಲ್ಲಿ ಕೇಳಿದ್ದ ಪ್ರಶ್ನೆಗೆ ಕೇಂದ್ರ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವ ಚಿರಾಗ್ ಪಾಸ್ವಾನ್ ಲಿಖಿತ ಉತ್ತರ ನೀಡಿದ್ದಾರೆ. ಎಪಿಇಡಿಎ ಯೋಜನೆಯಡಿ ಆರ್ಥಿಕ ನೆರವು ಕೋರಿ ಕರ್ನಾಟಕದಿಂದ ಸಲ್ಲಿಕೆಯಾಗಿದ್ದಂತಹ 11 ಅರ್ಜಿಗಳಲ್ಲಿ 6 ಯೋಜನೆಗಳಿಗೆ ಮಂಜೂರಾತಿ ದೊರೆತಿದ್ದು ಅದರಲ್ಲಿ ದಾವಣಗೆರೆಯ ಸಂಸ್ಥೆಯೂ ಸೇರಿದೆ ಎಂದು ಸಚಿವ ಚಿರಾಗ್ ಪಾಸ್ವಾನ್ ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಆವರಣದ ಮುಂಭಾಗದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿ ನಿರ್ಮಾಣಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಭೂಮಿ ಪೂಜೆ ನೆರವೇರಿಸಿದರು. ಹಾವೇರಿ ಜಿಲ್ಲೆಯಲ್ಲಿ 2026 ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಪಡಿತರ ಆಹಾರ ಧಾನ್ಯವನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸಾರ್ವಜನಿಕ ಆಹಾರ ವಿತರಣಾ ವ್ಯವಸ್ಥೆಯಲ್ಲಿ ಮಕ್ಕಳಿಗೆ, ಮಹಿಳೆಯರಿಗೆ, ದುರ್ಬಲರಿಗೆ, ಹಿರಿಯರಿಗೆ ಯಾವುದೇ ರೀತಿಯ ಲೋಪದೋಷ ಕಂಡುಬಂದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಕರ್ನಾಟಕ ರಾಜ್ಯ ಆಹಾರ ಆಯೋಗದ ಅಧ್ಯಕ್ಷರಾದಂತಹ ಡಾ ಎಚ್ ಕೃಷ್ಣ ತಿಳಿಸಿದ್ದಾರೆ. ಸ್ವಚ್ಛ ಭಾರತ್ ಮಿಷನ್ ಕಾರ್ಯಕ್ರಮದ ಅಡಿ 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಸ್ವಚ್ಛ ಸ್ವಾತಂತ್ರ್ಯೋತ್ಸವ ಘೋಷ ವಾಕ್ಯದೊಂದಿಗೆ ಮಂಡ್ಯ ನಗರಸಭೆ ವತಿಯಿಂದ ಸ್ವಚ್ಛತಾ ಡ್ರೈವ್ ಹಮ್ಮಿಕೊಳ್ಳಲಾಗಿದೆ ಎಂದು ನಗರಸಭೆ ಆಯುಕ್ತರಾದಂತಹ ಯುಪಿ ಪಂಪಶ್ರೀ ಮಾಹಿತಿ ನೀಡಿದ್ದಾರೆ. ಗ್ರಾಮೀಣ ಕುಟುಂಬಗಳಿಗೆ ಉದ್ಯೋಗದ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ನಾಳೆಯಿಂದ September 15 ಎಲ್ಲಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಜಾಬ್ ಕಾರ್ಡ್ ಮೇಳ ಅಭಿಯಾನ ಜರುಗಲಿದೆ ಎಂದು ಗದಗ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಸಿಆರ್ ಮುಂಡರಗಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ 80ನೇ ಸ್ವಾತಂತ್ರ್ಯ ದಿನಾಚರಣೆ, ಮಾಣೆಕ್ ಷಾ ಪರೇಡ್ ಮೈದಾನದಲ್ಲಿ ಮುಖ್ಯಮಂತ್ರಿ ಧ್ವಜಾರೋಹಣ, ಬೆಂಗಳೂರಿನಲ್ಲಿ ಬಿಗಿ ಭದ್ರತೆ, ರಾಜ್ಯದಲ್ಲಿ ಗುಟ್ಕಾ ನಿಷೇಧ ಆದೇಶ ಹಿಂಪಡೆಯಲು ಸರ್ಕಾರ ನಿರ್ಧಾರ, ಪರಿಷತ್ನಲ್ಲಿ ಬಿಡದಿ ಟೌನ್ಶಿಪ್ ಯೋಜನೆ ಸಮರ್ಥಿಸಿಕೊಂಡ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ತಾತ್ಕಾಲಿಕವಾಗಿ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ರದ್ದುಗೊಳಿಸಲು ನಿರ್ಧಾರ, ಆಹಾರ ಖಾತೆ ಸಚಿವ ರಿಜ್ವಾನ್ ಅರ್ಷದ್ ಸ್ಪಷ್ಟನೆ, 2,110 ಕೋಟಿ ರೂಪಾಯಿ ಹಗರಣ, ಆರೋಪಿ ಶಿವಾನಂದ್ ನೀಲಣ್ಣವರ್ ಬಂಧಿಸಿದ ಇಡಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಸ್ನೇಹಿತರೆ, ಕೇಳ್ತಾ ಇದ್ರಿ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಹೆಂಡ ತಂಬಾಕು ಹಾಗೂ ಅಮಲು ಪದಾರ್ಥಗಳ ದಾಸರಾಗುವುದು ಸುಲಭ, ಆದರೆ ಅಂಟಿಸಿಕೊಂಡ ವ್ಯಸನಗಳಿಂದ ಹೊರಬರುವುದು ಕಠಿಣ. ವ್ಯಸನಗಳತ್ತ ಆಕರ್ಷಿತರಾಗುವವರ ಮನಸ್ಸನ್ನು ಸಂಗೀತ, ಸಾಹಿತ್ಯ, ಕ್ರೀಡೆ, ಯೋಗ ಮತ್ತು ಲಲಿತ ಕಲೆಗಳತ್ತ ಸೆಳೆಯಲು ಯತ್ನಿಸಿರಿ. ವ್ಯಸನಮುಕ್ತವಾದ ಆರೋಗ್ಯಪೂರ್ಣ ಹಾಗೂ ಸದೃಢ ಸಮಾಜ ನಿರ್ಮಾಣ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ.

0: ಶ್ರೇಯಾ ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತೋ. ಎಷ್ಟ್ ಸಲ ಕರಿತೀಯಾ? ಬರ್ತೀನಿರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ಸ್ನೇಹಿತರೆ, ಈ ಸಂಜೆ 7 ಗಂಟೆಗೆ ಭಾರತದ ಪ್ರಧಾನಮಂತ್ರಿಗಳಾಗಿರುವಂತಹ, ರಾಷ್ಟ್ರಪತಿಗಳಾಗಿರುವಂತಹ ದ್ರೌಪದಿ ಮುರ್ಮು ಅವರು ಸ್ವಾತಂತ್ರ್ಯ ದಿನದ ಮುನ್ನಾ ದಿನವಾದ ಇಂದು ಮಾಡುವಂತಹ ಪ್ರಸಾರ ಭಾಷಣ ಪ್ರಸಾರವಾಗಲಿದೆ. ಇದರ ಕನ್ನಡ ಅವತರಣಿಕೆ ಈ ರಾತ್ರಿ 9:30 ಪ್ರಸಾರವಾಗಲಿದೆ. ತಪ್ಪದೇ ಕೇಳ್ತೀರಿ ತಾನೇ?

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕರ್ನಾಟಕ ರಾಜಕೀಯ ಇತಿಹಾಸದ ಮಹತ್ವದ ಹೆಸರು ಬಿಡಿ ಜತ್ತಿ ಅವರದು. 1940 ಮುನಿಸಿಪಾಲಿಟಿ ಸದಸ್ಯರಾಗಿ ವೃತ್ತಿ ಜೀವನ ಆರಂಭಿಸಿದ ಬಿಡಿ ಜತ್ತಿ ಅವರು ನಂತರದ ದಿನಗಳಲ್ಲಿ ಜಮಖಂಡಿಯನ್ನು ಪ್ರತಿನಿಧಿಸಿದರು. ಮಂತ್ರಿಯಾದರು, ಮುಖ್ಯಮಂತ್ರಿಯಾದರು, ಉಪರಾಷ್ಟ್ರಪತಿಯಾದರು, ರಾಷ್ಟ್ರಪತಿಯೂ ಆದರು. ಬಾಂಬೆ ಸರ್ಕಾರದಲ್ಲಿ ಕೂಡ ಅವರು ಮಂತ್ರಿಯಾಗಿದ್ದರು. 1952 ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸಕ್ರಿಯರು, ಬಹಳ ಪ್ರಭಾವಿಗಳೂ ಆಗಿದ್ದರು ಬಿಡಿ ಜತ್ತಿ. ಅವರ ಸಾಹಿತ್ಯ ಪ್ರೀತಿ ಕೂಡ ಅನನ್ಯ. ಅಧ್ಯಾತ್ಮದಲ್ಲಿ ಅವರಿಗೆ ಆಸಕ್ತಿ ಇತ್ತು. ಐ ಆಮ್ ಮೈ ಓನ್ ಮಾಡೆಲ್, ಇದು ಅವರ ಆತ್ಮಚರಿತ್ರೆ. ಸಕ್ರಿಯ ರಾಜಕಾರಣದಿಂದ ಸ್ವಲ್ಪ ದೂರ ಸರಿದಾಗ 1968-72 ಪಾಂಡಿಚೇರಿಯ ಗವರ್ನರ್ ಆಗಿದ್ದರು. ಆಗ ಅರವಿಂದರ ಜನ್ಮ ಶತಾಬ್ದಿ ಸಂದರ್ಭದಲ್ಲಿ ಅವರು ಆಡಿದ ಮಾತುಗಳು, ಅವರ ಧ್ವನಿಯನ್ನು ಕೇಳೋಣ. ಜೊತೆಗೆ ಅರವಿಂದರ ಆಧ್ಯಾತ್ಮಿಕ ಜೀವನವನ್ನ ಅವರು ಬಣ್ಣಿಸಿರುವ ರೀತಿ ಕೂಡ.
2: ಶ್ರೀ ಅರವಿಂದರು ತೀರ ಚಿಕ್ಕವರಿರುವಾಗಲೇ ಅವರಿಗೆ ಸರ್ವೋತ್ಕೃಷ್ಟ ಇಂಗ್ಲಿಷ್ ಕಾವ್ಯಗಳಲ್ಲಿ ಆಸಕ್ತಿ ಇದ್ದಿತ್ತು ಮತ್ತು ಅವರು ಕೇವಲ 13 ಇಂಗ್ಲಿಷಿನಲ್ಲಿ ತಮ್ಮ ಪ್ರಥಮ ಕವಿತೆಯನ್ನು ರಚಿಸಿದರು ಮತ್ತು ಅವರಿಗೆ 11 ಆದಾಗ ಜಗತ್ತಿನಲ್ಲಿ ಮಹತ್ತರವಾದ ಬದಲಾವಣೆಗಳು ಆಗಲಿವೆ ಮತ್ತು ಅದರಲ್ಲಿ ತಮಗೆ ಒಂದು ವಿಶಿಷ್ಟವಾದ ಪಾತ್ರವನ್ನು ವಹಿಸಬೇಕಾಗಬಹುದು ಎನ್ನುವ ಒಂದು ಬಲವತ್ತರವಾದ ಅನುಭವ ಅವರಿಗೆ ಆಯಿತು. ಈ ಅನುಭವದ ಚಿತ್ರ ಹೆಚ್ಚು ಸ್ಪಷ್ಟವಾಗಲು ಅವರಿಗೆ ಇನ್ನೂ ಕೆಲವು ವರ್ಷಗಳು ಬೇಕಾದವು ಮತ್ತು ತನ್ನ ತಾಯ್ನಾಡು ಬ್ರಿಟಿಷರ ನೊಗದಿಂದ ಮುಕ್ತವಾಗುವುದು ಈ ಜಾಗತಿಕ ಬದಲಾವಣೆಗಳಲ್ಲಿ ಒಂದು ಅತ್ಯಗತ್ಯದ ಭಾಗವಾಗಿದೆ ಎಂಬುದನ್ನು ಅರಿತುಕೊಂಡರು. ಹಾಗೂ ಬ್ರಿಟಿಷ್ ಸರ್ಕಾರವು ಕೊಡುತ್ತಲಿದ್ದ ಹೀನಾಯಮಾನವಾದ ಕಿರುಕುಳದ ವಿವರಗಳನ್ನು ಅವರು ವಿದ್ಯಾರ್ಥಿಯಾಗಿರುವಾಗಲೇ ತಿಳಿದುಕೊಂಡಿದ್ದರು. ಅವರು ಇಂಗ್ಲೆಂಡಿನಲ್ಲಿ ಭಾರತೀಯ ಮಜಲಿ ಸಂಘದ ಕ್ರಿಯಾಶೀಲ ಸದಸ್ಯರಾಗಿ ಅನೇಕ ಸಲ ಉತ್ತಮ ಭಾಷಣಗಳನ್ನು ಮಾಡಿದರು. ಬ್ರಿಟಿಷರ ಸರ್ಕಾರವನ್ನು ಹೊರದೂಡಲು ಒಂದು ಕಾರ್ಯಕ್ರಮವನ್ನು ರೂಪಿಸಿದರು. ಮಾತೃಭೂಮಿಯ ಸೇವೆಗೆ ತಮ್ಮ ಜೀವನವನ್ನೇ ಮುಡುಪಾಗಿ ಇಟ್ಟ ಕಾರ್ಯಕರ್ತರ ತರಬೇತಿಗಾಗಿ ಒಂದು ಗುಪ್ತವಾದ ತರಬೇತಿ ಕೇಂದ್ರದ ರೂಪರೇಷೆಯನ್ನು ಹಾಕಿದರು. ಅದನ್ನು

0: ಭವಾನಿ ಮಂದಿರ ಎಂದು ಕರೆದರು. ಶ್ರೀ ಅರವಿಂದರಿಗೆ ಭಾರತವು ಒಂದು ತುಂಡು ಭೂಮಿಯಾಗಿರಲಿಲ್ಲ, ಅದೊಂದು ಶಕ್ತಿಯಾಗಿತ್ತು, ದೇವತೆಯಾಗಿತ್ತು. ಎಲ್ಲ ರಾಷ್ಟ್ರಗಳಿಗೂ ಒಂದೊಂದು ದೇವತೆ ಪ್ರತ್ಯೇಕ ಅಸ್ತಿತ್ವದಲ್ಲಿ ಇದ್ದು ಆ ರಾಷ್ಟ್ರದ ಜೀವನಕ್ಕೆ ಆಧಾರವಾಗಿರುತ್ತಾಳೆ. ಅವರನ್ನು ರಾಷ್ಟ್ರೀಯ ಪಕ್ಷದ ಮುಖಪತ್ರವಾದ ವಂದೇ ಮಾತರಂ ಪತ್ರಿಕೆ ಹೊಣೆ ಹೊರಲು ನೇಮಿಸಲಾಯಿತು. ಅದರಲ್ಲಿ ಬಂದ ಅವರ ಲೇಖನಗಳು ರಾಷ್ಟ್ರದ ಉದ್ದಕ್ಕೂ ಕಾಳ್ಗಿಚ್ಚಿನಂತೆ ರಾಷ್ಟ್ರೀಯ ಭಾವನೆಯನ್ನು ಹಬ್ಬಿಸಿತು. ಮುಂದೆ ರಾಷ್ಟ್ರೀಯ ಆಂದೋಲನವನ್ನು ಒಂದುಗೂಡಿಸಲು ಬಂಗಾಳ ಪ್ರಾಂತದ ತುಂಬೆಲ್ಲ ಪ್ರವಾಸ ಕೈಗೊಂಡು ಅನೇಕ ರಾಷ್ಟ್ರೀಯ ಪರಿಷತ್ತುಗಳಲ್ಲಿ ಭಾಷಣ ಮಾಡಿ ಸಂಘಟನಾ ಕಾರ್ಯವನ್ನು ಕೈಗೊಂಡರು. ನಮಗೆಲ್ಲ ತಿಳಿದಂತೆ ಶ್ರೀ ಅರವಿಂದರು 1910 ರಾಜಕೀಯ ಕ್ಷೇತ್ರದಿಂದ ನಿವೃತ್ತಿ ಹೊಂದಿ ಹಿರಿದಾದ ಆಧ್ಯಾತ್ಮಿಕ ಕ್ಷೇತ್ರವನ್ನು ಬಳಸಿಕೊಂಡು ಪಾಂಡಿಚೇರಿಗೆ ಹೋದರು. ರಾಜಕೀಯ ಆಂದೋಲನದ ನಾಯಕತ್ವವನ್ನು ಮುಂದೆ ಮಹಾತ್ಮ ಗಾಂಧಿಯವರು ವಹಿಸಿಕೊಂಡು ಶ್ರೀ ಅರವಿಂದರ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗಿ ದೇಶಕ್ಕೆ ಸ್ವರಾಜ್ಯವನ್ನು ತಂದುಕೊಟ್ಟರು. ಶ್ರೀ ಅರವಿಂದರು ಭಾರತದ ರಾಷ್ಟ್ರೀಯ ಆಂದೋಲನವನ್ನು ತತ್ವಜ್ಞಾನ ಮತ್ತು ಆಧ್ಯಾತ್ಮಿಕ ವಿಚಾರದ ಹಿನ್ನೆಲೆಯಲ್ಲಿ ಸಫಲವಾಗಿ ಮುಂದುವರಿಸಿರುವುದು ಅದ್ಭುತ ರಮ್ಯವಾಗಿದೆ. ಅವರು ತೇಜಪುಂಜ ಉಲ್ಕಾಪಾತದಂತೆ ಬೆಳಗಿ ಭಾರತದ ತರುಣರ ಮೇಲೆ ಒಂದು ಬಗೆಯ ಬಲಶಾಲಿಯಾದ ಪ್ರಭಾವವನ್ನು ಬೀರಿದರು. ಬಂಗಾಳದ ವಂಗಭಂಗ ವಿರೋಧಿ ಆಂದೋಲನವು ಇವರ ವಿಚಾರಧಾರೆಯ ಮೇಲೆ ಬಲವನ್ನು ಪಡೆದುಕೊಂಡಿತ್ತು. ಮುಂದೆ ಇದೇ ಮಹಾತ್ಮ ಗಾಂಧಿಯವರ ಆಂದೋಲನಕ್ಕೆ ನಾಂದಿಯಾಗಿತ್ತು.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಧೀಮಂತ ನಾಯಕ ಬಿಡಿ ಜತ್ತಿ ಅವರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 6:58 ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಾಳೆ ಸ್ವಾತಂತ್ರ್ಯೋತ್ಸವ. ಈ ಹಿನ್ನೆಲೆಯಲ್ಲಿ ಮುನ್ನಾ ದಿನವಾದ ಇಂದು ಭಾರತದ ರಾಷ್ಟ್ರಪತಿಗಳಾಗಿರುವ ದ್ರೌಪದಿ ಮುರ್ಮು ಅವರು ದೇಶದ ಜನತೆಯನ್ನು ಉದ್ದೇಶಿಸಿ ಮಾಡುವ ಪ್ರಸಾರ ಭಾಷಣ ಇನ್ನು ಕೆಲವೇ ಕ್ಷಣಗಳಲ್ಲಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಬಿತ್ತರಗೊಳ್ತಾ ಇದೆ.

ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ಇಂದು ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರವನ್ನು ಉದ್ದೇಶಿಸಿ ಮಾಡುವ ಪ್ರಸಾರ ಭಾಷಣ ಇದೀಗ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ವೀರಪ್ಪ ನಾಯ್ಕ ಚಿತ್ರದಿಂದ ಆಯ್ದ ಗೀತೆಯನ್ನು ಇದುವರೆಗೆ ಕೇಳಿದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಈ ಗೀತೆ ಇತ್ತು. ಎಸ್ ನಾರಾಯಣ ಈ ಗೀತೆಯನ್ನು ಬರೆದಿದ್ರು, ರಾಜೇಶ್ ರಾಮನಾಥ್ ಅವರ ಸಂಗೀತ. ಕೇಳ್ತಾ ಇದ್ರಿ ಸ್ನೇಹಿತರೆ, ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ರಾಷ್ಟಪತಿ ಭವನದಲ್ಲಿ ಐಜಿಆರ್ಎಂಎಸ್ ಭೋಪಾಲ್ ದಕ್ಷಿಣ ಮಧ್ಯ ವಲಯ ಸಾಂಸ್ಕೃತಿಕ ಕೇಂದ್ರ ಮತ್ತು ಸಂಗೀತ ನಾಟಕ ಅಕಾಡೆಮಿಯ ಕಲಾವಿದರ ತಂಡದೊಂದಿಗೆ ಸಂವಾದ ನಡೆಸಿದರು. ಈ ಕಲಾವಿದರು ತಯಾರಿಸಿರುವಂತಹ ಕಲಾಕೃತಿಗಳನ್ನು ನಾಳೆ ರಾಷ್ಟಪತಿ ಭವನದಲ್ಲಿ ನಡೆಯಲಿರುವ ಸ್ವಾತಂತ್ರ್ಯ ದಿನಾಚರಣೆ ಸ್ವಾಗತ ಸಮಾರಂಭದಲ್ಲಿ ಪ್ರದರ್ಶಿಸಲಾಗುತ್ತದೆ. ಭಾರತದ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಭವಿಷ್ಯದ ತಂತ್ರಜ್ಞಾನಕ್ಕೆ ತಕ್ಕಂತೆ ನುರಿತ ಮಾನವ ಸಂಪನ್ಮೂಲವನ್ನು ರೂಪಿಸುವ ಆಟೋಮೋಟಿವ್ ಕೌಶಲ್ಯ ಅಭಿವೃದ್ಧಿ ಮಂಡಳಿಯ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆಯನ್ನು ಕೇಂದ್ರ

ಸ್ಪರ್ಧಾತ್ಮಕತೆ ಹೆಚ್ಚಿಸುವುದು ಮತ್ತು ಜಾಗತಿಕ ವೇದಿಕೆಯಲ್ಲಿ ಭಾರತದ ಸ್ಥಾನವನ್ನು ಮತ್ತಷ್ಟು ಬಲಪಡಿಸುವುದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲು ನವದೆಹಲಿಯಲ್ಲಿ ಇಂದು ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಚಾಮರಾಜನಗರದಲ್ಲಿ ಬಿಜೆಪಿ ಯುವ ಮೋರ್ಚಾದಿಂದ ತಿರಂಗ ಯಾತ್ರೆ ನಡೆಯಿತು. ಶ್ರೀ ಚಾಮರಾಜೇಶ್ವರ ದೇಗುಲದಿಂದ ಆರಂಭಗೊಂಡಂತಹ ಜಾಥಾದಲ್ಲಿ ಬಿಜೆಪಿ ಕಾರ್ಯಕರ್ತರು ತ್ರಿವರ್ಣ ಧ್ವಜ ಹಿಡಿದು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚಾರ ನಡೆಸಿದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಿಎಸ್ಎನ್ಎಲ್ ನೆಟ್ವರ್ಕ್ ಸೇವೆಗಳ ಸಮಸ್ಯೆ ತಕ್ಷಣವೇ ಸರಿಪಡಿಸಿರುವಂತೆ ಬಿಎಸ್ಎನ್ಎಲ್ ಅಧಿಕಾರಿಗಳಿಗೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸೂಚನೆ ನೀಡಿದ್ದಾರೆ. ಕೇಂದ್ರ ಸರ್ಕಾರದ 4G ಸ್ಯಾಚುರೇಷನ್ ಯೋಜನೆ ಅಡಿಯಲ್ಲಿ ಜಿಲ್ಲೆಯಲ್ಲಿ ಎದುರಾಗಿದ್ದಂತಹ ಹಲವಾರು ಅಡೆತಡೆಗಳನ್ನು ನಿವಾರಿಸಿ ಈಗಾಗಲೇ 200ಕ್ಕೂ ಹೆಚ್ಚು ನೂತನ ಟವರ್ಗಳು ಯಶಸ್ವಿಯಾಗಿ ಕಾರ್ಯಾರಂಭ ಮಾಡಲು ಸತತ ಪ್ರಯತ್ನ ಮತ್ತು ಸಹಕಾರ ನೀಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳನ್ನು ರಾತ್ರಿ 10 ಗಂಟೆಗೆ ಕೇಳಲಿದ್ದೀರಿ.

ಹೌದು, ವಿಧ ವಿಧ ಸದಾ ಮುದ. ಹೌದು, ಇದು ವಿವಿಧ ಭಾರತಿ, ಕೇಳ್ತಾ ಇದ್ದೀರಿ ನೀವು. ಸ್ನೇಹಿತರೆ, ಈಗ ಸಮಯ ಆಗಿದೆ 8:04. ಇದು ಇಂದು ಶುಕ್ರವಾರ ಸ್ನೇಹಿತರೆ, ಇವತ್ತು ಯುವ ಧ್ವನಿಯ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ನಾವು ಯುವಧ್ವನಿ ಕಾರ್ಯಕ್ರಮದಲ್ಲಿ ನಿಮಗಾಗಿ, ಅಂದರೆ ಯುವಕರಿಗಾಗಿ, ಒಂದಿಷ್ಟು ವಿಷಯಗಳನ್ನು ನಾವು ಇಟ್ಕೊಂಡು ಬರ್ತೀವಿ, ಒಂದಿಷ್ಟು ವಿಚಾರಗಳನ್ನು ನಿಮ್ಮೆದುರು ಪ್ರಸ್ತಾಪ ಮಾಡ್ತೀವಿ. ಅಷ್ಟೇ ಅಲ್ಲ, ಸುಮಧುರವಾಗಿರುವಂತಹ ಗೀತೆಗಳನ್ನು ಈ ಕಾರ್ಯಕ್ರಮದಲ್ಲಿ ನಿಮಗಾಗಿ ಕೇಳಿಸ್ತೀವಿ. ಸ್ನೇಹಿತರೆ, ಯುವ ಜನರು ಅವರು ನಮ್ಮ ದೇಶದ ಪ್ರಮುಖ ಆಸ್ತಿ. ಇದು ನಾನು ಹೇಳೋ ಮಾತಲ್ಲ, ಈ ನಮ್ಮ ಭಾರತ ಕಂಡಂತಹ ಮಹಾನುಭಾವರೆಲ್ಲರೂ ಕೂಡ ಉದ್ಧರಿಸಿದಂತಹ ಉದ್ಧರಣೆಯೇ ಇದು ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಹೌದು, ಯುವಕರು ಇವತ್ತು ತಾವು ಜೆನ್ ಜಿ ಅಂತ ಹೆಮ್ಮೆಯಿಂದ ಕರೆಸ್ಕೊಳ್ತಾರೆ. ಆದರೆ ನೋಡಿ, ಎಷ್ಟೋ ಸಲ ಕೇಳ್ತೀವಿ ನಾವು, ಯುವಕರಿಗೆ ಏನು ಜವಾಬ್ದಾರಿ ಇದೆ, ಯುವಕರು ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ಸದಾ ಕಾಲ ಮೊಬೈಲ್ ಫೋನ್ನಲ್ಲೇ ಮುಳುಗು ಹೋಗಿಬಿಟ್ಟಿದ್ದಾರೆ, ಜವಾಬ್ದಾರಿ ಒಂದಿಷ್ಟು ಇಲ್ಲ, ದೇಶದ ಬಗ್ಗೆ ಅವರಿಗೆ ಚಿಂತನೆ ಇಲ್ಲ, ಇಂತಹ ಒಂದು ಸಾಲು ಸಾಲು ದೂರುಗಳು ಹಿರಿಯರ ಬಾಯಿಂದ ನಾವು ಕೇಳ್ತಾ ಇರ್ತೀವಿ. ನಿಜ, ಯುವಕರು ಸ್ವಾವಲಂಬಿಗಳಾಗಬೇಕು. ಯುವಕರು ಸ್ವಾವಲಂಬಿಗಳಾಗಬೇಕು ಅನ್ನೋದು ಮಹಾತ್ಮ ಗಾಂಧೀಜಿಯವರಿರ್ಬೋದು, ಜೊತೆಗೆ ಸ್ವಾಮಿ ವಿವೇಕಾನಂದರಿರ್ಬೋದು, ಇಂತಹ ಮಹನೀಯರು ಕಂಡಂತಹ ಕನಸು. ನಮ್ಮ ಭಾರತದ ಯುವಕರು ಸದಾ ಕಾಲ ಸ್ವಾವಲಂಬಿಗಳಾಗಿ ಬದುಕಬೇಕು, ಜೊತೆಗೆ ನಮ್ಮ ಭಾರತ ಆ ಕಾರಣದಿಂದಾಗಿ ಮುಂದೆ ಬರಬೇಕು ಅಂತ. ಸ್ನೇಹಿತರೆ, ನಿಮಗೆ ಗೊತ್ತಿರ್ಬೋದು, ನಮ್ಮ ಭಾರತ ಸರ್ಕಾರ ಕೂಡ ಅನೇಕ ಕೈಂಕರ್ಯಗಳನ್ನ ಕೈಗೊಳ್ತಾ ಇದೆ, ಅನೇಕ ಯೋಜನೆಗಳನ್ನ ಯುವಕರಿಗಾಗಿ ರೂಪಿಸಿದೆ. ಯಾಕೆ ಅಂತಂದ್ರೆ, ಯುವ ಜನರು ಸ್ವಾವಲಂಬಿಗಳಾಗಬೇಕು ಅನ್ನೋ ಕಾರಣಕ್ಕಾಗಿ. ಯಾಕೆಂದರೆ ಯುವಕರು ಸ್ವಾವಲಂಬಿಗಳಾಗಿ ಇದ್ದರೆ ಮಾತ್ರವೇ ಆ ದೇಶ ಸಮೃದ್ಧವಾಗಿರುತ್ತೆ, ಅಲ್ಲಿನ ಸಮಾಜ ಜೊತೆಗೆ ಅಲ್ಲಿನ ಒಂದು ಸ್ಥಿತಿಗತಿಗಳು ಬಲಿಷ್ಠವಾಗಿ ಇರೋದಕ್ಕೆ ಸಾಧ್ಯ. ಏನಂತೀರಿ ಸ್ನೇಹಿತರೆ? ಇವತ್ತು ಯುವಕರು ಹೇಗೆ ಸ್ವಾವಲಂಬಿಗಳಾಗಬಹುದು, ಅವರಿಗೆ ಸ್ವಾವಲಂಬಿಗಳಾಗಿ ಬದುಕೋದಕ್ಕೆ ಯಾವೆಲ್ಲ ಮಾರ್ಗ ಇದೆ, ಒಂದು ವೇಳೆ ನೀವು ಕೆಳಗರು ಯುವಕರಾಗಿದ್ದರೆ ವಿಚಾರವನ್ನು ವಿನಿಮಯ ಮಾಡಿಕೊಳ್ಳಿ. ನಮ್ಮ ಜೊತೆಗೆ ಸಂದೇಶ ನಮಗೆ ತಲುಪಲಿ. ಸಂಖ್ಯೆ 9483091029, ಇದು ನಮ್ಮ ವಾಟ್ಸಪ್ ಸಂಖ್ಯೆ. ಹಾಗೆಯೇ ಒಂದಿಷ್ಟು ವಿಚಾರಗಳನ್ನ ನಾನು ಕೂಡ ಹೇಳ್ತೀನಿ, ಹೇಗೆ ಯುವಕರು ಸ್ವಾವಲಂಬಿಗಳಾಗಬೇಕು.

ಹಾಕಬೇಕು. ಒಂದು ವೇಳೆ ನೀವು ಹಿರಿಯ ನಾಗರಿಕರಾಗಿದ್ದರೆ, ನಿಮ್ಮ ಮನೆಯಲ್ಲಿ ಯುವಕರಿದ್ದರೆ ಖಂಡಿತವಾಗಿ ಕೂಡ ಈ ಎಲ್ಲ ಸಂಗತಿಗಳನ್ನ ಅವರೊಂದಿಗೂ ಕೂಡ ವಿನಿಮಯ ಮಾಡಿಕೊಳ್ಳಿ. ಮೊದಲಿಗೆ ಒಂದು ಗೀತೆಯನ್ನು ಕೇಳ್ಕೊಂಡು ಬರೋಣ, ಅದಾದ ನಂತರದಲ್ಲಿ ನಮ್ಮ ಮಾತನ್ನು ಮುಂದುವರೆಸೋಣ. ಬಲರಾಮನ ದಿನಗಳು ಈ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಬಿತ್ತರಿಸ್ತಾ ಇದ್ದೇವೆ. ಸಂಜಿತ್ ಹೆಗಡೆ ಹಾಗೂ ಪುಣ್ಯ ಸೆಲ್ವಾ ಈ ಗೀತೆಗೆ ಧ್ವನಿಯಾಗಿದ್ದಾರೆ. ಜಯಂತ್ ಕೈಕಣಿ ಬರೆದಿರುವಂತಹ ಗೀತೆ ಇದು. ಸಂತೋಷ್ ನಾರಾಯಣ್ ಅವರ ಸಂಗೀತ ನಿರ್ದೇಶನ.

0: ಸ್ನೇಹಿತರೆ, ಯುವಧ್ವನಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಯುವಕರು ಸ್ವಾವಲಂಬಿಗಳಾಗಬೇಕು ಅನ್ನೋ ವಿಚಾರವನ್ನ ಇಟ್ಟುಕೊಂಡು ಇವತ್ತು ಮಾತನಾಡ್ತಾ ಇದ್ದೀವಿ. ಯುವಕರು ಸ್ವಾವಲಂಬಿಗಳಾಗಿರಬೇಕು ಅನ್ನೋದು ನಮ್ಮ ಪ್ರಾಚೀನ ಭಾರತದ ಪರಿಕಲ್ಪನೆಯೂ ಕೂಡ ಆಗಿತ್ತು. ಒಂದು ಮಾತು ಸಂಸ್ಕೃತದಲ್ಲಿದೆ, ಏನಂದ್ರೆ, ಉದ್ಯೋಗಿನಂ ಪುರುಷ ಸಿಂಹಂ ಉಪೈತಿ ಲಕ್ಷ್ಮೀ ದೈವೇನ ದೇಯಮಿತಿ ಕಾ ಪುರುಷಾ ವದಂತಿ ದೈವಂ ನಿಹತ್ಯ ಕುರು ಪೌರುಷಮಾತ್ಮಶಕ್ತಿಯ ಯತ್ನೇ ಕೃತೆ ಯದಿ ನ ಸಿದ್ಧ್ಯತಿ ಕೋತ್ರ ದೋಷ. ಈ ಮಾತಿನರ್ಥ, ಯಾರು ನಿರಂತರವಾಗಿ ಪ್ರಯತ್ನದಲ್ಲಿ ಇರ್ತಾರೆ, ಅಂದರೆ ಸತತವಾಗಿ ತಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ, ಪ್ರಯತ್ನಶೀಲರಾಗಿರ್ತಾರೆ, ಅಂಥವರನ್ನು ಮಾತ್ರ ಲಕ್ಷ್ಮಿ ಅಂದರೆ ಸಂಪತ್ತು ಹುಡುಕಿಕೊಂಡು ಬರುತ್ತೆ. ಕೆಲವರು ನೋಡಿ ಹೀಗಿರ್ತಾರೆ, ದೈವವೇ ಕೊಡಲಿ, ನಾವೇನು ಮಾಡೋದಿದೆ, ಏನಾದರೂ ಕೊಟ್ಟರೆ ಆಹಾ ಅದೃಷ್ಟ ಒಲಿತು, ದೈವವೇ ನಮಗೆ ಒಲಿದು ಬಿಡ್ತು ಅಂತ ಹೇಳಿ ಅಂದುಕೊಂಡು ಬಿಡ್ತಾರೆ. ಆದರೆ ತಮ್ಮ ಪ್ರಯತ್ನವನ್ನು ಅವರು ನಂಬೋದಿಲ್ಲ. ಆದರೆ ಅದು ಖಂಡಿತವಾಗಿಯೂ ಕೂಡ ಸರಿಯಲ್ಲ. ಹಾಗಾಗಿ ದೈವ ಕೊಡುತ್ತೆ ಅಥವಾ ದೈವ ಕೊಟ್ಟಿತು ಅನ್ನೋದನ್ನು ಬದಿಗಿಟ್ಟು ಪ್ರಯತ್ನವನ್ನು ಮಾತ್ರ ಮಾಡಬೇಕು, ಪ್ರಯತ್ನವನ್ನು ಮಾತ್ರ ಒಬ್ಬ ಮನುಷ್ಯ ನೆಚ್ಚಿಕೊಳ್ಳಬೇಕು. ಒಂದು ವೇಳೆ ಪ್ರಯತ್ನವನ್ನು ಮಾಡಿಯೂ ಕೂಡ ಆ ಕಾರ್ಯದಲ್ಲಿ ಯಶಸ್ವಿಯಾಗಿಲ್ಲ ಅಂತಂದರೆ ಆತನ ದೋಷ ಯಾವುದೂ ಇರೋದಿಲ್ಲ ಅಂತ ಈ ಮಾತು ಹೇಳ್ತಾ ಇದೆ. ಆಹಾ, ಎಷ್ಟು ಸೊಗಸಾಗಿದೆಯಲ್ಲ ಈ ಸುಭಾಷಿತ. ಹೌದು ಸ್ನೇಹಿತರೆ, ಇದು ಬಹಳ ಹೆಚ್ಚಾಗಿ ನಮ್ಮ ಯುವಕರಿಗೆ ಇದು ಹೇಳಿರುವಂತಹ ಅಂಶ ಅಂತ ನನಗನ್ಸುತ್ತೆ. ಯಾಕೆ ಅಂತಂದರೆ, ನಮ್ಮ ಯುವಕರು ಎಷ್ಟೋ ಸಲ ಪ್ರಯತ್ನವನ್ನೇ ಮಾಡದೆ ಏನೋ ಒಂದು ರೀತಿಯಿಂದ ಮ್ಯಾಜಿಕ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ಬಿಡ್ತಾರೆ ಅನೇಕರು. ಅವರಿಗೆ ವಾಸ್ತವದ ಪರಿಜ್ಞಾನ ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಮನೆಯಲ್ಲಿರುವಂತಹ ಹಿರಿಯರಿರ್ಬೋದು ಅಥವಾ ಶಾಲೆಯಲ್ಲಿ ವಿದ್ಯೆಯನ್ನು ಕಲಿಸಿದಂತಹ ಗುರುಗಳಿರ್ಬೋದು, ಮಾರ್ಗದರ್ಶನವನ್ನು ಕೊಡುವಂಥವರು ಇಂತಹ ಉಕ್ತಿಗಳನ್ನು ಹೇಳಿ ಅವರಿಗೆ ಒಂದಿಷ್ಟು ಸ್ಫೂರ್ತಿಯನ್ನು ಖಂಡಿತವಾಗಿ ಕೂಡ ಕೊಡಬೇಕಾಗತ್ತೆ, ಕೊಡುವಂತಹ ಕಾರ್ಯ. ಆದರೆ ಪ್ರಯತ್ನಶೀಲರಾಗ್ತಾರೆ ನಮ್ಮ ಯುವಕರು. ಮೊದಲನೇದಾಗಿ ನಾವು ಹೇಳಬೇಕಾಗಿದ್ದು ಇಷ್ಟೇ, ನಮ್ಮ ಯುವಕರು ಸ್ವಾವಲಂಬಿಗಳಾಗಬೇಕು ಅಂತಂದರೆ ಮೊಟ್ಟ ಮೊದಲ ಹೆಜ್ಜೆ ಏನು ಅಂತಂದರೆ ಅವರು ಪ್ರಯತ್ನಶೀಲರಾಗಿ ಇರಬೇಕು. ಏನಂತೀರಿ? ಬನ್ನಿ ಮುಂದಿನ ಗೀತೆಯನ್ನು ಕೇಳೋಣ. ಮೂಡಿ ಬರ್ತಾ ಇದೆ ಜಸ್ಕರಣ್ ಸಿಂಗ್ ಅವರ ಧ್ವನಿಯಲ್ಲಿ, ಕಲ್ಟ್ ಚಿತ್ರದಿಂದ ಆಯ್ದ ಒಂದು ಗೀತೆ. ಈ ಗೀತೆಗೆ ಜಸ್ಕರಣ್ ಸಿಂಗ್ ಅವರೊಂದಿಗೆ ಪೃಥ್ವಿ ಭಟ್ ಅವರು ಕೂಡ ಧ್ವನಿ ನೀಡಿದ್ದಾರೆ. ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನದಲ್ಲಿ ಈ ಗೀತೆಯನ್ನು ಕೇಳುವುದಕ್ಕಿಂತ ಮುನ್ನ ಒಂದು ವಾಣಿಜ್ಯ ಪ್ರಕಟಣೆಯನ್ನು ಕೇಳೋಣ. ಅದಾದ ನಂತರದಲ್ಲಿ ಈ ಗೀತೆ ಪ್ರಸಾರವಾಗುತ್ತೆ.
1: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.

ಸ್ವಾವಲಂಬನೆ ಅಂತಂದ್ರೆ ಏನು ಅಂದ್ರೆ, ನಾವೆಲ್ಲ ವಿಚಾರ ಮಾಡ್ತೀವಿ ತನ್ನ ಕಾಲ ಮೇಲೆ ತಾನು ನಿಂತುಕೊಡೋದೇ ಸ್ವಾವಲಂಬನೆ. ಅಂದ್ರೆ ತನ್ನ ಅಗತ್ಯಕ್ಕೋಸ್ಕರವಾಗಿ ಬೇರೆಯವರ ಮೇಲೆ ಆತ ಅವಲಂಬಿತರಾಗಿರಬಾರದು. ನಮ್ಮ ದೇಶದ ಯುವಕರು ಹೀಗೆ ತಮ್ಮ ಕಾಲ ಮೇಲೆ ತಾವು ನಿಂತುಕೊಂಡ್ರೆ ನಮ್ಮ ದೇಶ ಪ್ರಗತಿ ಆಗೋದಕ್ಕೆ ಅದು ಮೊದಲ ಹೆಜ್ಜೆ ಅಂತ ನಮ್ಮ ಮಹನೀಯರೆಲ್ಲ ಕೂಡ ಕನಸು ಕಂಡಿದ್ರು. ಸ್ವಾತಂತ್ರ್ಯ ಸಿಕ್ಕಿ ಅನೇಕ ವರ್ಷಗಳಾಗಿದೆ, ಆದರೆ ಇವತ್ತು ನಮ್ಮ ಯುವಕರ ಕಥೆ ಏನಾಗಿದೆ? ನಿಜಕ್ಕೂ ಸ್ವಾವಲಂಬಿಗಳಾಗಿದ್ದಾರಾ ಅನ್ನೋದನ್ನು ಗಂಭೀರವಾಗಿ ಸ್ವಾತಂತ್ರ್ಯ ದಿನದ ಹಿನ್ನೆಲೆಯಲ್ಲಿ ನಾವು ಖಂಡಿತವಾಗಿಯೂ ಕೂಡ ವಿಚಾರ ಮಾಡತಕ್ಕದ್ದೇ. ಸ್ವಾವಲಂಬನೆ ಅಂತಂದ್ರೆ ಅದು ಕೇವಲ ಆರ್ಥಿಕ ಸ್ವಾವಲಂಬನೆ ಅಂತ ಅಷ್ಟೇ ಅಂದ್ಕೋಬೇಡಿ ಸ್ನೇಹಿತರೆ. ಮಾನಸಿಕ ಸ್ವಾವಲಂಬನೆ ಇರುತ್ತೆ, ಬೌದ್ಧಿಕವಾದಂತಹ ಸ್ವಾವಲಂಬನೆ ಇರುತ್ತೆ. ಅಂದರೆ ಯಾವುದಾದ್ರೂ ಒಂದು ನಿರ್ಧಾರವನ್ನು ತೆಗೆದುಕೊಡುವಂತಹ ಸಾಮರ್ಥ್ಯ ಇರುತ್ತಲ್ಲ, ಆ ಸಾಮರ್ಥ್ಯವೂ ಕೂಡ ಬಹಳ ಬಹಳ ಮುಖ್ಯ ಆಗಿರುತ್ತೆ. ನನಗೆ ಎಷ್ಟೋ ಸಲ ಅನಿಸುತ್ತೆ ನಮ್ಮ ಯುವಕರು ಹೆಚ್ಚಾನೆಚ್ಚಾಗಿ ಮೊಬೈಲ್ ಫೋನ್ಗಳಲ್ಲಿ ಬರುವಂತಹ ರೀಲ್ಸ್ಗಳಿರ್ಬೋದು ಅಥವಾ ಇನ್ಯಾವುದೋ ಆ್ಯಪ್ಗಳ ಜಾಲಗಳಲ್ಲಿ ಸಿಲುಕಿ ಹಾಕಿಕೊಂಡು ಬಿಟ್ಟಿದ್ದಾರೆ ಯೋಚನಾ ಸಾಮರ್ಥ್ಯವನ್ನು ಅಥವಾ ಯಾವುದಾದ್ರೂ

ಒಂದು ವಿಷಯದ ಕುರಿತಂತೆ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಮರ್ಥ್ಯವನ್ನು ಬಹುತೇಕವಾಗಿ ಅವರು ಕಳೆದುಕೊಳ್ತಾ ಇದ್ದಾರಾ ಅನ್ನುವಂತಹ ಆತಂಕ ಬಹುಶಃ ನನಗಷ್ಟೇ ಅಲ್ಲ, ನಿಮ್ಮಲ್ಲೂ ಕೂಡ ಅನೇಕರಿಗೆ ಇರಬಹುದು. ನೋಡಿ, ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಯುವಕರಿಗೆ ಕರೆಯನ್ನು ಕೊಡ್ತಾರೆ, ನಿಮ್ಮ ಕಾಲಿನ ಮೇಲೆ ನೀವು ನಿಲ್ಲಿ, ಇಡೀ ಪ್ರಪಂಚವೇ ನಿಮ್ಮ ಕೈಯಲ್ಲಿ ಇರುತ್ತೆ. ಆಹಾ, ಎಷ್ಟು ಅದ್ಭುತವಾದಂತಹ ಮಾತಿದು. ಯುವಕರು ಕೇಳಿಸ್ಕೊಂಡು ಸ್ಫೂರ್ತಿಯನ್ನು ಪಡ್ಕೊಳ್ಬೋದು ಕೂಡ. ಆದರೆ ನೋಡಿ, ನಮ್ಮ ಯುವಕರಿಗೆ ಎಷ್ಟೋ ಸಲ ಇವ್ಯಾವುದೂ ಕೂಡ ಬೇಕಾಗಿರೋದಿಲ್ಲ. ಅವರೆಲ್ಲ ಕೂಡ ತಾತ್ಕಾಲಿಕವಾಗಿ ಏನು ಅವರಿಗೆ ಖುಷಿಯನ್ನು ಕೊಡ್ತಾ ಇರುತ್ತೆ ಅಂತಹ ಸಂಗತಿಗಳಿಗೋಸ್ಕರವಾಗಿ ಇಂಟರ್ನೆಟ್ ಯುಗದಲ್ಲಿ ಅವರು ಮರೆಯಾಗಿ ಬಿಟ್ಟಿದ್ದಾರೆ. ಹೌದು, ಆರ್ಥಿಕ ಸ್ವಾವಲಂಬನೆ ಆಗಬೇಕು, ಜೊತೆಗೆ ಮಾನಸಿಕವಾಗಿ ಅಥವಾ ಬೌದ್ಧಿಕವಾಗಿ ಕೂಡ ಅವರಿಗೆ ಒಂದು ಸ್ವಾವಲಂಬನೆ ಅನ್ನುವಂಥದ್ದು ಅವರಲ್ಲಿ ಇರಬೇಕು, ಜೊತೆಗೆ ಸಾಮಾಜಿಕವಾದಂತಹ ಒಂದಿಷ್ಟು ಜವಾಬ್ದಾರಿ ಅವರಲ್ಲಿ ಬರಬೇಕು. ಈ ಮೂರು ಅಂಶಗಳು ಕೂಡ ಒಂದು ಸ್ವಾವಲಂಬನೆ, ಯುವಕರಲ್ಲಿ ಸ್ವಾವಲಂಬನೆ ಅಂತಂದಾಗ ಬಹಳ ಮುಖ್ಯ ಅಂತ ನನಗೆ ಅನಿಸುತ್ತೆ. ಒಂದೊಂದಾಗಿ ಒಂದಿಷ್ಟು ವಿಚಾರಗಳನ್ನು ಮಾತಾಡ್ತಾ ಸಾಗೋಣ. ಇವತ್ತಿನ ಯುವಧ್ವನಿ ಕಾರ್ಯಕ್ರಮದಲ್ಲಿ ನೀವು ಕೂಡ ನಿಮ್ಮ ಅಭಿಪ್ರಾಯಗಳನ್ನು ಸಂದೇಶದ ಮೂಲಕವಾಗಿ ತಿಳಿಸ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆ 9948309219. ಸ್ನೇಹಿತರೆ, ಯುವಧ್ವನಿ ಕಾರ್ಯಕ್ರಮದಲ್ಲಿ ಇನ್ನೊಂದು ಗೀತೆಯನ್ನು ಕೇಳುವಂತಹ ಸಮಯ ಇದು. ಕರಾವಳಿ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ, ಪ್ರಮೋದ ಮರವಂತೆ. ಈ ಗೀತೆಯನ್ನು ಬರೆದಿದ್ದಾರೆ ಸಚಿನ್ ಬಸರೂರು ಅವರ ಸಂಗೀತ ಪರಿಕಲ್ಪನೆಯಲ್ಲಿ. ಗೀತೆಯನ್ನು ಹಾಡಿದ್ದಾರೆ ಸಿದ್ದ ಶ್ರೀರಾಮ್ ಅವರು.

ಸ್ನೇಹಿತರೆ, ಹೌದು, ಯುವಕರು ಸ್ವಾವಲಂಬಿಗಳಾಗಬೇಕು ಅನ್ನುವಾಗ ಮೊದಲಿಗೆ ನಮಗೆ ವಿಚಾರ ಬರೋದು ಆರ್ಥಿಕವಾಗಿ ಅವರು ಸ್ವಾವಲಂಬಿಗಳಾಗಬೇಕು. ಯಾಕೆಂದರೆ ಒಂದು ಯಾವುದೇ ಒಂದು ಮನೆಯಲ್ಲಿ ಯುವಕರಾದವರು ಸದಾಕಾಲ ದುಡಿತಾ ಇರಬೇಕು. ಅಂದರೆ ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಹೇಳ್ತಾರಲ್ಲ, ಅಂದರೆ ಇಲ್ಲಿ ಯಾರು ಸಬಲರಾಗಿರ್ತಾರೆ ಅಂತಹ ಯುವಕರು ಅವರ ವಿದ್ಯಾರ್ಹತೆ ಅನುಗುಣವಾಗಿ ಅವರು ಕೆಲಸ ಕಾರ್ಯಗಳಲ್ಲಿ ತೊಡಸ್ಕೊಂಡಾಗ ಮಾತ್ರವೇ ಅದೊಂದು ಮನೆಗೆ ಭೂಷಣ ಅನ್ನೋದು ನಮ್ಮೆಲ್ಲರ ಭಾವನೆ ಕೂಡ ಆಗಿರುತ್ತೆ. ಆ ದೃಷ್ಟಿಯಿಂದ ಆರ್ಥಿಕವಾಗಿ ಯುವಕರು ಸ್ವಾವಲಂಬಿಗಳಾಗಬೇಕು. ಹೇಗಾಗಬೇಕು? ಅನೇಕ ಮಾರ್ಗಗಳಿದ್ದಾವೆ. ಇವತ್ತು ನಾವು ಡಿಜಿಟಲ್ ಯುಗ ಅಂತ ನಾವು ಕರಿತೀವಿ. ಇಂಟರ್ನೆಟ್ನ ಒಂದು ಕ್ರಾಂತಿಯೇ ಆಗಿದೆ. ಹಾಗಾಗಿ ಈ ಒಂದು ಡಿಜಿಟಲ್ ಯುಗದಲ್ಲಿ ಇಂಟರ್ನೆಟ್ಗಳನ್ನು ಬಳಸಿಕೊಂಡು ಯುವಕರು ಮನೆಯಲ್ಲೇ ಕುಳಿತು ಜಾಗತಿಕ ಮಟ್ಟದಲ್ಲಿ ಆದಾಯವನ್ನು ಗಳಿಸಬಹುದು. ಅದಕ್ಕೆ ನೂರಾರು ಅವಕಾಶಗಳು ನಮ್ಮ ನಡುವೆಯೇ ಇದೆ. ಏನಂತೀರಿ? ಕೆಲವೊಂದು ಉದಾಹರಣೆಗಳನ್ನ ನಾನಿಲ್ಲಿ ಕೊಡಬಹುದು, ಹಂಚಿಕೊಳ್ಬಹುದು ಕೂಡ. ಫ್ರೀಲಾನ್ಸಿಂಗ್ ಅಂತ ಹೇಳ್ಬೋದಲ್ಲ, ಗ್ರಾಫಿಕ್ ಡಿಸೈನಿಂಗ್ ಇರ್ಬೋದು, ವಿಡಿಯೋ ಎಡಿಟಿಂಗ್ ಇರ್ಬೋದು, ವೆಬ್ ಡೆವಲಪ್ಮೆಂಟ್ ಇರ್ಬೋದು, ಕಾಂಟೆಂಟ್ ರೈಟಿಂಗ್ ಸ್ಕಿಲ್ಗಳು ಇವೆಲ್ಲ ಇದ್ದರೆ ಅಪ್ವರ್ಕ್ ಅಥವಾ ಫಿವರ್ನಂತಹ ಜಾಗತಿಕ ವೇದಿಕೆಗಳಲ್ಲಿ ಸ್ವತಂತ್ರವಾಗಿ ಕೆಲಸವನ್ನು ಮಾಡಬಹುದು ಯುವಕರು. ಇನ್ನು ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸಾಮಾಜಿಕ ಜಾಲತಾಣಗಳು, ಅದು ಫೇಸ್ಬುಕ್ ಇರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಇರ್ಬೋದು, ಇಂತಹ ಸೋಷಿಯಲ್ ಮೀಡಿಯಾ ಇವುಗಳ ನಿರ್ವಹಣೆಯನ್ನು ಮಾಡುವಂಥದ್ದು ಕೂಡ ಒಂದು ಉದ್ಯೋಗ ಆಗಿದೆ ಈಗಿನ ಕಾಲದಲ್ಲಿ. ಅಷ್ಟೇ ಅಲ್ಲ, ಆ ಒಂದು ಸಾಮಾಜಿಕ ಮಾಧ್ಯಮಗಳನ್ನು ಬಳಸಿಕೊಂಡು ಕೂಡ ಬೇಕಾದಷ್ಟು ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅನೇಕರು. ನಾವು ನಿರ್ವಹಿಸಬಹುದು, ಯುವಕರು ನಿರ್ವಹಿಸಬಹುದು, ಅದನ್ನು ಕೂಡ ನಾವು ಗಮನಿಸಬಹುದು. ಜೊತೆಗೆ SEO ಅಂತ ಕರಿತೀವಿ, ಗೂಗಲ್ ಜಾಹೀರಾತುಗಳ ನಿರ್ವಹಣೆ, ಇವೆಲ್ಲವೂ ಕೂಡ ಇವತ್ತು ಅಂತಾರಾಷ್ಟ್ರೀಯ ಉದ್ಯಮವಾಗಿ ಮಾರ್ಪಟ್ಟಿದೆ. ಬಹಳ ವಿಶೇಷವಾಗಿ ನಾವು ಮನೆಯಲ್ಲಿ ಮಾಡ್ತೀವಿ ಅಂತಂದ್ರೂ ಕೂಡ ಈ ಮನೆಯಲ್ಲಿ ನಾವು ಇಂಟರ್ನೆಟ್ ಮೂಲಕವಾಗಿ ಮಾಡುವಂತಹ ಇಂತಹ ಏನು ಮಾರ್ಕೆಟಿಂಗ್ ಇದೆ ವ್ಯವಸ್ಥೆ, ಇದು ಜಾಗತಿಕ ಮಟ್ಟದಲ್ಲಿ ನಡೀತಾ ಇರುತ್ತೆ. ಇದನ್ನು ಕೂಡ ನಾವು ಗಮನಿಸಬೇಕು. ಇನ್ನಷ್ಟು ಸಂಗತಿಗಳನ್ನ ನಿಮ್ಮ ಜೊತೆಗೆ ಹಂಚಿಕೊಳ್ತೇನೆ. ಅದರದಕ್ಕಿಂತ ಮುನ್ನ ಇನ್ನೊಂದು ಗೀತೆಯನ್ನು ಕೇಳುವಂತಹ ಹೊತ್ತಿದು. ಸಂಜಿತ್ ಹೆಗಡೆ ಹಾಗೂ ಹರ್ಷಿಕಾ ದೇವನಾಥ್ ಅವರ ಯುಗಲ ಧ್ವನಿಗಳಲ್ಲಿ ಮೂಡಿ ಬರ್ತಾ ಇದೆ. ಲ್ಯಾಂಡ್ ಲಾರ್ಡ್ ಚಿತ್ರದಿಂದ ಆಯ್ದ ಒಂದು ಗೀತೆ, ನಾಗಾರ್ಜುನ ಶರ್ಮಾ ಬರೆದಿರುವಂತಹ ಗೀತೆ, ಅಜನೀಶ್ ಲೋಕನಾಥ್ ಅವರ ಸಂಗೀತ ಸಂಯೋಜನೆಯಲ್ಲಿ.

ಹೌದು, ಯುವಕರು ಸ್ವಾವಲಂಬಿಗಳಾಗಬೇಕು ಅಂತಂದ್ರೆ ಮೊದಲಿಗೆ ನಮಗೆ ನೆನಪಾಗುವುದು ಆರ್ಥಿಕವಾಗಿ ಅವರು ಸ್ವಾವಲಂಬಿಗಳಾಗಬೇಕು. ನಮ್ಮಲ್ಲಿ ಒಂದು ಮಾತಿದೆ ಏನು ಅಂತಂದ್ರೆ, ಕ್ಷಣಶಃ ಕಣಶಶ್ಚೈವ ವಿದ್ಯಾಮರ್ಥಂಚ ಸಾಧಯೇತ್. ಅಂದ್ರೆ ನಾವು ವಿದ್ಯೆಯನ್ನ ಸಂಪಾದನೆ ಮಾಡಬೇಕು, ವಿದ್ಯೆಯನ್ನ ಜ್ಞಾನವನ್ನ ಅರ್ಜನೆ ಮಾಡಬೇಕು ಅಂತಂದಾಗ ಒಂದೊಂದು ಕ್ಷಣವೂ ಕೂಡ ನಮಗೆ ಬಹಳ ಮಹತ್ವವಾಗಿರುತ್ತೆ. ಆ ಒಂದೊಂದು ಕ್ಷಣವನ್ನು ಕೂಡ ಕೂಡಿಟ್ಟು ಅದನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಂಡು ವಿದ್ಯಾರ್ಜನೆಯನ್ನು ಮಾಡಬೇಕು. ಅದೇ ಥರದಲ್ಲಿ ಧನಾರ್ಜನೆಯನ್ನು ಮಾಡಬೇಕಾದ್ರೆ, ಹಣವನ್ನು ಸಂಪಾದನೆ ಮಾಡಬೇಕಾದ್ರೂ ಕೂಡ ಒಂದೊಂದು ಕಣವೂ ಕೂಡ ನಮಗೆ ಮುಖ್ಯ ಆಗಿರುತ್ತೆ. ಹನಿ ಹನಿ ಸೇರಿದರೆ ಹಳ್ಳ ಅಂತ ಹೇಳ್ತಾರಲ್ಲ, ಹಾಗೆ ಗಳಿಸಬೇಕಾದಂತಹ ಒಬ್ಬ ವ್ಯಕ್ತಿ ಆತ ಚಿಕ್ಕ ಚಿಕ್ಕದನ್ನು ಕೂಡ ಅವನು ನೆಗ್ಲೆಕ್ಟ್ ಮಾಡದೇನೆ ಅದನ್ನು ಕೂಡಿಟ್ಟುಕೊಂಡು ಅವನು ಸಂಪಾದನೆಯನ್ನು ಮಾಡಬೇಕು ಅಂತ. ಬಹುಶಃ ಈ ಒಂದು ಲೈನ್, ಈ ಒಂದು ಸಾಲು, ಇದು ನಮ್ಮ ಯುವಕರಿಗೆ ಮಾರ್ಗದರ್ಶಿಯಾಗಿ ಇರಬೇಕು ಅಂತ ನನಗನ್ಸುತ್ತೆ. ಯಾಕೆಂದರೆ ಎಷ್ಟೋ ಸಲ ನಾವು ನೋಡ್ತೀವಿ ಈ ಒಂದು ವ್ಯರ್ಥ ಮಾಡುವಂತಹ ವಿಷಯದಲ್ಲಿ ಸದಾಕಾಲ ಯುವಕರ ಮನೋಭಾವನೆ ಇರುತ್ತಲ್ಲ, ಅದು ಒಂದು ರೀತಿಯಲ್ಲಿ ಅಸಡ್ಡೆ. ಯಾಕೆಂದರೆ ಇದರಿಂದ ಏನಾಗಬೇಕು ಅಂತ ವಿಚಾರ ಮಾಡುವವರೇ ಹೆಚ್ಚು ಯುವಕರಲ್ಲಿ. ಹಾಗಾಗಿ ಇಂತಹ ಒಂದು ಅಸಡ್ಡೆಯ ಅಥವಾ ವ್ಯರ್ಥವನ್ನು ಮಾಡುವಂತಹ ಮನೋಭಾವನೆ ಅದನ್ನು ಬೆಳೆಸ್ಕೊಳ್ಬಾರ್ದು. ಯಾರು ಸ್ವಾವಲಂಬಿಗಳಾಗ್ತೀವಿ ಅಂತ ಅಂದುಕೊಳ್ತಾರೆ ಅಂತಹ ಯುವಕರು. ಹಾಗಾಗಿ ಪ್ರತಿಯೊಂದನ್ನು ಕೂಡ ತಮಗಾಗಿ ಬಂದಿದ್ದು ಅದನ್ನು ತಾವು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಆತ ನಿರ್ಧಾರ ಮಾಡಿದ್ದೇ ಹೋದಾದರೆ ಅದುವೇ ಆತನ ಸ್ವಾವಲಂಬಿಯಾಗಿ ಇರುವ ಅವನ ಜೀವನಕ್ಕೆ ನಾಂದಿಯನ್ನು ಹಾಡಬಲ್ಲದು. ಬನ್ನಿ ಮುಂದಿನ ಗೀತೆನ ಕೇಳೋಣ. ಮುಂದಿನ ಗೀತೆ ಪ್ರಸಾರವಾಗ್ತಾ ಇದೆ ರಮ್ಯಾ ಭಟ್ ಅಭಯಂಕರ್ ಅವರ ಧ್ವನಿಯಲ್ಲಿ. ಲವ್

ಯುವಕರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗೋದಕ್ಕೆ ಡಿಜಿಟಲ್ ಮಾಧ್ಯಮ ಇವತ್ತು ಸಾಕಷ್ಟು ಸಹಕಾರಿ ಆಗ್ತಾ ಇದೆ ಅನ್ನೋದಂತಹ ಒಂದು ವಿಷಯವನ್ನು ನಾನು ನಿಮಗೆ ಹೇಳ್ತಾ ಇದ್ದೆ. ಅದರಲ್ಲಿ ಇನ್ನೊಂದು ಅಂಶವನ್ನು ನಾವು ಸೇರಿಸ್ಕೊಳ್ಬೋದು, ಏನಂತಂದರೆ ಡಿಜಿಟಲ್ ಕಾಂಟೆಂಟ್ಗಳನ್ನು ಕ್ರಿಯೇಟ್ ಮಾಡೋದು, ಅಂದರೆ ಡಿಜಿಟಲ್ ಕಾಂಟೆಂಟ್ ಕ್ರಿಯೇಟರ್ಸ್ಗಳಾಗ್ಬೋದು. ಇವತ್ತು ಯೂಟ್ಯೂಬ್ ಇರ್ಬೋದು ಅಥವಾ ಇನ್ನಿತರ ಅನೇಕ ಸಾಮಾಜಿಕ ಜಾಲತಾಣಗಳು ಬಹಳ ವಿಶಾಲವಾದಂತಹ ವೇದಿಕೆಯನ್ನು ಪ್ರತಿಭಾವಂತ ಯುವಕರಿಗೆ ನಿರ್ಮಾಣ ಮಾಡಿಕೊಟ್ಟಿದ್ದಾವೆ. ಹಾಗಾಗಿ ಬೇರೆ ಬೇರೆ ಕ್ಷೇತ್ರ, ಪ್ರವಾಸ ಇರ್ಬೋದು ಅಥವಾ ಅಡಿಗೆ ವಿಷಯ ಇರ್ಬೋದು ಅಥವಾ ಇನ್ಯಾವುದೇ ತಂತ್ರಜ್ಞಾನದ ವಿಷಯ ಇರ್ಬೋದು, ಹೀಗೆ ಮಾಹಿತಿಯ ಹೂರಣವನ್ನು ಯೂಟ್ಯೂಬ್ ಅಥವಾ ಇನ್ಯಾವುದೇ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಸೇರಿಸುವುದರ ಮೂಲಕವಾಗಿ ಡಿಜಿಟಲ್ ಕಾಂಟೆಂಟ್ ಕ್ರಿಯೇಟರ್ ಆಗಿ ಸಾಕಷ್ಟು ಆದಾಯವನ್ನು ಗಳಿಸ್ಬೋದು. ಮನೆಯಲ್ಲಿಯೇ ಇದ್ದು ಅಥವಾ ತಮ್ಮ ಊರಲ್ಲೇ ಇದ್ದು ಈ ಒಂದು ಕಾರ್ಯವನ್ನು ಯುವಕರು ಮಾಡಬಹುದಾಗಿದೆ. ಇದು ಬಹಳ ವಿಶೇಷವಾಗಿ ಡಿಜಿಟಲ್ ಯುಗದಲ್ಲಿ ಗಮನ ಸೆಳೆಯುವಂತಹ ಕೆಲಸ ಆಗಿದೆ. ಇನ್ನು ಯುವಕರು ಕೇವಲ ಉದ್ಯೋಗಿಗಳಾಗಿ ಅಷ್ಟೇ ಇರಬೇಕು ಅಂತ ಇಲ್ಲ, ಉದ್ಯಮಿಗಳಾಗಿ ಕೂಡ ಬದಲಾಗುವುದಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ. ಹೇಗೆಲ್ಲ ಉದ್ಯಮಿಗಳಾಗಬಹುದು? ಉದ್ಯಮಿ ಅಂತಂದರೆ ಈಗ ನಾವು ಎಂಟರ್ಪ್ರೈನರ್ ಅಂತ ನಾವು ಕರಿತೀವಿ, ಅಂದರೆ ನಾವು ಕೆಲಸದಿಂದ ಸಂಬಳವನ್ನು ತೆಗೆದುಕೊಳ್ಳೋದಷ್ಟೇ ಅಲ್ಲದೆ ನಿನ್ನೆ ಬೇರೆಯವರಿಗೂ ಕೂಡ ನಾವು ಸಂಬಳ ಕೊಡೋ ಹಾಗೆ ಆಗಬೇಕು. ಹಾಗೆ ಆಗೋದು ಕೂಡ ಅದಕ್ಕೆ ಸಾಕಷ್ಟು ಅವಕಾಶಗಳು ಇವತ್ತಿನ ಬದಲಾದ ಭಾರತದಲ್ಲಿ ಇದೆ. ಇದು ನಮ್ಮ ಹೆಮ್ಮೆಯ ಸಂಗತಿ ಕೂಡ. ಹೇಗೆಲ್ಲ ಯುವಕರು ಉದ್ಯಮಿಗಳಾಗಿ ಬದಲಾಗಬಹುದು ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ನಿಮಗೆ ತಿಳಿಸಿಕೊಡ್ತೀನಿ. ಕೇಳ್ತಾ ಇರಿ ಇವತ್ತಿನ ಯುವಧ್ವನಿ ಕಾರ್ಯಕ್ರಮ, ಹಾಗೆ ನೀವು ಕೂಡ ಸಂದೇಶವನ್ನು ಕಳಿಸಿಕೊಡಬಹುದು. ನಿಮಗೂ ಕೂಡ ಒಂದಿಷ್ಟು ವಿಚಾರಗಳು ತಲೆಯಲ್ಲಿ ಬಂದಿರಬಹುದು, ಸಾಕಷ್ಟು ವಿಚಾರಗಳು ಮೂಡಿರಬಹುದು. ಅಂತಹ ಸಲಹೆಗಳಿದ್ದರೆ ನೀವು ಕೂಡ ಸಂದೇಶದ ಮೂಲಕವಾಗಿ ನಮಗೆ ಕಳಿಸಬಹುದು. ಯುವಧ್ವನಿ ಕಾರ್ಯಕ್ರಮದಲ್ಲಿ ಕೊನೆಯಲ್ಲಿ ಅದನ್ನು ಓದುವಂತಹ ವ್ಯವಸ್ಥೆ ಇರುತ್ತೆ. ಬನ್ನಿ ಮುಂದಿನ ಗೀತೆಯನ್ನು ಕೇಳೋಣ. ಸಿದ್ಧ ಶ್ರೀರಾಮ್ ಅವರು ಹಾಡಿರುವಂತಹ ಬ್ರಾಟ್ ಚಿತ್ರದ ಒಂದು ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಈ ಗೀತೆಯನ್ನು ಶಶಾಂಕ್ ಅವರು ಬರೆದಿದ್ದಾರೆ, ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆಯಲ್ಲಿ.

ಯುವಕರು ಸ್ವಾವಲಂಬಿಗಳಾಗಬೇಕು ಅಂತಂದ್ರೆ ಕೇವಲ ಅವರು ಉದ್ಯೋಗಿಗಳಾಗಿರಬೇಕು ಅಂತ ಅಷ್ಟೇ ಅಲ್ಲ, ಅವರು ಉದ್ಯಮಿಗಳಾಗಿ ಬದಲಾಗಬಹುದು. ಹಾಗೆ ಉದ್ಯಮಿಗಳಾಗಿ ಬದಲಾಗೋದಕ್ಕೆ ನಮ್ಮ ಭಾರತದಲ್ಲಿ, ಅಂದರೆ ಬದಲಾದ ಭಾರತದಲ್ಲಿ ಸಾಕಷ್ಟು ಅವಕಾಶಗಳಿದೆ ಅಂತ ನಾನು ಹೇಳ್ತಾ ಇದ್ದೆ. ಹೌದು, ಹೇಗೆಲ್ಲ ಅವರು ಉದ್ಯಮಿಗಳಾಗಿ ಬದಲಾಗಬಹುದು, ಅದಕ್ಕೆ ಏನೇನು ಅವಕಾಶಗಳಿದೆ, ಒಂದಿಷ್ಟು ವಿಚಾರಗಳನ್ನ, ಯಾಕಂದರೆ ಸಾಕಷ್ಟು ವಿಚಾರಗಳಿದ್ದಾವೆ, ಅವೆಲ್ಲವನ್ನು ಮಾತಾಡೋದಕ್ಕೆ ಖಂಡಿತವಾಗಿಯೂ ಇಲ್ಲಿ ಸಮಯ ಇಲ್ಲ. ಆದರೂ ಒಂದಿಷ್ಟು ಪ್ರಮುಖ ವಿಚಾರವನ್ನು ಇವತ್ತಿನ ಯುವಧ್ವನಿ ಕಾರ್ಯಕ್ರಮದಲ್ಲಿ ಮಾತಾಡೋಣ ಅಂತ ಅಂದುಕೊಂಡೆ. ಬಹಳ ಮುಖ್ಯವಾಗಿ ನನಗನ್ಸುತ್ತೆ, ಕೃಷಿ ಆಧಾರಿತ ಉದ್ಯಮಗಳನ್ನು ಯಾಕೆ ಯುವಕರು ಮಾಡಬಾರ್ದು, ಯಾಕೆಂದರೆ ಇವತ್ತು ಹಳ್ಳಿಗಳು ಬರಿದಾಗ್ಬಿಟ್ಟಿದ್ದಾವೆ. ಎಲ್ಲರೂ ಕೂಡ ಸಿಟಿ, ನಮಗೆ ಪೇಟೆ ಜೀವನವೇ ಬೇಕು ಅಂತ ಸಿಟಿಯನ್ನು ಆರಿಸ್ಕೊಂಡಿದ್ದಾರೆ. ಎಲ್ಲರೂ ಕೂಡ MNC ಇತ್ಯಾದಿಗಳಂತ ಹೇಳ್ಬಿಟ್ಟು ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಸಂಬಳವನ್ನು ಎಣಿಸ್ತಾರೆ. ಆದರೆ ಸಂಬಳವನ್ನು ಅವರು ಬೇರೆಯವರಿಗೆ ಕೊಡೋ ಹಾಗೆ ಆಗಿಲ್ಲ. ಅಂದರೆ ಅವರು ಸ್ವಾವಲಂಬಿಗಳಾಗಿದ್ದಾರೆ ನಿಜ, ಆದರೆ ಅವರು ಉದ್ಯಮಿಗಳಾಗಿಲ್ಲ, ಅವರು ಕೇವಲ ಉದ್ಯೋಗಿಗಳಾಗಿದ್ದಾರೆ. ಅದರ ಬದಲಾಗಿ ನಮ್ಮ ಕೃಷಿಯತ್ತ, ಅಂದರೆ ನಮ್ಮ ಹಳ್ಳಿಯತ್ತ ಮುಖ ಮಾಡಿ ಕೃಷಿಯತ್ತ ಅವರು ಮುಖ ಮಾಡಿದ್ದೇ ಹೌದಾದರೆ ಸಾಕಷ್ಟು ಉದ್ಯಮ ಅಲ್ಲಿ ಅವರಿಗೋಸ್ಕರವಾಗಿ ಇದೆ. ಆಹಾರ ಸಂಸ್ಕರಣೆ ಅಂದರೆ ಫುಡ್ ಪ್ರೊಸೆಸ್ಸಿಂಗ್ ಅಂತ ಒಂದು ಪ್ಲಾಟ್ಫಾರ್ಮ್ ಇದೆ. ಅದರಲ್ಲಿ ಹಣ್ಣು ಇರ್ಬೋದು, ತರಕಾರಿ ಇರ್ಬೋದು, ರಾಗಿ ಇರ್ಬೋದು, ಅಥವಾ ಇನ್ಯಾವುದೇ ಸಿರಿಧಾನ್ಯಗಳನ್ನು ಸಂಸ್ಕರಿಸಿ ಪ್ಯಾಕ್ ಮಾಡಿ ಈ ಸಿದ್ಧ ಆಹಾರವನ್ನು ಮಾರುಕಟ್ಟೆಗೆ ತಲುಪಿಸುವಂತಹ ಕಾರ್ಯ. ಈ ಕಾರ್ಯವನ್ನು ಬಹಳ ಸುಲಭವಾಗಿ ಯುವಕರು ಹಳ್ಳಿಯಿಂದಲೇ ಮಾಡ್ಬೋದು. ಇಂಟರ್ನೆಟ್ ಒಂದಿದ್ದರೆ ಸಾಕು. ಬಹುಶಃ ಬೇಕಾದಷ್ಟು ಆ್ಯಪ್ಗಳು ಇವತ್ತು ಬಂದಿದ್ದಾವೆ. ಅಂತಹ ಆ್ಯಪ್ಗಳ ಮೂಲಕವಾಗಿ ಕೂಡ ಮಾರುಕಟ್ಟೆಯನ್ನು ತಾವು ಕ್ರಿಯೇಟ್ ಮಾಡಿಕೊಳ್ಳಬಹುದು ಯುವಕರು. ಇನ್ನು ಇವತ್ತು ಸಾವಯವ ಕೃಷಿಗೆ ಸಾಕಷ್ಟು ಮಹತ್ವ ಬಂದಿದೆ. ಹಾಗಾಗಿ ರಾಸಾಯನಿಕ ಮುಕ್ತ ತರಕಾರಿ ಮತ್ತು ಧಾನ್ಯಗಳನ್ನು ನೇರವಾಗಿ ಗ್ರಾಹಕರಿಗೆ ತಲುಪಿಸುವಂತಹ ಫಾರ್ಮ್ ಟು ಹೋಮ್ ಸ್ಟಾರ್ಟಪ್ ಆ್ಯಪ್ಗಳು ಕೂಡ ಇವತ್ತು ಸಿಗ್ತಾ ಇದೆ. ಇವೆಲ್ಲವನ್ನು ಬಳಸಿಕೊಂಡು ಖಂಡಿತವಾಗೂ ಕೂಡ ಯುವಕರು ಸ್ವಾವಲಂಬಿಗಳಾಗ್ಬೋದು, ಉದ್ಯೋಗಿಗಳಾಗ್ಬೋದು, ಉದ್ಯಮಿಗಳಾಗಿ ಬೇರೆಯವರಿಗೂ ಕೂಡ ಉದ್ಯೋಗವನ್ನು ಕೊಡಬಹುದು. ಇನ್ನು ಇದಕ್ಕೆ ಅಡಿಷ್ನಲಿ ಇನ್ನೊಂದು ಸೇರಿಸಬೇಕು ಅಂತಂದರೆ ಕೋಳಿ ಹೈನುಗಾರಿಕೆ ಮತ್ತು ಜೇನು ಸಾಕಣೆ ಬಹಳ ಅಪರೂಪದ ಒಂದು ಕೆಲಸ ಅಂತ ನನಗನ್ಸುತ್ತೆ. ಇದು ಆಧುನಿಕ ಮತ್ತು ವೈಜ್ಞಾನಿಕ ತಂತ್ರಜ್ಞಾನವನ್ನು ಬಳಸಿ ಬಹಳ ದೊಡ್ಡ ಮಟ್ಟದಲ್ಲಿ ಡೇರಿ ಫಾರ್ಮಿಂಗ್ ಮತ್ತು ಜೇನುತುಪ್ಪದ ಬ್ರ್ಯಾಂಡಿಂಗ್ ಕೂಡ ಮಾಡ್ಬೋದು. ನಿಮಗೆ ಗೊತ್ತಿರಲಿ, ನಮ್ಮ ದೇಶ ಇಂಥದ್ದಕ್ಕೆಲ್ಲ ಪಾರಂಪರಿಕವಾಗಿ ಸಾಕಷ್ಟು ಹೆಸರುವಾಸಿಯಾಗಿರುವಂತಹ ದೇಶ. ಜಾಗತಿಕ ಮಟ್ಟದಲ್ಲಿ ಜೇನುತುಪ್ಪ ಇರ್ಬೋದು, ಇಲ್ಲಿನ ಅನೇಕ ಸಂಗತಿಗಳು ಪಾರಂಪರಿಕವಾಗಿ ಅವು ವಿಶ್ವ ಪ್ರಸಿದ್ಧ ಇರೋದರಿಂದ ಇವುಗಳನ್ನು ಬಳಸಿಕೊಂಡು ಬ್ರ್ಯಾಂಡಾಗಿ ಅವುಗಳನ್ನು ಪರಿವರ್ತನೆ ಮಾಡಿ ತಮ್ಮ ಜೀವನವನ್ನು ರೂಪಿಸಿಕೊಳ್ಬೋದು ಯುವಕರು. ಜೊತೆಗೆ ಬೇರೆಯವರಿಗೂ ಕೂಡ ದಾರಿ ದೀಪ ಆಗಬಹುದು ಯುವಕರು. ಬನ್ನಿ ಮುಂದಿನ ಗೀತೆಯನ್ನು ಕೇಳೋಣ. ಜಸ್ಕರಣ್ ಸಿಂಗ್ ಅವರು ಹಾಡಿರುವಂತಹ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಗೀತೆ. ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರು ಬರೆದಿರುವಂತಹ ಗೀತೆ, ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನ.

ಯುವಕರು ಉದ್ಯಮಿಗಳಾಗಿ ಬದಲಾಗೋದಕ್ಕೆ ಅನೇಕ ಅವಕಾಶಗಳಿದ್ದಾವೆ. ಸ್ಥಳೀಯ ಇ ಕಾಮರ್ಸ್ ಜೊತೆಗೆ ಡಿಲಿವರಿ ಅದನ್ನು ಕೂಡ ಮಾಡಬಹುದು. ಆನ್ಲೈನ್ ಶಿಕ್ಷಣ ಅಥವಾ ಕೋಚಿಂಗ್ಗಳನ್ನು ಕೂಡ ಆರಂಭ ಮಾಡಬಹುದು. ತ್ಯಾಜ್ಯ ನಿರ್ವಹಣೆ, ಪ್ಲಾಸ್ಟಿಕ್, ಎಲೆಕ್ಟ್ರಾನಿಕ್ ತ್ಯಾಜ್ಯ ಅಥವಾ ಒಣ ಕಸಗಳನ್ನು ಮರುಬಳಕೆ ಅಂದರೆ ರಿಸೈಕಲ್ ಅಂತ ಹೇಳ್ತೀವಲ್ಲ, ಹೀಗೆ ಇವುಗಳನ್ನು ಮಾಡಿ ಉಪಯುಕ್ತ ವಸ್ತುಗಳನ್ನು ತಯಾರಿಸುವಂತಹ ಪರಿಸರ ಸ್ನೇಹಿ ಉದ್ಯಮವನ್ನು ಕೂಡ ಆರಂಭಿಸಬಹುದು. ಇನ್ನು ಸಣ್ಣ ಪುಟ್ಟ ಗೃಹ ಕೈಗಾರಿಕೆಗಳನ್ನು ಕೂಡ ಆರಂಭಿಸಬಹುದು. ಪರಿಸರ ಸ್ನೇಹಿ ಉತ್ಪನ್ನಗಳಿಗೆ ಸಾಕಷ್ಟು ಡಿಮ್ಯಾಂಡ್ ಇದೆ. ಇವತ್ತು ಕರಕುಶಲ ಮತ್ತು ಫ್ಯಾಷನ್ ಉದ್ಯಮಗಳಲ್ಲೂ ಕೂಡ ಯುವಕರು ತೊಡಗಿಸ್ಕೊಳ್ಬಹುದು. ಇನ್ನು ಅಷ್ಟೇ ಅಲ್ಲ, ಈ ಒಂದು ಉದ್ಯಮಿಗಳಿಗೆ ಸರ್ಕಾರ ಮತ್ತು ಆರ್ಥಿಕ ಸಂಸ್ಥೆಗಳು ಸಾಕಷ್ಟು ಸಹಾಯವನ್ನು ಮಾಡ್ತವೆ. ನಮ್ಮ ಸ್ಟಾರ್ಟಪ್ ಇಂಡಿಯಾ ಅನ್ನುವಂತಹ ಒಂದು ಏನು ಸರ್ಕಾರದ ಒಂದು ಯೋಜನೆ ಇದೆ. ಇದರಲ್ಲಿ ನವೋದ್ಯಮಗಳಿಗೆ ಆರಂಭಿಕ ವರ್ಷದಲ್ಲಿ ಆದಾಯ ತೆರಿಗೆ ವಿನಾಯಿತಿ ಇರುತ್ತೆ, ಸುಲಭ ನೋಂದಣಿ ಇರುತ್ತೆ, ಪೇಟೆಂಟ್ ಪಡೆಯೋದಕ್ಕೆ ಆರ್ಥಿಕ ರಿಯಾಯಿತಿ ಕೂಡ ಸಿಗುತ್ತೆ. ಇನ್ನು

0: PMEGP ಯೋಜನೆ ಕೂಡ ಬಹಳ ಪ್ರಮುಖವಾಗಿದೆ. ಈ ಯೋಜನೆ ಮೂಲಕವಾಗಿ ಕೂಡ ಯುವಕರು ಉದ್ಯಮವನ್ನು ಆರಂಭ ಮಾಡಬಹುದು. ಇನ್ನು ಮುದ್ರಾ ಸಾಲ ಇದೆ, CDC, ರೂಟ್ಸೆಟ್ ಇತ್ಯಾದಿ ಸಂಸ್ಥೆಗಳು ಕೂಡ ಸಾಕಷ್ಟು ಯುವಕರ ಜೊತೆಗೆ ಕೈ ಜೋಡಿಸಿ ಉದ್ಯಮಿಗಳಾಗಿ ಬದಲಾಗುವುದಕ್ಕೆ ಸಹಾಯ ಹಸ್ತವನ್ನು ಚಾಚಿದ್ದಾವೆ. ಹೀಗೆ ಯುವಧ್ವನಿ ಕಾರ್ಯಕ್ರಮದಲ್ಲಿ ಇವತ್ತು ನಿಮ್ಮ ಜೊತೆಯಾಗಿ ಇಷ್ಟೊತ್ತು ಯುವಕರು ಹೇಗೆ ಸ್ವಾವಲಂಬಿಯಾಗಿ ಬಾಳಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದು ನಾನು ನಿಮ್ಮ ಬಾನುಲಿ ಗೆಳೆಯ ಗಣಪತಿ ಆರ್ ಭಟ್. ಬನ್ನಿ ಇದೀಗ ಮುಂದಿನ ಗೀತೆ.
1: ಕಂಗ್ರಾಜುಲೇಷನ್.

ಇದುವರೆಗೆ ಯುವಧ್ವನಿ ಕಾರ್ಯಕ್ರಮ ಪ್ರಸಾರವಾಯಿತು. ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 8:09 ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಹಿಂದಿಯಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಇದುವರೆಗೆ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮ ಪ್ರಸಾರವಾಯಿತು.
1: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
0: ಕೆಳಗರೆ ಸಮಯ 9:30 ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಸಾರವಾಗುವುದು.
2: ಆಕಾಶವಾಣಿ ಬೆಂಗಳೂರು. ಭಾರತದ ಘನತೆವೆತ್ತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು 80ನೇ ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ಇಂದು ದೇಶವನ್ನುದ್ದೇಶಿಸಿ ಮಾಡಿದ ಪ್ರಸಾರ ಭಾಷಣದ ಕನ್ನಡ ಅನುವಾದ ಇದೀಗ ರಾಜ್ಯವ್ಯಾಪಿ ಪ್ರಸಾರದಲ್ಲಿ.
3: ನನ್ನ ಪ್ರೀತಿಯ ದೇಶ ಬಾಂಧವರೇ, ನಮಸ್ಕಾರ. ಸ್ವಾತಂತ್ರ್ಯ ದಿನದ ಮುನ್ನಾ ದಿನವಾದ ಇಂದು
2: ಆಕಾಶವಾಣಿ ಬೆಂಗಳೂರು. ಭಾರತದ ಘನತೆವೆತ್ತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು 80ನೇ ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ಇಂದು ದೇಶವನ್ನುದ್ದೇಶಿಸಿ ಮಾಡಿದ ಪ್ರಸಾರ ಭಾಷಣದ ಕನ್ನಡ ಅನುವಾದ ಇದೀಗ ರಾಜ್ಯವ್ಯಾಪಿ ಪ್ರಸಾರದಲ್ಲಿ.
3: ನನ್ನ ಪ್ರೀತಿಯ ದೇಶ ಬಾಂಧವರೇ, ನಮಸ್ಕಾರ. ಸ್ವಾತಂತ್ರ್ಯ ದಿನದ ಮುನ್ನಾ ದಿನವಾದ ಇಂದು ನಾನು ನಿಮ್ಮೆಲ್ಲರಿಗೂ ಈ ರಾಷ್ಟ್ರೀಯ ಹಬ್ಬದ ಹೃತ್ಪೂರ್ವಕ ಶುಭಾಶಯಗಳನ್ನು ಕೋರುತ್ತೇನೆ. ಇನ್ನು ಕೆಲವೇ ಗಂಟೆಗಳ ನಂತರ ನಮ್ಮ ದೇಶವು ತನ್ನ 80ನೇ ಸ್ವಾತಂತ್ರ್ಯ ವರ್ಷದ ಶುಭಾರಂಭ ಮಾಡಲಿದೆ. ದೇಶ ಮತ್ತು ವಿದೇಶಗಳಲ್ಲಿರುವ ಎಲ್ಲ ಭಾರತೀಯರು ಈ ಹಬ್ಬವನ್ನು ಬಹಳ ಉತ್ಸಾಹದಿಂದ ಆಚರಿಸುತ್ತಾರೆ. ನಮ್ಮ ತ್ರಿವರ್ಣ ಧ್ವಜವು ನಮ್ಮ ಸ್ವಾತಂತ್ರ್ಯದ ಸಂಕೇತವಾಗಿದೆ. ನಾವು ಅದನ್ನು ಹೆಮ್ಮೆಯಿಂದ ಹಾರಿಸುತ್ತೇವೆ. ದೇಶ ವಿದೇಶಗಳಲ್ಲಿರುವ ಭಾರತೀಯರೆಲ್ಲರೂ ಬಹಳ ಉತ್ಸಾಹ ಮತ್ತು ಹೆಮ್ಮೆಯಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ. ನಮ್ಮ ತ್ರಿವರ್ಣ ಧ್ವಜವು ನಮ್ಮ ಸ್ವಾತಂತ್ರ್ಯದ ಹೆಮ್ಮೆಯ ಪ್ರತೀಕವಾಗಿದೆ. ಇದನ್ನು ನಾವು ಬಹಳ ಹೆಮ್ಮೆಯಿಂದ ಹಾರಿಸುತ್ತೇವೆ. 1947 ಆಗಸ್ಟ್ 15 ಭಾರತ ಮಾತೆಯು ಪರಾಧೀನ ಸಂಕೋಲೆಗಳಿಂದ ಮುಕ್ತಳಾದಳು. ದೇಶವಾಸಿಗಳೆಲ್ಲರೂ ಭಾರತದ ಭವಿಷ್ಯದ ಶಿಲ್ಪಿಗಳಾದರು. ಭಾರತೀಯರಾಗಿರುವ ನಾವೆಲ್ಲರೂ ನಮ್ಮ ಕನಸುಗಳನ್ನು ಸಾಕಾರಗೊಳಿಸುವ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳಬಹುದು ಮತ್ತು ಭಾರತವನ್ನು ಸರ್ವಶ್ರೇಷ್ಠ ರಾಷ್ಟ್ರವಾಗಿಸುವ ಮನೋಭಾವದಿಂದ ಸಂಕಲ್ಪ

ಸಹಕಾರದಿಂದ ಕೆಲಸ ಮಾಡಬಹುದು. ಇದರಲ್ಲಿಯೇ ಸ್ವಾತಂತ್ರ್ಯದ ಸಾರ್ಥಕತೆ ಅಡಗಿದೆ. ಶ್ರದ್ಧಾವಂತ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು, ಅಭಿವೃದ್ಧಿಗಾಗಿ ಕಾರ್ಯನಿರತರಾಗಿರುವ ವಿಜ್ಞಾನಿಗಳು ಮತ್ತು ಅಭಿಯಂತರುಗಳು, ಆರೋಗ್ಯ ಸೇವಾ ಕ್ಷೇತ್ರದಲ್ಲಿ ತೊಡಗಿಕೊಂಡಿರುವ ವೈದ್ಯರು ಮತ್ತು ಆರೋಗ್ಯ ಕಾರ್ಯಕರ್ತರು, ಶ್ರಮಿಕ ವರ್ಗದವರು ಮತ್ತು ದೇಶದ ಅನ್ನದಾತ ರೈತರು ತಮ್ಮ ತಮ್ಮ ಪರಿಶ್ರಮದಿಂದ, ಪ್ರಯತ್ನಗಳಿಂದ ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದ್ದಾರೆ. ಪ್ರತಿಭಾವಂತ ಕ್ರೀಡಾಳುಗಳು, ಶಿಲ್ಪಿಗಳು ಮತ್ತು ಕಲಾವಿದರು, ಮಾರ್ಗದರ್ಶಕ ಬುದ್ಧಿಜೀವಿಗಳು, ಖಾಸಗಿ ಮತ್ತು ಸಾರ್ವಜನಿಕ ವಲಯದ ತಂಡಗಳಲ್ಲಿ ಕೆಲಸ ಮಾಡುವ ಸಮಿತಿಯ ಸದಸ್ಯರು, ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜನರು, ನ್ಯಾಯಾಂಗ ವ್ಯವಸ್ಥೆಗೆ ಸಂಬಂಧಿಸಿದ ಕಾರ್ಯನಿಷ್ಠ ಸಿಬ್ಬಂದಿ, ಅರ್ಥವ್ಯವಸ್ಥೆಯಲ್ಲಿ ಕಾರ್ಯನಿರತ ಎಲ್ಲ ಹಿರಿಯ ಕಿರಿಯ ಹೂಡಿಕೆದಾರರು, ಉದ್ಯೋಗಿಗಳು, ನಿಸ್ವಾರ್ಥ ಸಮಾಜ ಸೇವಕರು, ಸ್ವಚ್ಛತಾ ಸೇವೆಯಲ್ಲಿ ಪ್ರಮುಖ ಸಿಬ್ಬಂದಿ, ಎಲ್ಲ ನೈರ್ಮಲ್ಯ ಕಾರ್ಯಕರ್ತರು ದೇಶದ ಪ್ರಗತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ. ಇತರ ಕ್ಷೇತ್ರಗಳಲ್ಲಿನ ಕಾರ್ಯನಿರತ ಸಿಬ್ಬಂದಿ ಮತ್ತು ಸಂವಿಧಾನದಲ್ಲಿ ನಿಯೋಜಿತರಾಗಿರುವವರು, ತಮ್ಮ ಕರ್ತವ್ಯಗಳಲ್ಲಿ ನಿರತರಾಗಿರುವ ಎಲ್ಲ ನಾಗರಿಕರು ರಾಷ್ಟ್ರ ನಿರ್ಮಾಣದಲ್ಲಿ ಮಹತ್ವಪೂರ್ಣ ಪಾಲುದಾರರಾಗಿದ್ದಾರೆ. ನಾನು ಅವರೆಲ್ಲರನ್ನೂ ಹೃತ್ಪೂರ್ವಕವಾಗಿ ಶ್ಲಾಘಿಸುತ್ತೇನೆ. ಮೂರು ಸೇನೆಗಳ ಸೈನಿಕರು, ಎಲ್ಲ ಸಶಸ್ತ್ರ ದಳದ ಪೊಲೀಸರು ಮತ್ತು ಪೊಲೀಸ್ ಸಿಬ್ಬಂದಿಯ ಕರ್ತವ್ಯ ನಿಷ್ಠೆಗಾಗಿ ನಾನು ಅವರನ್ನು ವಿಶೇಷವಾಗಿ ಅಭಿನಂದಿಸುತ್ತೇನೆ ಮತ್ತು ಪ್ರಶಂಸಿಸುತ್ತೇನೆ. ವಿಶ್ವ ಭೂಪಟದಲ್ಲಿ ಭಾರತಕ್ಕೆ ಹೆಮ್ಮೆ ಗೌರವ ತಂದ ಅನಿವಾಸಿ ಭಾರತೀಯರು ಮತ್ತು ರಾಯಭಾರ ಕಚೇರಿಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ನಾಗರಿಕರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಶ್ಲಾಘಿಸುತ್ತೇನೆ. ಪ್ರೀತಿಯ ದೇಶಬಾಂಧವರೇ, ಸ್ವಾತಂತ್ರ್ಯದ 100 ವರ್ಷಗಳಾಗುವ 2047ರ ವೇಳೆಗೆ ವಿಕಸಿತ ಭಾರತದ ನಿರ್ಮಾಣದ ನಿಟ್ಟಿನಲ್ಲಿ ನಾವು ಮುಂದೆ ಸಾಗುತ್ತಿದ್ದೇವೆ. ಅಂತ್ಯೋದಯದ ಮನೋಭಾವದೊಂದಿಗೆ ಅಭಿವೃದ್ಧಿಯ ಪ್ರಯೋಜನಗಳು ಪ್ರತಿಯೊಬ್ಬರಿಗೂ ತಲುಪುವಂತೆ ನೋಡಿಕೊಳ್ಳಲು ನಾವು ಬದ್ಧರಾಗಿದ್ದೇವೆ. ನಮ್ಮ ಶ್ರೀಮಂತ ಪರಂಪರೆ ಮತ್ತು ಆದರ್ಶಗಳನ್ನು ಅಳವಡಿಸಿಕೊಳ್ಳುತ್ತಾ ನಾವು ಆಧುನಿಕ ಪ್ರಗತಿಯ ಮಾರ್ಗದಲ್ಲಿ ಮುಂಚೂಣಿಯಲ್ಲಿದ್ದೇವೆ. ವಯಂ ರಾಷ್ಟ್ರೇ ಜಾಗ್ರಯಾಂ ಎನ್ನುವ ಈ ವೇದವಾಕ್ಯ ನಮಗೆ ಸದಾಕಾಲವೂ ರಾಷ್ಟ್ರಕ್ಕಾಗಿ ಜಾಗರೂಕರಾಗಿ ಇರಬೇಕೆನ್ನುವ ಪ್ರೇರಣೆ ನೀಡುತ್ತದೆ. ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡುತ್ತಿದ್ದ ವಿಭಿನ್ನ ಸಿದ್ಧಾಂತಗಳ ಜನರಿಗೆ ಒಂದು ಸಾಮಾನ್ಯ ಗುರಿ ಇತ್ತು. ಅದು ಭಾರತದ ಸ್ವಾತಂತ್ರ್ಯ. ವಿದೇಶಿ ಚಳುವಳಿಯ ಸಮಯದಲ್ಲಿ ವಂದೇ ಮಾತರಂ ಜನರ ಗೀತೆಯಾಯಿತು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಅಸಂಖ್ಯಾತ ದೇಶವಾಸಿಗಳು ಸ್ವಾತಂತ್ರ್ಯ ಹೋರಾಟದಲ್ಲಿ ಸೇರಿಕೊಂಡರು. ಬಾಬಾ ಸಾಹೇಬ್ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಸಮಾಜ ಸುಧಾರಣೆ ಮತ್ತು ರಾಷ್ಟ್ರೀಯತೆಯ ಉನ್ನತ ಆದರ್ಶಗಳನ್ನು ಪ್ರತಿಪಾದಿಸಿದರು. ಭಾರತದ ಆದರ್ಶಗಳನ್ನು ಅನುಸರಿಸುತ್ತಾ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಭಾರತ ಮಾತೆಯ ಎಲ್ಲ ಮಹಾನ್ ಸಂತತಿಗೆ ನಾನು ಗೌರವಪೂರ್ವಕವಾಗಿ ನಮಿಸುತ್ತೇನೆ. ಆಗಸ್ಟ್ 14ನ್ನು ನಾವು ದೇಶ ವಿಭಜನೆಯ ಭಯಾನಕತೆಯ ಸ್ಮರಣ ದಿನವನ್ನಾಗಿ ಆಚರಿಸುತ್ತೇವೆ. ವಿಭಜನೆಯ ಸಮಯದಲ್ಲಿನ ಹಿಂಸಾಚಾರದಲ್ಲಿ ಮಡಿದ ಅಥವಾ ಸ್ಥಳಾಂತರದ ಕಷ್ಟಗಳನ್ನು ಸಹಿಸಿಕೊಳ್ಳಲು ಒತ್ತಾಯಕ್ಕೊಳಗಾದ ನಮ್ಮ ಲಕ್ಷಾಂತರ ದೇಶವಾಸಿಗಳನ್ನು ಸ್ಮರಿಸುತ್ತೇವೆ. ಕೋಮು ಹಿಂಸಾಚಾರವು ಲಕ್ಷಾಂತರ ಜನರು ಆಶ್ರಯ ಪಡೆಯಲು ಮತ್ತು ವಿಭಜನೆಯ ಭಯಾನಕತೆಯನ್ನು ಸಹಿಸಿಕೊಳ್ಳುವಂತೆಯೂ ಮಾಡಿತು. ಆದರೂ ಅವರು ತಮ್ಮ ಗುರುತನ್ನು ಬಿಟ್ಟುಕೊಡಲಿಲ್ಲ. ನಮ್ಮ ದೇಶ ಸ್ವಾತಂತ್ರ್ಯ ಗಳಿಸಿದಾಗ ದೇಶ ವಿಭಜನೆಯ ಗಂಭೀರ ಪರಿಣಾಮಗಳೊಂದಿಗೆ 550ಕ್ಕಿಂತ ಅಧಿಕ ಸಂಸ್ಥಾನಗಳನ್ನು ಹೊಸದಾಗಿ ಸ್ವತಂತ್ರ ಭಾರತಕ್ಕೆ ಸೇರ್ಪಡೆ ಮಾಡುವುದು ದೊಡ್ಡ ಸವಾಲಾಗಿತ್ತು. ಸರ್ದಾರ್ ಪಟೇಲ್ ಅವರು ಸಂಸ್ಥಾನಗಳ ವ್ಯವಸ್ಥೆಗೆ ಮುಕ್ತಾಯ ಹಾಡಿದರು ಮತ್ತು ಆ ಸಂಸ್ಥಾನಗಳನ್ನು ನಮ್ಮ ಸ್ವತಂತ್ರ ಪ್ರಜಾಪ್ರಭುತ್ವದಲ್ಲಿ ವಿಲೀನಗೊಳಿಸಿದರು. ಕೃತಜ್ಞತಾಪೂರ್ವಕವಾಗಿ ದೇಶದ ಪರವಾಗಿ ಆಧುನಿಕ ಭಾರತ ದೇಶದ ಏಕತಾ ಶಿಲ್ಪಿ, ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು

ರನ್ನು ಸ್ಮರಿಸುತ್ತಾ ನಾನು ಅವರಿಗೆ ಗೌರವಪೂರ್ಣ ನಮನಗಳನ್ನು ಅರ್ಪಿಸುತ್ತೇನೆ. ನನ್ನ ಪ್ರೀತಿಯ ಭಾರತೀಯರೇ, ಭಾರತದ ಜನರಿಂದ ರೂಪಿತವಾದ ಸಂವಿಧಾನವು ಜನರ ಪಾಲ್ಗೊಳ್ಳುವಿಕೆ ಎನ್ನುವ ತಳಹದಿಯ ಮೇಲೆ ನಿಂತಿದೆ. ಪ್ರಜಾಪ್ರಭುತ್ವದ ತೊಟ್ಟಿಲು ಎನಿಸಿರುವ ನಮ್ಮ ದೇಶದ ಜನರಲ್ಲಿ ಸಾರ್ವಜನಿಕ ಪಾಲ್ಗೊಳ್ಳುವಿಕೆಯು ಯಾವಾಗಲೂ ಅಂತರ್ಗತವಾಗಿ ಇರುತ್ತದೆ. ಹೊಸ ಚೈತನ್ಯದೊಂದಿಗೆ ನಮ್ಮ ಸಹ ನಾಗರಿಕರು ಪಾಲ್ಗೊಳ್ಳುವಿಕೆಯ ಅದೇ ಮನೋಭಾವನೆಯನ್ನು ಮುಂದುವರಿಸುತ್ತಿದ್ದಾರೆ. ಜನರ ಸಕ್ರಿಯ ಪಾಲ್ಗೊಳ್ಳುವಿಕೆಯೊಂದಿಗೆ ಅನೇಕ ರಾಷ್ಟ್ರೀಯ ಅಭಿಯಾನಗಳನ್ನು ಆರಂಭಿಸಲಾಗುತ್ತಿದೆ. ಇದು ನಮ್ಮ ಪ್ರಜಾಪ್ರಭುತ್ವದ ಒಂದು ಸ್ಫೂರ್ತಿದಾಯಕ ಸಾಧನೆಯಾಗಿದೆ. ಸಮಾನ ಸ್ಥಾನಮಾನ ಮತ್ತು ಸಮಾನ ಅವಕಾಶದೊಂದಿಗೆ ವ್ಯಕ್ತಿಯ ಘನತೆ ಎನ್ನುವುದು ನಮ್ಮ ಸಂವಿಧಾನದಲ್ಲಿ ಪಾಲಿಸಬೇಕಾದ ಆದರ್ಶಗಳಲ್ಲಿ ಸೇರಿವೆ. ಇಂದು ಸಾಮಾನ್ಯ ಹಿನ್ನೆಲೆಯಿಂದ ಬಂದ ಹಲವರು ಅನೇಕ ಕ್ಷೇತ್ರಗಳಲ್ಲಿ ಅಸಾಧಾರಣ ಕೊಡುಗೆಗಳನ್ನು ನೀಡುತ್ತಿದ್ದಾರೆ. ಇಂದಿನ ಭಾರತದಲ್ಲಿ ಪ್ರತಿಯೊಬ್ಬರೂ ದೊಡ್ಡ ಕನಸುಗಳನ್ನು ಕಾಣಬಹುದು ಮತ್ತು ಅಂತಹ ಕನಸುಗಳನ್ನು ನನಸಾಗಿಸಿಕೊಳ್ಳಬಹುದು ಎಂಬ ನನ್ನ ನಂಬಿಕೆಯನ್ನು ಇದು ಬಲಪಡಿಸುತ್ತದೆ. ನಮ್ಮ ಸಂವಿಧಾನವು ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗದ ಜವಾಬ್ದಾರಿಗಳನ್ನು ಸ್ಪಷ್ಟವಾಗಿ ವಿವರಿಸುತ್ತದೆ. ಜನರ ಆಕಾಂಕ್ಷೆಗಳಿಗೆ ಧ್ವನಿ ನೀಡುವುದು ಶಾಸಕಾಂಗದಲ್ಲಿ ಅದರ ಪ್ರತಿನಿಧಿಗಳ ಕರ್ತವ್ಯವಾಗಿದೆ. ರಾಷ್ಟ್ರ ಮತ್ತು ಅದರ ಜನರ ಹಿತಾಸಕ್ತಿಗಳನ್ನು ಪೂರೈಸುವ ನೀತಿಗಳನ್ನು ಜಾರಿಗೆ ತರುವ ಜವಾಬ್ದಾರಿ ಕಾರ್ಯಾಂಗದ ಮೇಲಿದೆ. ಸಂಪನ್ಮೂಲಗಳ ಕೊರತೆಯಿಂದಾಗಿ ಯಾರೂ ನ್ಯಾಯದಿಂದ ವಂಚಿತರಾಗದಂತೆ ನೋಡಿಕೊಳ್ಳುವುದು ನ್ಯಾಯಾಂಗ ವ್ಯವಸ್ಥೆಯೊಂದಿಗೆ ಸಂಬಂಧ ಹೊಂದಿರುವ ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯವಾಗಿದೆ. ನಾಗರಿಕರೆಲ್ಲರೂ, ಅದರಲ್ಲೂ ವಿಶೇಷವಾಗಿ ಸಮಾಜದ ವಂಚಿತ ವರ್ಗಗಳಿಗೆ ಸೇರಿದವರು, ಸಕಾಲಿಕ ನ್ಯಾಯವನ್ನು ಘನತೆಯಿಂದ ಸಮಾನವಾಗಿ ಪಡೆಯುವ ಅವಕಾಶವನ್ನು ಹೊಂದಿರಬೇಕು. ನನ್ನ ಪ್ರೀತಿಯ ಸಹ ನಾಗರಿಕರೇ, ಒಂದು ದಶಕಕ್ಕೂ ಹೆಚ್ಚು ಅವಧಿಯಲ್ಲಿ ನಮ್ಮ ದೇಶವು ತ್ವರಿತ ಮತ್ತು ಸಮಗ್ರ ಅಭಿವೃದ್ಧಿ, ಪರಂಪರೆ ಮತ್ತು ಅಭಿವೃದ್ಧಿಯ ಸಮನ್ವಯಕ್ಕೆ ಆದ್ಯತೆ ಮತ್ತು ಅಭಿವೃದ್ಧಿಗೆ ದಶಕಗಳಷ್ಟು ಹಳೆಯದಾದ ಹಲವಾರು ಅಡಚಣೆಗಳನ್ನು ತೆಗೆದುಹಾಕುವುದು ಮೊದಲಾದವನ್ನು ಕಂಡಿದೆ. ನಮ್ಮ ದೇಶ ಮಹಾತ್ಮ ಜ್ಯೋತಿಬಾ ಫುಲೆ ಅವರ 200ನೇ ಜಯಂತಿಯನ್ನು ಆಚರಿಸುತ್ತಿದೆ. ಮಹಾತ್ಮ ಫುಲೆ ಮತ್ತು ಕ್ರಾಂತಿ ಜ್ಯೋತಿ ಸಾವಿತ್ರಿಬಾಯಿ ಫುಲೆ ಅವರು ಸಾಮಾಜಿಕ ನ್ಯಾಯ, ಶಿಕ್ಷಣ, ಮಹಿಳಾ ಸಬಲೀಕರಣ ಮತ್ತು ಸಮಾನತೆಗೆ ಐತಿಹಾಸಿಕ ಕೊಡುಗೆಗಳನ್ನು ನೀಡಿದ್ದಾರೆ. ಅವರ ಆದರ್ಶಗಳನ್ನು ಅನುಸರಿಸಿ ಕಳೆದ ಕೆಲವು ವರ್ಷಗಳಿಂದ ರಾಷ್ಟ್ರೀಯ ಮಟ್ಟದಲ್ಲಿ ಸಮಾಜದ ವಂಚಿತ ವರ್ಗಗಳ ಉನ್ನತಿಗೆ ಆದ್ಯತೆ ನೀಡಲಾಗಿದೆ. ಮಹಿಳಾ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಮಾನದಂಡಗಳನ್ನು ನಿಗದಿಪಡಿಸಲಾಗಿದೆ. 25 ಕೋಟಿಗೂ ಹೆಚ್ಚು ಜನರನ್ನು ಬಡತನದಿಂದ ಹೊರತರಲಾಗಿದೆ. ವಿಶ್ವದ ಅತಿದೊಡ್ಡ ಆರ್ಥಿಕ ಸೇರ್ಪಡೆ ಕಾರ್ಯಕ್ರಮವಾದ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅಡಿಯಲ್ಲಿ ಸುಮಾರು 59 ಕೋಟಿ ಖಾತೆದಾರರು ಬ್ಯಾಂಕಿಂಗ್ ವ್ಯವಸ್ಥೆಗೆ ಸೇರಿದ್ದಾರೆ. ಈ ಪೈಕಿ 32 ಕೋಟಿಗೂ ಹೆಚ್ಚು ಖಾತೆದಾರರು ಮಹಿಳೆಯರಾಗಿದ್ದಾರೆ. 80 ಕೋಟಿಗೂ ಅಧಿಕ ಜನರಿಗೆ ಉಚಿತ ಪಡಿತರ ಒದಗಿಸುವ ಮೂಲಕ ಆಹಾರ ಭದ್ರತೆಯನ್ನು ಖಚಿತಪಡಿಸಲಾಗಿದೆ. ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನೆ ಅಡಿಯಲ್ಲಿ 60 ಕೋಟಿ ಜನರಿಗೆ ಪ್ರತಿ ವರ್ಷ 5 ಲಕ್ಷ ರೂಪಾಯಿಯವರೆಗೆ ಉಚಿತ ಆರೋಗ್ಯ ರಕ್ಷಣೆ ಸೌಲಭ್ಯ ನೀಡಲಾಗುತ್ತಿದೆ. ಕಿಸಾನ್ ಸಮ್ಮಾನ್ ನಿಧಿ ಮತ್ತು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳ ಮೂಲಕ ಕೃಷಿ, ಹೈನುಗಾರಿಕೆ, ಕೋಳಿ ಸಾಕಣೆ, ಮೀನುಗಾರಿಕೆ ಮತ್ತು ಜೇನುನೊಣ ಸಾಕಣೆಯಂತಹ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವ ರೈತರಿಗೆ ನೆರವು ಒದಗಿಸಲಾಗಿದೆ. ಸಾಂಸ್ಕೃತಿಕ ಬಲವನ್ನು ಆಧರಿಸಿದ ಅಭಿವೃದ್ಧಿಯು ಕ್ರಿಯಾತ್ಮಕ ಮತ್ತು ಸುಸ್ಥಿರವಾಗಿದೆ ಎಂಬುದಕ್ಕೆ ವಿಶ್ವದ ಇತಿಹಾಸವೇ ಸಾಕ್ಷಿಯಾಗಿದೆ. ಇಂದು ಸಾಂಸ್ಕೃತಿಕ ಹೆಮ್ಮೆಯ ಪ್ರಜ್ಞೆಯು ರಾಷ್ಟ್ರದ ಸಂಸ್ಕೃತಿಗೆ ಆಧ್ಯಾತ್ಮಿಕ ಶಕ್ತಿಯನ್ನು ಒದಗಿಸುತ್ತದೆ ಎಂಬ ಅರಿವು ದೇಶದಲ್ಲಿ ಬಲವಾಗಿ ಬೆಳೆಯುತ್ತಿದೆ. ನಮ್ಮ ಪೂರ್ವಜರು ನಮಗೆ ಜ್ಞಾನ, ಕಲೆ, ಸಂಸ್ಕೃತಿ, ವ್ಯಾಯಾಮ ಮತ್ತು ನೈತಿಕತೆಯ ಅಮೂಲ್ಯ ಪರಂಪರೆಯನ್ನು ನೀಡಿದ್ದಾರೆ. ಪರಂಪರೆ ಮತ್ತು ಅಭಿವೃದ್ಧಿಯ ಸಮನ್ವಯದೊಂದಿಗೆ ನಾವು ಮುಂದುವರಿಯುತ್ತಿದ್ದೇವೆ. ಭಾರತವು ವಿಶ್ವದ ಅತಿದೊಡ್ಡ ಮತ್ತು ಅತ್ಯುತ್ತಮ ಡಿಜಿಟಲ್ ಮೂಲಸೌಕರ್ಯ ಅಭಿವೃದ್ಧಿಪಡಿಸಿದೆ.
ಡಿಜಿಟಲ್ ಪಾವತಿಗಳು ಈಗ ಸಣ್ಣ ಗ್ರಾಮೀಣ ಅಂಗಡಿಗಳು ಮತ್ತು ಬೀದಿ ವ್ಯಾಪಾರಿಗಳಲ್ಲಿ

ಕೂಡ ಸರ್ವೇ ಸಾಮಾನ್ಯವಾಗಿದೆ. ವಿಶ್ವದ ನೈಜ ಸಮಯದ ಡಿಜಿಟಲ್ ವಹಿವಾಟುಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ವಹಿವಾಟುಗಳು ಭಾರತದಲ್ಲಿ ನಡೆಯುತ್ತಿವೆ. ಒಟ್ಟಾಗಿ ಭಾರತದ ಜನರು ಮತ್ತು ಸರ್ಕಾರ ಜಾಗತಿಕ ಸಮುದಾಯಕ್ಕೆ ಡಿಜಿಟಲ್ ಕ್ರಾಂತಿಯ ಅತ್ಯುತ್ತಮ ಉದಾಹರಣೆಯನ್ನು ಪ್ರಸ್ತುತಪಡಿಸಿದೆ. ತಂತ್ರಜ್ಞಾನವನ್ನು ಉಪಯೋಗಿಸುತ್ತಾ ಜನರಿಗೆ ಪಾರದರ್ಶಕ ರೀತಿಯಲ್ಲಿ ಕಲ್ಯಾಣ ಯೋಜನೆಗಳ ಪ್ರಯೋಜನವನ್ನು ಕೂಡ ಸರ್ಕಾರ ಒದಗಿಸಿದೆ. ನಮ್ಮ ದೇಶವು ಹೆದ್ದಾರಿಗಳು, ಜಲಮಾರ್ಗಗಳು, ರೈಲ್ವೆ ಮತ್ತು ವಾಯುಮಾರ್ಗಗಳ ರೂಪದಲ್ಲಿ ಆಧುನಿಕ ಮೂಲಸೌಕರ್ಯದ ಅಭೂತಪೂರ್ವ ವಿಸ್ತರಣೆಯನ್ನು ಕಂಡಿದೆ. ಇದು ಹೊಸ ಉದ್ಯಮಗಳಿಗೆ ಅವಕಾಶಗಳನ್ನು ಸೃಷ್ಟಿಸಿದೆ, ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಿದೆ ಮತ್ತು ಹೂಡಿಕೆದಾರರ ನಂಬಿಕೆಯನ್ನು ಹೆಚ್ಚಿಸಿದೆ. ನನ್ನ ಪ್ರೀತಿಯ ನಾಗರಿಕರೇ, ಪ್ರಪಂಚದ ಹಲವು ಭಾಗಗಳಲ್ಲಿ ಯುದ್ಧ ಮತ್ತು ಅಸ್ಥಿರತೆ ಉಂಟಾಗಿದ್ದು ಪ್ರತಿಯೊಂದು ದೇಶದ ಮೇಲೂ ಪರಿಣಾಮ ಬೀರುತ್ತಿದೆ. ಇಂತಹ ಕಠಿಣ ಪರಿಸ್ಥಿತಿಯಲ್ಲೂ ನಮ್ಮ ಆರ್ಥಿಕತೆಯು ವಿಶ್ವದಲ್ಲೇ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಯುತ್ತಿದೆ. ಆರ್ಥಿಕ ಮುನ್ಸೂಚನೆಗಳ ಪ್ರಕಾರ ಭಾರತೀಯ ಆರ್ಥಿಕತೆಯ ಬೆಳವಣಿಗೆಯ ದರವು ಸರಾಸರಿ ಜಾಗತಿಕ ಬೆಳವಣಿಗೆಯ ದರಕ್ಕಿಂತ 2 ಪಟ್ಟು ಹೆಚ್ಚಾಗುವ ನಿರೀಕ್ಷೆಯಿದೆ. ಆತ್ಮನಿರ್ಭರ ಭಾರತ ಅಭಿಯಾನ ನಮ್ಮ ಆರ್ಥಿಕ ಪ್ರಗತಿ ಮತ್ತು ರಾಷ್ಟ್ರೀಯ ಭದ್ರತೆಯ ಅಡಿಪಾಯವನ್ನು ಮತ್ತಷ್ಟು ಬಲಪಡಿಸಿದೆ. ಆಧುನಿಕ ಅಭಿವೃದ್ಧಿಯ ಹಾದಿಯಲ್ಲಿ ಮುನ್ನಡೆಯುತ್ತಿರುವಾಗ ಭಾರತವು ಜಾಗತಿಕ ಮಟ್ಟದಲ್ಲಿ ಪರಿಸರ ರಕ್ಷಣೆಯ ನಿಟ್ಟಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ನಮ್ಮ ದೇಶವು 2030 ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಕೆಲವನ್ನು ನಿಗದಿತ ಸಮಯಕ್ಕಿಂತ ಮೊದಲೇ ಸಾಧಿಸಿದೆ. ಕಳೆದ ಕೆಲವು ವರ್ಷಗಳಿಂದ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿಯು ಅಭೂತಪೂರ್ವ ವೇಗವನ್ನು ಪಡೆದುಕೊಂಡಿದೆ. ನಮ್ಮ ವಿದೇಶಿ ನೀತಿಯ ಅಡಿಪಾಯವು ರಾಷ್ಟ್ರೀಯ ಹಿತಾಸಕ್ತಿಯೇ ಆಗಿದೆ. ಶಾಂತಿ, ಸಹಕಾರ, ಮಾತುಕತೆ ಮತ್ತು ವಸುಧೈವ ಕುಟುಂಬಕಂನ ಆದರ್ಶವು ನಮ್ಮ ವಿದೇಶಿ ನೀತಿಯ ಆಧಾರ ಸ್ತಂಭಗಳಾಗಿವೆ. ಆರ್ಥಿಕ ಸಹಕಾರ ಮತ್ತು ಪರಸ್ಪರ ಸಂಬಂಧಗಳನ್ನು ಹೆಚ್ಚಿಸಲು ಅನೇಕ ದೇಶಗಳೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಂಡಿದ್ದೇವೆ. ಜಾಗತಿಕ ದಕ್ಷಿಣದ ದೇಶಗಳಲ್ಲಿ ನಾವು ಪ್ರಮುಖ ಪಾತ್ರ ವಹಿಸುತ್ತಿದ್ದೇವೆ. ನಮ್ಮ ದೇಶವು ಜಾಗತಿಕ ವೇದಿಕೆಯಲ್ಲಿ ಸ್ಥಾನಮಾನದಲ್ಲಿ ಬೆಳೆದಿದೆ. ನಾವು ನಿಯಮ ಆಧಾರಿತ ಅಂತಾರಾಷ್ಟ್ರೀಯ ಕ್ರಮದಲ್ಲಿ ನಂಬಿಕೆ ಇಡುತ್ತೇವೆ. ವಿಶ್ವಸಂಸ್ಥೆ ಮತ್ತು ಇತರ ಬಹುರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಜಾಗತಿಕ ಸಮುದಾಯಕ್ಕೆ ಸೂಕ್ತ ಪ್ರಾತಿನಿಧ್ಯ ಸಿಗುವುದನ್ನು ಖಚಿತಪಡಿಸಿಕೊಳ್ಳುವುದು ನಮ್ಮ ಪ್ರಯತ್ನವಾಗಿದೆ. ನನ್ನ ಪ್ರೀತಿಯ ಭಾರತೀಯರೇ, ಭವಿಷ್ಯದ ಪೀಳಿಗೆಗೂ ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ನಮಗಿರುವಷ್ಟೇ ಹಕ್ಕಿದೆ. ನಮ್ಮ ಯಾವುದೇ ಕಾರ್ಯಗಳು ಭವಿಷ್ಯದ ಪೀಳಿಗೆಯ ಈ ಹಕ್ಕಿನ ಮೇಲೆ ಸ್ವಲ್ಪವೂ ಅತಿಕ್ರಮಣಕ್ಕೆ ಕಾರಣವಾಗದಂತೆ ನೋಡಿಕೊಳ್ಳಬೇಕು. ನಾವು ಅವರಿಗೆ ಪ್ರಕೃತಿಯ ಇನ್ನಷ್ಟು ಶ್ರೀಮಂತ ಕೊಡುಗೆಗಳನ್ನು ಬಿಟ್ಟು ಹೋಗಲು ಸಾಧ್ಯವಾಗುವಂತೆ ನಮ್ಮ ಎಲ್ಲ ಪ್ರಯತ್ನಗಳನ್ನು ಮಾಡಬೇಕು. ಪರಿಸರವನ್ನು ಸಂರಕ್ಷಿಸುವಲ್ಲಿ ನಮ್ಮ ನಂಬಿಕೆಯು ನಮ್ಮ ಸಂಪ್ರದಾಯದ ಅವಿಭಾಜ್ಯ ಅಂಗವಾಗಿದೆ. ಸಂತಾಲಿ ಭಾಷೆಯಲ್ಲಿರುವ ಒಂದು ಸರಳ ಹಾಡು ಆಳವಾದ ಸಂದೇಶವನ್ನು ಹೊಂದಿದೆ. ಪಂಡಿತ್ ರಘುನಾಥ್ ಮುರ್ಮು ಅವರು ಬರೆದ ಈ ಹಾಡಿನ ಕೆಲವು ಸಾಲುಗಳು ಹೀಗಿವೆ. ದಾರೆ ಗುಜು ಕಾನೇಲ್ ತೇ ಮೀರು ಚೇನೈ ರಾಗ್ ಬಯಹ ದಾಯ ಹಾಯಾಗೆ ಗುಜು ಕಾನ್ ಆಪೋ ಜತಿ ಧರಂ ದಾರೆ ಚೇದಾಗ್ ಬಾಪೋನ್ ರಾಗ್ ಬಯಹ ಆಬೋ ಅನಾ ನೇಲ್ತೇ. ಈ ಹಾಡಿನಲ್ಲಿ ಕವಿಯು ಒಂದು ಮರ ಸಂಪೂರ್ಣ ಒಣಗಿ ಹೋಗಿರುವುದರಿಂದ ಅತೀವ ದುಃಖದಲ್ಲಿ ರೋಧಿಸುತ್ತಿರುವ ಒಂದು ಗಿಣಿಯನ್ನು ವರ್ಣಿಸುತ್ತಾರೆ. ಅವರು ಹೀಗೆನ್ನುತ್ತಾರೆ. ಓ ನನ್ನ ಪ್ರೀತಿಯ ಸೋದರರೇ, ಗಿಣಿಯೊಂದು ಒಣಗಿರುವ ಮರವನ್ನು ನೋಡಿ ಅಳುತ್ತಿದೆ. ಮಾನವರಾಗಿರುವ ನಾವು ಮಾನವ ಸಂಸ್ಕೃತಿಯ ಮರ ನಾಶವಾಗುತ್ತಿರುವುದಕ್ಕಾಗಿ ದುಃಖಿಸುವುದಿಲ್ಲವೇಕೆ? ಜನರೆಲ್ಲರೂ ಪ್ರಕೃತಿ ಮತ್ತು ಮಾನವೀಯ ಮೌಲ್ಯಗಳನ್ನು ಸಂರಕ್ಷಿಸುವುದಕ್ಕೆ ಬದ್ಧರಾಗಿ ಇರಬೇಕೆನ್ನುವುದು ಈ ಕವಿತೆಯ ಸಂದೇಶವಾಗಿದೆ. ಹಸಿರಿನಿಂದ ನಳನಳಿಸುವ ಮರವು ಮಾನವ ಸಮಾಜದ ನೈತಿಕ ಆದರ್ಶಗಳು ಮತ್ತು ಯೋಗಕ್ಷೇಮವನ್ನು ಬಿಂಬಿಸುತ್ತವೆ. ತಾಯಿಯ ಹೆಸರಿನಲ್ಲಿ ಒಂದು ಮರ ಮತ್ತು ಪರಿಸರಕ್ಕಾಗಿ ಜೀವನ

ಜೀವನಶೈಲಿ ಅಥವಾ ಲೈಫ್ನಂತಹ ಅಭಿಯಾನಗಳ ಸ್ಫೂರ್ತಿಯಲ್ಲಿ ಪರಿಸರವನ್ನು ರಕ್ಷಿಸಲು ನಾವು ವೈಯಕ್ತಿಕ ಮತ್ತು ಸಾಮೂಹಿಕ ಪ್ರಯತ್ನಗಳನ್ನು ಮಾಡಬೇಕು. ನನ್ನ ಪ್ರೀತಿಯ ದೇಶವಾಸಿಗಳೇ, ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಬಾಲಕಿಯರು ಅತ್ಯುತ್ತಮವಾಗಿ ಅಸಾಧಾರಣ ಕ್ಷಮತೆ ತೋರುತ್ತಿರುವುದು ನನಗೆ ಅತೀವ ಸಂತಸ ನೀಡುತ್ತದೆ. ಅಲ್ಲದೆ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ಕೊಡುಗೆ ನೀಡುವ ಡ್ರೋನ್ ದೀದಿಯಿಂದ ವಾಯುಪಡೆಯಲ್ಲಿ ಫ್ಲೈಟ್ ಕಾಂಬ್ಯಾಟ್ ಲೀಡರ್ವರೆಗೆ ವಿವಿಧ ವಲಯಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಹೆಚ್ಚುತ್ತಿದೆ. ಗ್ಲಾಸ್ಗೋದಲ್ಲಿ ಇತ್ತೀಚೆಗೆ ಮುಕ್ತಾಯಗೊಂಡ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತ ಗೆದ್ದ ಒಟ್ಟು 13 ಚಿನ್ನದ ಪದಕಗಳ ಪೈಕಿ ಮಹಿಳೆಯರು ತಮ್ಮದಾಗಿಸಿಕೊಂಡ ಚಿನ್ನದ ಪದಕಗಳು 8. ನಮ್ಮ ಮಹಿಳೆಯರು ಆರ್ಥಿಕ ಸ್ವಾವಲಂಬನೆಯನ್ನು ಹೆಚ್ಚಾಗಿ ಸಾಧಿಸುತ್ತಿದ್ದಾರೆ. 10 ಕೋಟಿಗೂ ಅಧಿಕ ಮಹಿಳೆಯರು ಸ್ವಸಹಾಯ ಗುಂಪುಗಳ ಸದಸ್ಯರಾಗಿದ್ದಾರೆ. 3 ಕೋಟಿ ಲಖಪತಿ ದೀದಿಗಳನ್ನು ಸೃಷ್ಟಿಸುವ ಗುರಿ ಹಾಕಿಕೊಳ್ಳಲಾಗಿತ್ತು. ಈ ಗುರಿಯನ್ನು ಸಾಧಿಸಲಾಗಿದೆ. ಈಗ ನಮ್ಮ ದೇಶ 3 ಕೋಟಿ ಲಖಪತಿ ದೀದಿಗಳನ್ನು ಸೃಷ್ಟಿಸುವ ನಿಟ್ಟಿನಲ್ಲಿ ಮುಂದೆ ಸಾಗುತ್ತಿದೆ. ಮುದ್ರಾ ಯೋಜನೆ ಅಡಿಯಲ್ಲಿ ಆರ್ಥಿಕ ನೆರವು ಪಡೆದುಕೊಂಡಿರುವವರಲ್ಲಿ 2/3 ಉದ್ಯಮಿಗಳು ಮಹಿಳೆಯರೇ ಆಗಿದ್ದಾರೆ. ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗಾಗಿನ ಪ್ರಯತ್ನಗಳೊಂದಿಗೆ ಹಲವಾರು ಕ್ಷೇತ್ರಗಳಲ್ಲಿ ನಾಯಕತ್ವ ಪಾತ್ರಗಳಲ್ಲಿ ಕೂಡ ನಾವು ಅವರನ್ನು ಕಾಣುತ್ತಿದ್ದೇವೆ. ಮತದಾನದ ಹಕ್ಕು ಚಲಾಯಿಸುವ ಮಹಿಳೆಯರ ಸಂಖ್ಯೆಯಲ್ಲಿ ಹೆಚ್ಚಳವಾಗುತ್ತಿರುವುದು ನಮ್ಮ ಪ್ರಜಾಪ್ರಭುತ್ವ ಗಣರಾಜ್ಯದ ಗಮನಾರ್ಹ ಸಾಧನೆಯಾಗಿದೆ. ಲೋಕಸಭೆ ಮತ್ತು ಶಾಸಕಾಂಗ ಸಭೆಗಳಲ್ಲಿ ಮಹಿಳೆಯರಿಗೆ 33% ಪ್ರಾತಿನಿಧ್ಯವನ್ನು ಕಾಯ್ದಿರಿಸುವ ಉದ್ದೇಶದಿಂದ 2023 ನಾರಿ ಶಕ್ತಿ ವಂದನಾ ಅಧಿನಿಯಮ ಜಾರಿಗೆ ತರಲಾಗಿದೆ. ಈ ಕಾಯ್ದೆಯ ಉದ್ದೇಶಗಳ ಸಾಧನೆಯು ನಾಯಕತ್ವದಲ್ಲಿ ಮಹಿಳೆಯ ಪಾತ್ರವನ್ನು ಹೆಚ್ಚಿಸುತ್ತದೆ ಮತ್ತು ನಮ್ಮ ಪ್ರಜಾಪ್ರಭುತ್ವವು ಮತ್ತಷ್ಟು ಸಮಗ್ರವಾಗುತ್ತದೆ. ನಮ್ಮ ದೇಶದ ಜನಸಂಖ್ಯೆಯಲ್ಲಿ 65% ಜನರು 35 ವರ್ಷಕ್ಕಿಂತ ಕಡಿಮೆ ವಯೋಮಾನದವರಾಗಿದ್ದಾರೆ. ಈ ಯುವ ಜನಸಂಖ್ಯೆಯೇ ನಮ್ಮ ಅತ್ಯಂತ ಅಮೂಲ್ಯ ಆಸ್ತಿಯಾಗಿದ್ದಾರೆ. ನಮ್ಮ ದೇಶದ ಯುವಜನತೆ ಪ್ರತಿಭಾನ್ವಿತರಾಗಿದ್ದಾರೆ, ಬದ್ಧತೆ ಹೊಂದಿದ್ದಾರೆ ಮತ್ತು ಕೌಶಲ್ಯಪೂರ್ಣರಾಗಿದ್ದಾರೆ. ತಳಮಟ್ಟದಲ್ಲಿ ವಿವಿಧ ಸವಾಲುಗಳನ್ನು ಎದುರಿಸಲು ಯುವಜನರು ಅಭಿವೃದ್ಧಿಪಡಿಸುತ್ತಿರುವ ನವೀನ ಮತ್ತು ಪ್ರಾಯೋಗಿಕ ಪರಿಹಾರಗಳನ್ನು ನಾನು ನೋಡಿದ್ದೇನೆ. ಇದು ಸಮಾಜ ಮತ್ತು ರಾಷ್ಟ್ರಕ್ಕೆ ನಮ್ಮ ಯುವಕರ ಸಮರ್ಪಣೆಯನ್ನು ಪ್ರತಿಬಿಂಬಿಸುತ್ತದೆ. ಸರಾಸರಿ 28 ವರ್ಷ ವಯಸ್ಸಿನ ಯುವ ತಂಡ ಇತ್ತೀಚೆಗೆ ಯಶಸ್ವಿ ರಾಕೆಟ್ ಉಡಾವಣೆಯ ಮೂಲಕ ಬಾಹ್ಯಾಕಾಶ ಪರಿಶೋಧನೆಯ ಹೊಸ ಹಂತಕ್ಕೆ ನಾಂದಿ ಹಾಡಿದ್ದಾರೆ. ಭಾರತೀಯ ಯುವಜನತೆಯ ಸಮರ್ಪಣಾಭಾವದಿಂದ ಹಲವು ಪ್ರಮುಖ ಜಾಗತಿಕ ಉದ್ಯಮಗಳು ಪ್ರಭಾವಿತವಾಗಿದ್ದು ಅವರಿಗೆ ನಾಯಕತ್ವ ಪಾತ್ರಗಳನ್ನು ವಹಿಸಿವೆ. ಅಂತಹ ಯುವ ಸಾಧಕರು ಪ್ರಪಂಚದಾದ್ಯಂತ ಭಾರತದ ಯುವ ಶಕ್ತಿಯ ಖ್ಯಾತಿಯನ್ನು ಹೆಚ್ಚಿಸಿದ್ದಾರೆ. ನಮ್ಮ ಯುವ ಪೀಳಿಗೆಗಳು ಭಾರತದ ಉಜ್ವಲ ಮತ್ತು ಸಮೃದ್ಧ ಭವಿಷ್ಯದಲ್ಲಿ ನನ್ನ ನಂಬಿಕೆಯನ್ನು ಬಲಪಡಿಸುತ್ತವೆ. ನಮ್ಮ ವಿದ್ಯಾರ್ಥಿಗಳು ಭಾರತದ ಭವಿಷ್ಯದ ವಾಸ್ತುಶಿಲ್ಪಿಗಳಾಗಿದ್ದಾರೆ. ರಾಷ್ಟ್ರೀಯ ಭದ್ರತೆಯನ್ನು ಖಾತರಿಪಡಿಸಲು ಯಾವ ರೀತಿ ಸರ್ಕಾರ ಮತ್ತು ಸಮಾಜ ಒಗ್ಗೂಡುತ್ತದೆಯೋ ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳ ವರ್ತಮಾನ ಮತ್ತು ಭವಿಷ್ಯವನ್ನು ರಕ್ಷಿಸಲು ಎಲ್ಲರೂ ಜಂಟಿ ಮತ್ತು ಸಂಘಟಿತ ಪ್ರಯತ್ನಗಳ ಮೂಲಕ ಕೊಡುಗೆ ನೀಡಬೇಕು. ಸಾರ್ವಜನಿಕ ಪರೀಕ್ಷೆಗಳು ನಮ್ಮ ವಿದ್ಯಾರ್ಥಿಗಳಿಗೆ ಅವಕಾಶಗಳ ಹೆಬ್ಬಾಗಿಲುಗಳಾಗುತ್ತವೆ. ಈ ಪರೀಕ್ಷೆಗಳನ್ನು ಸುಧಾರಿಸಲು ಸರ್ಕಾರ ಸಮಗ್ರ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಸಾರ್ವಜನಿಕ ಪರೀಕ್ಷೆಗಳಲ್ಲಿ ಅನ್ಯಾಯದ ವಿಧಾನಗಳ ಬಳಕೆಯನ್ನು ಸಂಪೂರ್ಣವಾಗಿ ತಡೆಯುವುದು, ಪರೀಕ್ಷಾ ವ್ಯವಸ್ಥೆಯನ್ನು ಹೆಚ್ಚು ಪಾರದರ್ಶಕ, ಹೆಚ್ಚು ಸುರಕ್ಷಿತ ಮತ್ತು ಯುವಕರಿಗೆ ಹೆಚ್ಚು ವಿಶ್ವಾಸಾರ್ಹವಾಗಿಸುವುದು ಈ ಸುಧಾರಣೆಗಳ ಉದ್ದೇಶಗಳಾಗಿವೆ. ಸರ್ಕಾರದ ಉಪಕ್ರಮಗಳು ಮತ್ತು ಹೊರಹೊಮ್ಮುತ್ತಿರುವ ಆರ್ಥಿಕ ಚಟುವಟಿಕೆಗಳ ಮೂಲಕ ಯುವಜನತೆಗೆ ಹೊಸ ಮಾರ್ಗಗಳ ವ್ಯಾಪಕ ಶ್ರೇಣಿ ತೆರೆದುಕೊಳ್ಳುತ್ತಿದೆ. ಅಂತಹ ಹೊಸ ಅವಕಾಶಗಳನ್ನು ಅನ್ವೇಷಿಸುವ

ಮೂಲಕ ನಮ್ಮ ಯುವಜನತೆ ಯಶಸ್ಸಿನ ಹೊಸ ಮಾರ್ಗಗಳಲ್ಲಿ ಪಯಣ ಮುಂದುವರಿಸಬಹುದು. ನಮ್ಮ ಯುವಜನತೆಯ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮವು ನಮ್ಮ ದೇಶದ ಭವಿಷ್ಯದ ಮೂಲಾಧಾರವಾಗಿದೆ. ನಮ್ಮ ಯುವಕರು ಉತ್ಸಾಹದಿಂದ ಮುನ್ನಡೆಯಲು ಪ್ರೇರೇಪಿಸುವ ಜವಾಬ್ದಾರಿಯನ್ನು ಕುಟುಂಬಗಳು ಮತ್ತು ಸಮಾಜವು ಹಂಚಿಕೊಳ್ಳುತ್ತದೆ. ನಮ್ಮ ಯುವಕರ ಅಭಿವೃದ್ಧಿಗಾಗಿ ಮತ್ತು ರಾಷ್ಟ್ರ ನಿರ್ಮಾಣಕ್ಕಾಗಿ ಕ್ರೀಡೆಗಳನ್ನು ಒಂದು ಮಾಧ್ಯಮವಾಗಿ ಅಳವಡಿಸಿಕೊಳ್ಳಲಾಗುತ್ತಿದೆ. ಖೇಲೋ ಇಂಡಿಯಾ ಕಾರ್ಯಕ್ರಮದಡಿಯಲ್ಲಿ ದೇಶದಾದ್ಯಂತ ತಳಮಟ್ಟದಿಂದ ರಾಷ್ಟ್ರೀಯ ಮಟ್ಟದವರೆಗೆ ಕ್ರೀಡಾ ಪರಿಸರ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ಕ್ರೀಡೆಗಳನ್ನು ಉತ್ತೇಜಿಸಲು ಸರ್ಕಾರ ಅಭೂತಪೂರ್ವ ಹೂಡಿಕೆಗಳನ್ನು ಮಾಡುತ್ತಿದೆ. ಈ ಪ್ರಯತ್ನಗಳು ಉತ್ತಮ ಫಲಿತಾಂಶಗಳನ್ನು ನೀಡುತ್ತಿವೆ. ಅಂತಾರಾಷ್ಟ್ರೀಯ ಕ್ರೀಡಾ ಪಂದ್ಯಾವಳಿಗಳಲ್ಲಿ ನಮ್ಮ ಕ್ರೀಡಾಪಟುಗಳ ಕ್ಷಮತೆ ಮತ್ತು ಸಾಧನೆಗಳಲ್ಲಿ ಗಮನಾರ್ಹ ಹೆಚ್ಚಳ ಕಂಡುಬಂದಿದೆ. ನಮ್ಮ ದೇಶವು ವಿಶ್ವದ ಅತಿ ಹೆಚ್ಚಿನ ಸಂಖ್ಯೆಯ ಯುವ ಜನಸಂಖ್ಯೆಯನ್ನು ಹೊಂದಿದ್ದು ಹಿರಿಯ ನಾಗರಿಕರ ಸಂಖ್ಯೆ ಕೂಡ ಹೆಚ್ಚಾಗಿಯೇ ಇದೆ. ಹಿರಿಯ ನಾಗರಿಕರ ಜೀವನದ ಗುಣಮಟ್ಟದ ಸುಧಾರಣೆಗಾಗಿ ಸರ್ಕಾರ ಹಲವಾರು ಉಪಕ್ರಮಗಳನ್ನು ಕೈಗೊಂಡಿದೆ. 70 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯೋಮಾನದ ಸರಿಸುಮಾರು 6 ಕೋಟಿ ಹಿರಿಯ ನಾಗರಿಕರು ಪ್ರತಿ ವರ್ಷ 5 ಲಕ್ಷ ರೂಪಾಯಿಯವರೆಗೆ ಉಚಿತ ಆರೋಗ್ಯ ರಕ್ಷಣೆ ಸೇವೆಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಒಟ್ಟಾರೆ ಸಮಾಜವು ಹಿರಿಯ ನಾಗರಿಕರ ನಿಟ್ಟಿನಲ್ಲಿ ಸೂಕ್ಷ್ಮ ಸಂವೇದನಾಶೀಲತೆ ಹೊಂದಿರಬೇಕು. ಅವರ ಆತ್ಮಗೌರವವನ್ನು ಎತ್ತಿಹಿಡಿಯುತ್ತಾ ಅವರಲ್ಲಿ ತಾವೂ ಕೂಡ ಸಮಾಜಕ್ಕೆ ಸೇರಿದವರೆಂಬ ಭಾವನೆಯನ್ನು ಹೆಚ್ಚಿಸಬೇಕು. ನನ್ನ ಪ್ರೀತಿಯ ದೇಶಬಾಂಧವರೇ, ಸತ್ಯ ಮತ್ತು ನ್ಯಾಯವನ್ನು ಎತ್ತಿಹಿಡಿಯುವ ಮೂಲಕ ಮಾನವೀಯತೆಗೆ ಪ್ರತಿಕೂಲವಾದ ಶಕ್ತಿಗಳನ್ನು ಜಯಿಸುವ ನಮ್ಮ ಸಂಪ್ರದಾಯದ ಬಗ್ಗೆ ನಮಗೆ ಹೆಮ್ಮೆಯಿದೆ. ಜುಲೈ 26ರಂದು ನಾವು ಕಾರ್ಗಿಲ್ ವಿಜಯ ದಿವಸ್ ಆಚರಿಸಿದ್ದೇವೆ. ಇದಕ್ಕೂ ಮೊದಲು ಮೇ 7ರಂದು ನಾವು ಆಪರೇಷನ್ ಸಿಂಧೂರ್ ಪ್ರಾರಂಭವಾಗಿ 1 ವರ್ಷ ಪೂರ್ಣಗೊಂಡಿದ್ದನ್ನು ಸ್ಮರಿಸಿದ್ದೇವೆ. ನಮ್ಮ ಸಶಸ್ತ್ರ ಪಡೆಗಳ ಅಪ್ರತಿಮ ಶೌರ್ಯವನ್ನು ನೆನಪಿಸಿಕೊಂಡಿದ್ದೇವೆ. ಭಯೋತ್ಪಾದನೆಯ ವಿರುದ್ಧದ ಆ ಐತಿಹಾಸಿಕ ಕಾರ್ಯಾಚರಣೆಯು ಭಾರತೀಯ ಸಶಸ್ತ್ರ ಪಡೆಗಳು ನಿಖರವಾಗಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ಪ್ರದರ್ಶಿಸಿದವು. ಭಯೋತ್ಪಾದಕರನ್ನು ಮತ್ತು ಅವರನ್ನು ಬೆಂಬಲಿಸುವವರಿಗೆ ಅವರು ಎಲ್ಲೇ ಅಡಗಿಕೊಂಡರೂ ತಮ್ಮ ಕ್ರಿಯೆಗಳ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಎಂಬ ಸ್ಪಷ್ಟ ಮತ್ತು ದೃಢವಾದ ಸಂದೇಶವನ್ನು ಇದು ರವಾನಿಸಿತು. ಭಯೋತ್ಪಾದನೆಯನ್ನು ಆಶ್ರಯಿಸುವ ದೇಶದೊಂದಿಗೆ ಸಿಂಧು ಜಲ ಒಪ್ಪಂದವನ್ನು ರದ್ದುಗೊಳಿಸುವುದು ನಮ್ಮ ರಾಷ್ಟ್ರದ ವಿಶೇಷವಾಗಿ ರೈತರ ಹಿತಾಸಕ್ತಿಯಲ್ಲಿ ನಿರ್ಣಾಯಕ ಹೆಜ್ಜೆಯಾಗಿದೆ. ದಶಕಗಳಿಂದಲೂ ರಾಷ್ಟ್ರಕ್ಕೆ ನಕ್ಸಲ್ವಾದ ಎನ್ನುವುದು ಗಂಭೀರ ಸವಾಲನ್ನು ಒಡ್ಡುತ್ತಲೇ ಇದೆ. ಭಾರತವನ್ನು ನಕ್ಸಲ್ ಮುಕ್ತಗೊಳಿಸುವುದು ಒಂದು ಪ್ರಮುಖ ಸಾಧನೆಯಾಗಿದೆ. ಹಿಂದೊಮ್ಮೆ ನಕ್ಸಲೀಯರಿಂದ ಪೀಡಿತವಾಗಿದ್ದ ಪ್ರದೇಶಗಳಲ್ಲಿ ಇಂದು ಉತ್ಸಾಹ ತುಂಬಿದೆ. ಈ ಪ್ರದೇಶಗಳಲ್ಲಿ ಎಲ್ಲರನ್ನೊಳಗೊಳ್ಳುವ ಅಭಿವೃದ್ಧಿ ಕಾರ್ಯಕ್ರಮ ಪ್ರಗತಿಯಲ್ಲಿದೆ. ಹೆಚ್ಚಿನ ಸಂಖ್ಯೆಯ ಆಟಗಾರರು ಬಸ್ತಾರ್ ಒಲಿಂಪಿಕ್ಸ್ನಲ್ಲಿ ಪಾಲ್ಗೊಂಡಿದ್ದರು ಮತ್ತು ಬಸ್ತಾರ್ ಪಂಡುಂನಲ್ಲಿ ಅನೇಕ ಕಲಾವಿದರು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು. ಜನರು ಈ ಕಾರ್ಯಕ್ರಮಗಳನ್ನು ನೋಡಿ ಆನಂದಿಸಿದರು. ಮರಾಠಾ ಮಿಲಿಟರಿ ಸಂಪ್ರದಾಯಕ್ಕೆ ಸಂಬಂಧಿಸಿದ ರಾಷ್ಟ್ರೀಯ ಹೆಮ್ಮೆಯನ್ನು ಸಂರಕ್ಷಿಸಲು ನಿರ್ಮಿಸಲಾದ 12 ಕೋಟೆಗಳನ್ನು ಕಳೆದ ವರ್ಷ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಮತ್ತು ಈ ವರ್ಷ ಭಗವಾನ್ ಬುದ್ಧನ ಮೊದಲ ಧರ್ಮೋಪದೇಶದ ಸ್ಥಳವಾದ ಸಾರನಾಥವನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಒಂದೆಡೆ ಭಾರತ ಭೂಮಿಯಲ್ಲಿ ಭಗವಾನ್ ಬುದ್ಧನಿಗೆ ಸಂಬಂಧಿಸಿದ ಆಧ್ಯಾತ್ಮಿಕ ಸ್ಮಾರಕಗಳಿವೆ. ನಮ್ಮ ಹೆಮ್ಮೆ ಮತ್ತು ಅದ್ಭುತ ಸಂಪ್ರದಾಯಗಳನ್ನು ಸಂರಕ್ಷಿಸಲು ಹೋರಾಡುವ ನಮ್ಮ ಪ್ರಭಾವಶಾಲಿ ಸಾಮರ್ಥ್ಯದ ಸಂಕೇತಗಳನ್ನು ಕೂಡ ಇದು ಹೊಂದಿದೆ. ನನ್ನ ಪ್ರೀತಿಯ ಬಾಂಧವರೇ, ಭಾರತೀಯರೆಲ್ಲರ ಅಭಿವೃದ್ಧಿ ಮತ್ತು ಕಲ್ಯಾಣವೇ ವಿಕಸಿತ ಭಾರತ ನಿರ್ಮಾಣದ ವಾಸ್ತವ ಗುರಿಯಾಗಿದೆ. ತೆಲುಗು ಭಾಷೆಯಲ್ಲಿ ರಚನೆ ಮಾಡುವ ಮಹಾನ್ ರಾಷ್ಟ್ರ

0: ಭಕ್ತ ಸಾಹಿತಿ ಗುರುಜಾಡ ಅಪ್ಪಾರಾವ್ ಅವರು ತಮ್ಮ ಒಂದು ಗೀತೆಯಲ್ಲಿ ಭಾರತೀಯರೆಲ್ಲರಿಗೂ ರಾಷ್ಟ್ರ ಪ್ರೇಮದ ಒಂದು ಅಮೂಲ್ಯ ಸಂದೇಶವನ್ನು ನೀಡಿದ್ದಾರೆ. ಅವರು ಹೀಗೆ ಹೇಳಿದ್ದಾರೆ, ದೇಶಮುನು ಪ್ರೇಮಿಂಚಮನ್ನ, ಮಂಚಿ ಅನ್ನದಿ ಪೆಂಚುಮನ್ನ, ದೇಶಮಂಟೇ ಮಟ್ಟಿಕಾದೋಯಿ, ದೇಶಮಂಟೇ ಮನುಷ್ಯಲೋಯಿ. ಈ ಸಾಲುಗಳ ಅರ್ಥವೆಂದರೆ ದೇಶವನ್ನು ಪ್ರೀತಿಸು, ಒಳ್ಳೆಯದನ್ನು ಹೆಚ್ಚಿಸು. ದೇಶವೆಂದರೆ ಕೇವಲ ಮಣ್ಣಲ್ಲ, ದೇಶವೆಂದರೆ ಸಮಸ್ತ ಮನುಷ್ಯರು. ಸಮಾಜದ ಪಾಲ್ಗೊಳ್ಳುವಿಕೆ ಮತ್ತು ಸರ್ಕಾರದ ಪ್ರಯತ್ನಗಳಿಂದ ಹಳ್ಳಿ ಹಳ್ಳಿಗಳಲ್ಲಿ, ಪ್ರತಿಯೊಂದು ನಗರದಲ್ಲಿ, ಭಾರತದ ಮನೆ ಮನೆಗಳಲ್ಲಿ ವಾಸಿಸುವ ಎಲ್ಲರೂ ಆರೋಗ್ಯದಿಂದ, ಸುಖ ಸಂತೋಷದಿಂದ ಮತ್ತು ಸಮೃದ್ಧತೆಯಿಂದ ಜೀವಿಸುತ್ತಾರೆ ಎಂಬ ವಿಶ್ವಾಸ ನನಗಿದೆ. ಬನ್ನಿ, ದೇಶ ಪ್ರೇಮದ ಈ ಎಲ್ಲರನ್ನು ಒಳಗೊಳ್ಳುವ ಮನೋಭಾವದೊಂದಿಗೆ ಸ್ವತಂತ್ರ ಭಾರತವನ್ನು ಅಭಿವೃದ್ಧಿ ಹೊಂದಿದ ಭಾರತವನ್ನಾಗಿ ಪರಿವರ್ತಿಸುವ ರಾಷ್ಟ್ರೀಯ ಪ್ರಯತ್ನಕ್ಕೆ ನಾವೆಲ್ಲರೂ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಧನ್ಯವಾದ. ಜೈ ಹಿಂದ್, ಜೈ ಭಾರತ್.
1: ಇದುವರೆಗೂ ಭಾರತದ ಘನತೆವೆತ್ತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು 80ನೇ ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ಇಂದು ದೇಶವನ್ನುದ್ದೇಶಿಸಿ ಮಾಡಿದ ಪ್ರಸಾರ ಭಾಷಣದ ಕನ್ನಡ ಅನುವಾದವನ್ನು ಕೇಳಿದಿರಿ. ಅನುವಾದ ರಾಧಾ ಪ್ರಸಾದ್, ನಿರ್ವಹಣೆ ರೋಸ್ಲಿನ್ ಮ್ಯಾಥ್ಯೂ, ನೆರವು ಚೈತ್ರಾ ಎನ್ಎಸ್, ವಾಚನ ಹಾಗೂ ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. ಜಾಗತಿಕ ಅಸ್ಥಿರತೆ ನಡುವೆಯೂ ಬಲಾಢ್ಯ ಆರ್ಥಿಕತೆಯಾಗಿ ಹೊರಹೊಮ್ಮಿದ ಭಾರತ. ರಾಷ್ಟ್ರಪತಿ ದ್ರೌಪದಿ ಮುರ್ಮು. 80th ಸ್ವಾತಂತ್ರ್ಯ ದಿನಾಚರಣೆಗೆ ದೇಶ ಸಜ್ಜು. ಕೆಂಪುಕೋಟೆಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ರಾಷ್ಟ್ರಧ್ವಜಾರೋಹಣ. ರಕ್ಷಣಾ ಪಡೆಗಳ ಆಧುನೀಕರಣಕ್ಕೆ ಕೇಂದ್ರ ಸರ್ಕಾರ ಹೆಚ್ಚಿನ ಆದ್ಯತೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಭೂಕಂಪ ಸಂತ್ರಸ್ತ ಕೊಲಂಬಿಯಾಗೆ 20 metric tons ಪರಿಹಾರ ಸಾಮಗ್ರಿ ರವಾನಿಸಿದ ಭಾರತ. ವಾರ್ತೆಗಳ ವಿವರ. ವಿಶ್ವದ ಹಲವಾರು ಭಾಗಗಳಲ್ಲಿ ಯುದ್ಧ ಮತ್ತು ಅಸ್ಥಿರತೆ ಇದ್ದರೂ ಭಾರತದ ಆರ್ಥಿಕತೆ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಯುತ್ತಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. 80th ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನದಂದು ರಾಷ್ಟ್ರವನ್ನುದ್ದೇಶಿಸಿ ಮಾತನಾಡಿದ ಅವರು, ಆರ್ಥಿಕ ಮುನ್ಸೂಚನೆಗಳ ಪ್ರಕಾರ ಭಾರತದ ಆರ್ಥಿಕತೆಯ ಬೆಳವಣಿಗೆಯ ದರವು ಸರಾಸರಿ ಜಾಗತಿಕ ಬೆಳವಣಿಗೆಯ ದರಕ್ಕಿಂತ 2 times ಹೆಚ್ಚಾಗುವ ನಿರೀಕ್ಷೆ ಇದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಆತ್ಮನಿರ್ಭರ ಭಾರತ ಅಭಿಯಾನ ದೇಶದ ಆರ್ಥಿಕ ಪ್ರಗತಿ ಮತ್ತು ರಾಷ್ಟೀಯ ಭದ್ರತೆಯ ಅಡಿಪಾಯವನ್ನು ಮತ್ತಷ್ಟು ಬಲಪಡಿಸಿದೆ. ಭಾರತವು 2030 ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಕೆಲವನ್ನು ನಿಗದಿತ ಸಮಯಕ್ಕಿಂತ ಮೊದಲೇ ಸಾಧಿಸಿದೆ ಎಂದು ಅವರು ತಿಳಿಸಿದರು. ರಾಷ್ಟೀಯ ಹಿತಾಸಕ್ತಿಯು ಭಾರತದ ವಿದೇಶಾಂಗ ನೀತಿಯ ಅಡಿಪಾಯವಾಗಿದ್ದು, ಶಾಂತಿ, ಸಹಕಾರ, ಸಂವಾದ ಮತ್ತು ವಸುದೈವ ಕುಟುಂಬಕಂನ ಆದರ್ಶವು ಅದರ ವಿದೇಶಾಂಗ ನೀತಿಯ ಆಧಾರ ಸ್ತಂಭಗಳಾಗಿವೆ ಎಂದು ಹೇಳಿದ್ದಾರೆ. ಆರ್ಥಿಕ ಸಹಕಾರವನ್ನು ಹೆಚ್ಚಿಸಲು ಮತ್ತು ಪರಸ್ಪರ ಸಂಬಂಧಗಳನ್ನು ಬಲಪಡಿಸಲು ಭಾರತ ಅನೇಕ ದೇಶಗಳೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಂಡಿದೆ. ಜಾಗತಿಕ ದಕ್ಷಿಣದ ದೇಶಗಳಲ್ಲಿ ಭಾರತವು ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು

0: ಪ್ರಧಾನಿ ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ರಾಷ್ಟ್ರೀಯ ಗೀತೆ ವಂದೇ ಮಾತರಂನ 150 ವರ್ಷಗಳ ಪರಂಪರೆಯನ್ನು ಸ್ಮರಿಸುವುದು ಹಾಗೂ 2047 ವಿಕಸಿತ ಭಾರತದ ಪಯಣದಲ್ಲಿ ಯುವ ಶಕ್ತಿಯ ಕೊಡುಗೆಯನ್ನು ಬಿಂಬಿಸುವುದು ಈ ಬಾರಿಯ ಆಚರಣೆಯ ವಿಶೇಷತೆಯಾಗಿದೆ. ಇದೇ ಮೊದಲ ಬಾರಿಗೆ ಕೆಂಪುಕೋಟೆಯ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ವಂದೇ ಮಾತರಂ ಗಾಯನ ನಡೆಯಲಿದೆ. ರಾಷ್ಟೀಯ ಕೆಡೆಟ್ ಕೋರ್, ಎನ್ಸಿಸಿ ಮತ್ತು ಮೈ ಭಾರತ್ ಸ್ವಯಂ ಸೇವಕರು ವಂದೇ ಮಾತರಂ ಗೀತೆ ಹಾಡಲಿದ್ದಾರೆ. ಸೇನೆ, ನೌಕಾಪಡೆ ಮತ್ತು ವಾಯುಪಡೆಯ 2500 ಬಾಲಕ ಮತ್ತು ಬಾಲಕಿಯರ ಕೆಡೆಟ್ಗಳು ಹಾಗೂ ಮೈ ಭಾರತ್ ಸ್ವಯಂ ಸೇವಕರು ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ. ವಿಶ್ವಕರ್ಮ ಯೋಜನೆಯ ಕುಶಲಕರ್ಮಿಗಳು, ಮುದ್ರಾ ಯೋಜನೆಯ ಮಹಿಳಾ ಉದ್ಯಮಿಗಳು, ಪಿಎಂ ಸ್ವನಿಧಿ ಯೋಜನೆಯ ಬೀದಿಬದಿ ವ್ಯಾಪಾರಿಗಳು ಹಾಗೂ ಭಾರತ್ ಟ್ಯಾಕ್ಸಿಯ ಚಾಲಕರು ಸೇರಿದಂತೆ ವಿವಿಧ ಕ್ಷೇತ್ರಗಳ ಸುಮಾರು 5000 ವಿಶೇಷ ಅತಿಥಿಗಳನ್ನು ಆಹ್ವಾನಿಸಲಾಗಿದೆ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯಿಂದ ನಾಳೆ ಬೆಳಗ್ಗೆ 10:30 11:30 ಫ್ರೀಡಂ ರಿದಮ್ ಎ ಸಿಂಫೋನಿ ಆಫ್ ಫ್ರೀಡಂ ಎಂಬ ಸಂಗೀತ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ರಕ್ಷಣಾ ಪಡೆಗಳ ಆಧುನೀಕರಣಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನದಂದು ಆಕಾಶವಾಣಿಯ ಮೂಲಕ ಸೈನಿಕರನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಆತ್ಮನಿರ್ಭರ ಭಾರತ ಮತ್ತು ಮೇಕ್ ಇನ್ ಇಂಡಿಯಾದಂತಹ ಉಪಕ್ರಮಗಳಿಂದಾಗಿ ಕಳೆದ 12 ವರ್ಷಗಳಲ್ಲಿ ರಕ್ಷಣಾ ವಲಯದಲ್ಲಿ ಕಂಡುಬಂದಿರುವ ಪರಿವರ್ತನಾತ್ಮಕ ಬದಲಾವಣೆಯನ್ನು ಪ್ರಸ್ತಾಪಿಸಿದರು. 2014ರಲ್ಲಿ ಕೇವಲ 46,000 ಕೋಟಿ ರೂಪಾಯಿಗಳಷ್ಟಿದ್ದಂತಹ ದೇಶೀಯ ರಕ್ಷಣಾ ಉತ್ಪಾದನೆಯು 2025-26ರ ಹಣಕಾಸು ವರ್ಷದಲ್ಲಿ ದಾಖಲೆಯ 1.78 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. ಇದು ಕಳೆದ ದಶಕದಲ್ಲಿ ಸುಮಾರು 4 ಪಟ್ಟು ಹೆಚ್ಚಾಗಿದೆ. ಈ ಸಾಧನೆಯು ರಕ್ಷಣಾ ವಲಯದಲ್ಲಿ ಆಗಿರುವ ರಚನಾತ್ಮಕ ಬದಲಾವಣೆಗಳಿಗೆ ಸಾಕ್ಷಿಯಾಗಿದೆ ಎಂದು ಹೇಳಿದರು. ರಕ್ಷಣಾ ಸಾರ್ವಜನಿಕ ವಲಯದ ಉದ್ಯಮಗಳು ಮತ್ತು ಇತರ ಸಾರ್ವಜನಿಕ ವಲಯದ ಸಂಸ್ಥೆಗಳು ಒಟ್ಟು ರಕ್ಷಣಾ ಉತ್ಪಾದನೆಯಲ್ಲಿ ಸರಿಸುಮಾರು 76%ರಷ್ಟನ್ನು ಹೊಂದಿದ್ದು ಖಾಸಗಿ ವಲಯವು 24%ರಷ್ಟನ್ನು ಕೊಡುಗೆ ನೀಡುತ್ತಿದೆ. ಇದು ಹಿಂದಿನ ಹಣಕಾಸು ವರ್ಷದಲ್ಲಿ 22%ರಷ್ಟಿತ್ತು ಎಂದು ಸಚಿವ ರಾಜನಾಥ್ ಸಿಂಗ್ ತಿಳಿಸಿದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದೇಶ ಇಂದು ಅನುಭವಿಸುತ್ತಿರುವಂತಹ ಸ್ವಾತಂತ್ರ್ಯವು ಹಿಂದಿನ ತಲೆಮಾರುಗಳ ಮಹಾನ್ ತ್ಯಾಗಗಳ ಮೂಲಕ ಬಂದಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ದೇಶ ವಿಭಜನೆಯ ಕರಾಳ ನೆನಪಿನ ದಿನದಂದು ನಡೆದಂತಹ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ರಾಷ್ಟದ ಸಮಗ್ರತೆ ಕಾಪಾಡಿಕೊಳ್ಳುವುದು ಮತ್ತು ಸಂರಕ್ಷಿಸುವುದು ಪ್ರತಿಯೊಬ್ಬ ನಾಗರಿಕನ ಪ್ರಮುಖ ಕರ್ತವ್ಯವಾಗಿದೆ. ಆ ತ್ಯಾಗಗಳ ಮೂಲಕ ಸಾಧಿಸಿದ ಸ್ವಾತಂತ್ರ್ಯವನ್ನು ಗೌರವಿಸಬೇಕು. ವಿಭಜನೆಯ ಸಮಯದಲ್ಲಿ ಕಂಡುಬಂದ ಭಯಾನಕ ಘಟನೆಗಳು ದೇಶದಲ್ಲಿ ಮತ್ತೆಂದೂ ಸಂಭವಿಸಬಾರದು ಎಂದು ಹೇಳಿದರು. ಯಾವುದೇ ಜಾತಿ, ಧರ್ಮ ಅಥವಾ ಪ್ರದೇಶವು ರಾಷ್ಟಕ್ಕಿಂತ ಮುಖ್ಯವಲ್ಲ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದರು. ದೇಶ ವಿಭಜನೆಯ ಸಮಯದಲ್ಲಿ ತಮ್ಮ ಪ್ರಾಣ ತ್ಯಾಗ ಮಾಡಿದ, ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡ ಮತ್ತು ವಲಸೆ ಹೋಗುವಂತೆ ಒತ್ತಾಯಿಸಲ್ಪಟ್ಟವರನ್ನು ಸ್ಮರಿಸುವ ಸಂದರ್ಭವೇ ದೇಶ ವಿಭಜನೆಯ ಕರಾಳ ನೆನಪಿನ ದಿನ ಎಂದು ಭಾರತೀಯ ಜನತಾ ಪಕ್ಷದ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಹೇಳಿದ್ದಾರೆ. ಹರಿಯಾಣದ ಗುರುಗ್ರಾಮದಲ್ಲಿ ನಡೆದ ದೇಶ ವಿಭಜನೆಯ ಕರಾಳ ನೆನಪಿನ ದಿನದಂದು ನಡೆದಂತಹ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, 1946ರ ಆಗಸ್ಟ್ 16ರಂದು ನೇರ ಕ್ರಿಯಾ ದಿನದಂದು ಕಲ್ಕತ್ತಾದ ಬೀದಿಗಳಲ್ಲಿ ಒಂದು ದುಃಖಕರ ಅಧ್ಯಾಯ ತೆರೆದುಕೊಂಡಿತು. ಇದು ಇಡೀ ದೇಶವನ್ನು ಕೋಮು ಹಿಂಸಾಚಾರಕ್ಕೆ ದೂಡಿತು. ಆ ಅವಧಿಯಲ್ಲಿ ಲಕ್ಷಾಂತರ ಜನರು ಸುರಕ್ಷತೆಗಾಗಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವಲಸೆ ಹೋಗಬೇಕಾಯಿತು. ತಮ್ಮ ಆಸ್ತಿಪಾಸ್ತಿಯನ್ನು ಬಿಟ್ಟು ಹೋಗಬೇಕಾಯಿತು. 1.5 ಕೋಟಿಗೂ ಹೆಚ್ಚು ಜನರು ಸ್ಥಳಾಂತರಗೊಂಡರು ಮತ್ತು ಲಕ್ಷಾಂತರ ಜನರು ತಮ್ಮ ಜೀವಗಳನ್ನು ಕಳೆದುಕೊಂಡರು ಎಂದು ಬೇಸರ ವ್ಯಕ್ತಪಡಿಸಿದರು. ರಾವಲ್ಪಿಂಡಿಯಿಂದ ಪಂಜಾಬ್ನ ವಿವಿಧ ಪ್ರದೇಶಗಳಿಗೆ ಜನರು ಹಿಂಸಾತ್ಮಕ ಘಟನೆಗಳನ್ನು ಎದುರಿಸಿದರು. ಯುವ ಪೀಳಿಗೆ ವಿಭಜನೆಯ ದುರಂತವನ್ನು ತಿಳಿದಿರಬೇಕು ಎಂದು ನಿತಿನ್ ನಬೀನ್ ಹೇಳಿದರು. ಕಳೆದ ವರ್ಷ ಕರೂರ್ನಲ್ಲಿ ನಡೆದಂತಹ ಕಾಲ್ತುಡಿತದಲ್ಲಿ ಮೃತಪಟ್ಟವರ ಕುಟುಂಬ ಸದಸ್ಯರಿಗೆ ಸರ್ಕಾರಿ ಉದ್ಯೋಗ ನೀಡುವ ತಮಿಳುನಾಡು ಸರ್ಕಾರದ ನಿರ್ಧಾರವನ್ನು ರದ್ದುಗೊಳಿಸಿದ್ದ ಮದ್ರಾಸ್ ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂಕೋರ್ಟ್ ಇಂದು ತಡೆ ನೀಡಿದೆ. ಹೈಕೋರ್ಟ್ ತೀರ್ಪು ಪ್ರಶ್ನಿಸಿ ತಮಿಳುನಾಡು ಸರ್ಕಾರ ಸಲ್ಲಿಸಿದ್ದ ಅರ್ಜಿಯನ್ನು ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದಂತಹ ಜೆಬಿ ಪಾರ್ದಿವಾಲಾ ಮತ್ತು ಕೆ

0: ವಿನೋದ್ ಚಂದ್ರನ್ ಅವರಿದ್ದ ನ್ಯಾಯಪೀಠ ಮಧ್ಯಂತರ ಆದೇಶವನ್ನ ನೀಡಿದೆ. ದುರಂತಕ್ಕೆ ಪ್ರತಿಕ್ರಿಯೆಯಾಗಿ ರಾಜ್ಯ ಸರ್ಕಾರ ದುಃಖಿತ ಕುಟುಂಬಗಳಿಗೆ ಉದ್ಯೋಗ ನೀಡಿದೆ ಎಂದು ತಮಿಳುನಾಡು ಸರ್ಕಾರ ಸುಪ್ರೀಂಕೋರ್ಟ್ ಗಮನಕ್ಕೆ ತಂದಿದೆ. 2025 ಸೆಪ್ಟೆಂಬರ್ನಲ್ಲಿ ಕರೂರ್ನಲ್ಲಿ ನಡೆದ ಕಾಲ್ತುಳಿತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ಅನುಕಂಪದ ನೇಮಕಾತಿಗಳನ್ನು ನೀಡುವ ರಾಜ್ಯ ಸರ್ಕಾರದ ನಿರ್ಧಾರವನ್ನು ರದ್ದುಗೊಳಿಸಿದ್ದ ಮದ್ರಾಸ್ ಹೈಕೋರ್ಟ್ನ ಮಧುರೈ ಪೀಠದ ಆದೇಶದ ವಿರುದ್ದ ತಮಿಳುನಾಡು ಸರ್ಕಾರ ಸುಪ್ರೀಂಕೋರ್ಟ್ಗೆ ಅರ್ಜಿ ಸಲ್ಲಿಸಿತ್ತು. ಭೂಕಂಪದ ನಂತರದ ಪರಿಹಾರ ಮತ್ತು ಪುನರ್ವಸತಿ ಕಾರ್ಯಗಳಿಗೆ ನೆರವಾಗುವ ಉದ್ದೇಶದಿಂದ ಕೊಲಂಬಿಯಾಗೆ ಭಾರತ 20 ಮೆಟ್ರಿಕ್ ಟನ್ಗಳ ಪರಿಹಾರ ಸಾಮಗ್ರಿಗಳನ್ನು ರವಾನಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್, ಪರಿಹಾರ ಸಾಮಗ್ರಿಗಳಲ್ಲಿ ಔಷಧಿಗಳು ಮತ್ತು ವೈದ್ಯಕೀಯ ಉಪಕರಣಗಳು, ತಾತ್ಕಾಲಿಕ ಆಶ್ರಯ ವ್ಯವಸ್ಥೆ ಮತ್ತು ನೈರ್ಮಲ್ಯಕ್ಕೆ ಅಗತ್ಯವಾದ ಸಾಮಗ್ರಿಗಳು ಸೇರಿದಂತೆ ವಿಪತ್ತಿನ ನಂತರ ಅಗತ್ಯವಿರುವಂತಹ ಇತರ ವಸ್ತುಗಳು ಒಳಗೊಂಡಿವೆ ಎಂದು ತಿಳಿಸಿದ್ದಾರೆ. ಈ ಕಷ್ಟದ ಸಂದರ್ಭದಲ್ಲಿ ಭಾರತವು ಕೊಲಂಬಿಯಾ ಜನತೆಯೊಂದಿಗೆ ದೃಢವಾಗಿ ನಿಂತಿದೆ ಎಂದು ಅವರು ಹೇಳಿದ್ದಾರೆ. ಭಾರತದ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಭವಿಷ್ಯದ ತಂತ್ರಜ್ಞಾನಕ್ಕೆ ತಕ್ಕಂತೆ ನುರಿತ ಮಾನವ ಸಂಪನ್ಮೂಲವನ್ನು ರೂಪಿಸುವ ಆಟೋಮೋಟಿವ್ ಕೌಶಲ್ಯ ಅಭಿವೃದ್ಧಿ ಮಂಡಳಿಯ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆಯನ್ನು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಹಿಸಿದ್ದರು. ಈ ವೇಳೆ ಮಾತನಾಡಿದ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ವಿಕಸಿತ ಭಾರತ ಮತ್ತು ಆತ್ಮನಿರ್ಭರ ಭಾರತ ಪರಿಕಲ್ಪನೆಯಂತೆ ಭಾರತವನ್ನು ಜಾಗತಿಕ ಉತ್ಪಾದನಾ ಕೇಂದ್ರವನ್ನಾಗಿ ಮಾಡಲು ಯುವ ಜನತೆಗೆ ಉದಯೋನ್ಮುಖ ತಂತ್ರಜ್ಞಾನಗಳಲ್ಲಿ ಕೌಶಲ್ಯ ತರಬೇತಿ ನೀಡುವುದು ಅತ್ಯಗತ್ಯವಾಗಿದೆ ಎಂದು ತಿಳಿಸಿದರು. ಸಭೆಯಲ್ಲಿ ರೋಬೋಟಿಕ್ಸ್, ಆಟೋಮೇಷನ್, ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಸೇರಿದಂತೆ ಇತರ ವಿಷಯಗಳ ಕುರಿತು ಚರ್ಚೆ ನಡೆಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಅಸ್ಥಿರತೆ ನಡುವೆಯೂ ಬಲಾಢ್ಯ ಆರ್ಥಿಕತೆಯಾಗಿ ಹೊರಹೊಮ್ಮಿದ ಭಾರತ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. 80ನೇ ಸ್ವಾತಂತ್ರ್ಯ ದಿನಾಚರಣೆಗೆ ದೇಶ ಸಜ್ಜು. ಕೆಂಪುಕೋಟೆಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ರಾಷ್ಟ್ರಧ್ವಜಾರೋಹಣ. ರಕ್ಷಣಾ ಪಡೆಗಳ ಆಧುನೀಕರಣಕ್ಕೆ ಕೇಂದ್ರ ಸರ್ಕಾರ ಹೆಚ್ಚಿನ ಆದ್ಯತೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಭೂಕಂಪ ಸಂತ್ರಸ್ತ ಕೊಲಂಬಿಯಾಗೆ 20 ಮೆಟ್ರಿಕ್ ಟನ್ ಪರಿಹಾರ ಸಾಮಗ್ರಿ ರವಾನಿಸಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಸ್ನೇಹಿತರೆ, ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: 14 ಆಗಸ್ಟ್ 1947 ಭಾರತ ಕೆ ಇತಿಹಾಸ ಕಾ ವೋ ರಕ್ತ ರಂಜಿತ ದಿನ ಜಬ್ ದೇಶ ಕಾ ವಿಭಾಜನ್ ಹುವಾ ಔರ್ ಲಾಖೋ ಲೋಗೋ ನೇ ಇಸ್ ಬಂಟ್ವಾರೇ ಕಿ ತ್ರಾಸದಿ ಸಹಿ ವಿಭಾಜನ್ ಕೆ ಕಾರಣ ಲೋಗೋ ಕೋ ಅಪ್ನಾ ಘರ್ ಪರಿವಾರ ಜಮೀನ್ ಔರ್ ಸಂಪತ್ತಿ ಭೀ ಛೋಡ್ನಿ ಪಡಿ ಅಸಹನೀಯ ಪೀಡಾ ಸೆ ಜೂಝತೇ ಇನ್ ಮಜಬೂರ್ ಔರ್ ವಿಸ್ಥಾಪಿತ ಲೋಗೋ ಕೋ ನಿರ್ಮಮ ಹಿಂಸಾ ಕಾ ಸಾಮ್ನಾ ಕರ್ನಾ ಪಡಾ ವರ್ಷ 2021 ಮೇ प्रधानमंत्री श्री नरेंद्र मोदी जी ने विभाजन की असहनीय पीड़ा और दुख से गुजरे लोगों को याद करने और उन्हें श्रद्धांजलि अर्पित करने हेतु विभाजन विभीषिका स्मृति दिवस की घोषणा की. आइए 14 अगस्त 2026 को बंटवारे और उस समय हुई क्रूर हिंसा के शिकार हुए लोगों को अपनी श्रद्धांजलि अर्पित करें. अपने आसपास होने वाले साइलेंट मार्च में भागीदारी करते हुए उनकी याद में 1 मिनट का मौन धारण करें.
1: स्नेहित्रे, ईगा प्रेम निनाद कार्यक्रम समय. ಸುಮಧುರವಾಗಿರುವಂತಹ ಪ್ರೇಮ ಗೀತೆಗಳನ್ನು ಕೇಳ್ತಾ ಪ್ರೇಮದ ಗುಂಗಿನಲ್ಲಿ ವಿರಮಿಸುವಂತಹ ಸಮಯ ಇದು. ಪ್ರೇಮ ನಿಲದ ಕಾರ್ಯಕ್ರಮ ನಿಮಗಾಗಿ ಹೊತ್ತು ತರ್ತಾ ಇದ್ದೇವೆ. ಸಾಕಷ್ಟು ಪ್ರೇಮ ಗೀತೆಗಳನ್ನು ಈ ಕಾರ್ಯಕ್ರಮದ ಮೂಲಕವಾಗಿ. ಸ್ನೇಹಿತರೆ, ಪ್ರೇಮ ಅನ್ನುವಂಥದ್ದು ಒಂದು ವಿಶಿಷ್ಟವಾಗಿರುವಂತಹ ಜಗತ್ತು. ಆ ಜಗತ್ತಿಗೆ ಬೇರೆ ಯಾವುದರ ಹಂಗು ಕೂಡ ಬೇಡ. ಅಂತಹ ಒಂದು ಅದ್ಭುತವಾದಂತಹ ಶಕ್ತಿ ಪ್ರೇಮ ಅಂತ ಯಾವುದಾದ್ರೂ ಒಬ್ಬ ಕವಿಯನ್ನು ಕೇಳಿದರೆ ಅವನು ಹಾಗೆ ಬಣ್ಣಿಸ್ತಾನೆ. ಅಷ್ಟೇ ಅಲ್ಲ, ಯಾರಾದರೂ ಒಬ್ಬ ತತ್ವಜ್ಞಾನಿಯನ್ನು ಕೇಳಿದರೆ ಆತನು ಕೂಡ ಒಂದಿಷ್ಟು ಪ್ರೇಮದ ಕುರಿತಾಗಿ ದೈವಿಕವಾದಂತಹ ಒಂದು ಭಾವನೆ ಅಂತ ಹೇಳಿ ಉತ್ತರಿಸ್ತಾನೆ. ಅಷ್ಟೇ ಅಲ್ಲ, ಯಾವುದಾದ್ರೂ ಒಬ್ಬ ವಿಜ್ಞಾನಿಯನ್ನು ಹೋಗಿ ಕೇಳಿದರೆ ಪ್ರೇಮ ಅಂದರೆ ಏನು ಅಂತಂದರೆ ಅದು ಹಾರ್ಮೋನ್ಗಳಲ್ಲಿ ಆಗುವಂತಹ ಒಂದು ವ್ಯತ್ಯಾಸ ಅಂತ ಹೀಗೇನೋ ಉತ್ತರವನ್ನು ಕೊಡಬಹುದು. ಆದರೆ ಸಾಮಾನ್ಯ ಜನರಿರ್ತಾರಲ್ಲ, ಅವರು ತಮ್ಮ ಅನುಭವದ ಮಾತುಗಳನ್ನು ಪ್ರೇಮದಲ್ಲಿ, ಪ್ರೇಮದ ಭಾವನೆಯನ್ನು ಹೆಕ್ಕಿ ಹೆಕ್ಕಿ ಮಾತುಗಳಲ್ಲಿ ಇಡುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಬನ್ನಿ, ಪ್ರೇಮ ಗೀತೆಗಳಲ್ಲಿ ಅಂತಹ ಪ್ರೇಮ ಅಂದರೆ ಏನು ಅನ್ನುವಂತಹ ಭಾವನೆಯನ್ನು ಹೆಕ್ಕಿಡುವಂತಹ ಪ್ರಯತ್ನವನ್ನು ನಮ್ಮ ಚಿತ್ರ ಸಾಹಿತಿಗಳು ಮಾಡಿದ್ದಾರೆ. ಅಂತಹ ಗೀತೆಗಳನ್ನು ಪ್ರೇಮ ನಿನ್ನ

ಕಾರ್ಯಕ್ರಮದಲ್ಲಿ ಕೇಳ್ತಾ ಸಾಗೋಣ. ಮೊದಲ ಗೀತೆಯಾಗಿ ಮೂಡಿ ಬರ್ತಾ ಇದೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ. ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡಿರುವಂತಹ ಶ್ರಾವಣ ಬಂಧು ಚಿತ್ರ, ಜಿ ಉದಯಶಂಕರ್ ಅವರು ಬರೆದಿರುವಂತಹ ಗೀತೆ ಇದು. ಎಂ ರಂಗರಾವ್ ಅವರು ಗೀತೆಗೆ ಸಂಗೀತ ನೀಡಿದ್ದಾರೆ. ವಾಣಿ ಜಯರಾಮ್ ಅವರು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಈ ಗೀತೆಗೆ ಧ್ವನಿಯಾಗಿದ್ದಾರೆ.

ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮ.

0: ದೇಶದ ಭವಿಷ್ಯ, ಕರ್ನಾಟಕದ ಸಾಧ್ಯೆಯೇ ಭಾರತದ ಸಾಧನೆ, ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
1: ಹೌದು, ಪ್ರೀತಿ ಪ್ರೇಮ ಇದನ್ನು ಹೇಗೆ ಪದಗಳಲ್ಲಿ ಕಟ್ಟಿಕೊಡೋದು? ನಮ್ಮ ಚಿತ್ರಸಾಹಿತಿಗಳು ನಾನಾ ಬಗೆಯಿಂದ ಅದಕ್ಕೆ ದೊಡ್ಡ ಅನುಸಂಧಾನವನ್ನೇ ಮಾಡಿದ್ದಾರೆ. ಈ ಪ್ರಕೃತಿಯ ನಾನಾ ಅಂಶಗಳಲ್ಲಿ ಪ್ರೇಮ ಇದೆ ಅನ್ನೋದನ್ನು ಗೀತೆಯ ಮೂಲಕವಾಗಿ ಕೇಳಿದ ಮೇಲೆ ಹೌದು, ಪ್ರಕೃತಿಯದ್ದೇ ಇನ್ನೊಂದು ಅಂಶ ನದಿ. ಆ ಹರಿಯುವಂತಹ ನದಿಗಳಲ್ಲಿ ಆ ಧ್ವನಿ ಇರ್ಬೋದು, ಅದರ ಮಾಧುರ್ಯ ಅಥವಾ ಆ ನದಿಯ ವೇಗ, ಅವೆಲ್ಲವೂ ಕೂಡ ಪ್ರೇಮವನ್ನೇ ಬೆರಳು ತೋರಿಸ್ತಾ ಇದೆ, ಪ್ರೇಮದ ಕಡೆಗೆ ಅದು ಬೊಟ್ಟು ಮಾಡ್ತಾ ಇದೆ. ಹೌದು, ಇಂಥದ್ದೊಂದು ಗೀತೆ ಈಗ ಕೇಳೋಣ. ಗಂಗಾ ಯಮುನಾ ಸಂಗಮ, ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಯುಗಲ ಧ್ವನಿಗಳು. ಜಿ ಉದಯಶಂಕರ್ ಬರೆದಿರುವ ಗೀತೆ, ಉಪೇಂದ್ರ ಕುಮಾರ್ ಅವರ ಸಂಗೀತ, ಅನುರಾಗ ಅರಳಿತು ಚಿತ್ರದ ಗೀತೆ ಇದು.

ನೆನಪು ಮತ್ತು ಪ್ರೀತಿ ಇವೆರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಪ್ರೀತಿ ಮನಸ್ಸಿನಲ್ಲಿ ಬಿತ್ತಿದಂತಹ ಬೀಜ, ಆದರೆ ಈ ನೆನಪಿದೆಯಲ್ಲ, ಈ ನೆನಪು ಪ್ರೀತಿಯನ್ನು ಸದಾ ಹಸಿರಾಗಿ ಇರಿಸುವಂತಹ ನೀರು ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಪ್ರೀತಿ ಇಲ್ಲದಿದ್ದರೆ ನೆನಪುಗಳಿಗೆ ತೂಕ ಇಲ್ಲ, ನೆನಪುಗಳೇ ಇಲ್ಲದೇ ಇದ್ದರೆ ಪ್ರೀತಿಗೆ ಆಯಸ್ಸೇ ಇರುವುದಿಲ್ಲ. ನಮ್ಮ ಅನೇಕ ಚಿತ್ರಗೀತೆಗಳಲ್ಲಿ ಪ್ರೇಮದ ಗುಂಗಲ್ಲಿ ನೆನಪುಗಳನ್ನು ಮಾಡಿಕೊಡುವಂತಹ ಗೀತೆಗಳು ಸಿಗುತ್ತೆ. ಅಂತಹ ಸಾಲಿಗೆ ಸೇರುವಂತಹ ಒಂದು ಗೀತೆ, ನಿನ್ನದೇ ನೆನಪು ದಿನವೂ ಮನದಲ್ಲಿ. ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವಂತಹ ಗೀತೆ ಇದು. ರಾಜಾ ನನ್ನ ರಾಜಾ ಚಿತ್ರದ ಗೀತೆ, ಜಿ ಉದಯಶಂಕರ್ ಅವರ ಸಾಲುಗಳು, ಜಿ ಕೆ ವೆಂಕಟೇಶ್ ಅವರ ಸಂಗೀತ.

ಹೌದು, ನಿನ್ನದೇ ನೆನಪು ದಿನವೂ ಮನದಲ್ಲಿ. ಪ್ರೀತಿ, ಖಂಡಿತ ಪ್ರೀತಿ ಬೇಕು. ಪ್ರೀತಿ ಹಸಿರಾಗಿ ಉಳಿಯೋದಕ್ಕೆ ನೆನಪುಗಳು ಕೂಡ ಬೇಕು. ಪ್ರೀತಿ ಅನ್ನೋದು ಒಂದು ಸುಂದರ ಕಾವ್ಯ, ಆದರೆ ನೆನಪುಗಳಿದ್ದಾವಲ್ಲ ಅವು ಆ ಕಾವ್ಯದ ಪ್ರತಿ ಸಾಲುಗಳು ಅಂತಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ವ್ಯಕ್ತಿಗಳು ಕಣ್ಣೆದುರು ಇಲ್ಲದೇ ಇದ್ದಾಗಲೂ ಕೂಡ ಅವರನ್ನು ನಮ್ಮೊಳಗೆ ಜೀವಂತವಾಗಿ ಇರಿಸೋದಕ್ಕೆ ಖಂಡಿತವಾಗಿಯೂ ಕೂಡ ನೆನಪುಗಳೇ ಬೇಕು. ಇನ್ನು ಅನೇಕ ಕವಿಗಳು ಪ್ರೀತಿಯನ್ನು ಎಲ್ಲಿ ಕಾಣೋದು ಅಂತಂದರೆ ಹುಡುಕಿ ಹುಡುಕಿ ಹಾಡುವಂತಹ ಗೀತೆಯಲ್ಲಿ, ನುಡಿಸುವಂತಹ ಸಂಗೀತದಲ್ಲೂ ಕೂಡ ಪ್ರೀತಿಯನ್ನು, ಪ್ರೇಮದ ನಾದವನ್ನು ಕಂಡುಕೊಂಡಿದ್ದಾರೆ. ಅಂಥದ್ದೇ ಒಂದು ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ ಈಗ. ಹೊಂಬಿಸಿಲು ಚಿತ್ರದಿಂದ ಆಯ್ದದ್ದು ಈ ಗೀತೆ. ಎಸ್ ಜಾನಕಿ ಅವರೊಂದಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಈ ಗೀತೆಗೆ ಧ್ವನಿ ನೀಡಿದ್ದಾರೆ. ಗೀತಪ್ರಿಯ ಬರೆದಿರುವ ಗೀತೆ ರಾಜನ್ ಹಾಗೂ ನಾಗೇಂದ್ರ ಅವರ ಸ್ವರಕಲ್ಪನೆಯಲ್ಲಿ ಇದೆ.

ಪ್ರೀತಿ ಅನ್ನುವಂಥದ್ದು ಅತ್ಯಂತ ದೈತ್ಯ ಶಕ್ತಿ ಅನ್ನುವಂಥದ್ದು ಕೂಡ ಒಂದು ನಂಬಿಕೆ. ಪ್ರೀತಿ ಎಷ್ಟು ಶಕ್ತಿಶಾಲಿಯಾಗಿರುವಂಥದ್ದು ಅಂತಂದರೆ, ಆ ಪ್ರೀತಿ ಒಂದು ನಮ್ಮ ಬಳಿ ಇದ್ದರೆ ನಮ್ಮ ಮೇಲೆ ಏನೇ ಬೀಳಲಿ ನಮಗೆ ಏನೂ ಆಗೋದಿಲ್ಲ, ಬದಲಾಗಿ ನಾವು ಧೈರ್ಯದಿಂದ ಬದುಕಬಹುದು ಪ್ರೀತಿ ಒಂದಿದ್ದರೆ. ಹಾಗೊಂದು ಆಶಯವನ್ನು ಒಂದು ಕವಿವಾಣಿ ಕಟ್ಟಿಕೊಡುತ್ತೆ. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನೇ. ಹೌದು, ಇದು ನ್ಯಾಯವೇ ದೇವರು ಚಿತ್ರದ ಗೀತೆ. ಚಿ ಉದಯಶಂಕರ್ ಬರೆದಿರುವ ಸಾಲುಗಳಿವು. ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ಈ ಗೀತೆ, ರಾಜನ್ ಹಾಗೂ ನಾಗೇಂದ್ರ ಅವರದೇ ಸ್ವರಕಲ್ಪನೆಯಲ್ಲಿ.

ಪ್ರೇಮವನ್ನು ಹುಡುಕುವಂತಹ ಪ್ರಯತ್ನವನ್ನು ನಮ್ಮ ಚಿತ್ರಸಾಹಿತಿಗಳು ಮಾಡಿದ್ದಾರೆ. ಚಿತ್ರಗೀತೆಗಳಲ್ಲಿ ಅವುಗಳನ್ನು ಕಟ್ಟಿಕೊಟ್ಟಿದ್ದಾರೆ. ಅಂಥದ್ದೇ ಪ್ರಕೃತಿಯ ಒಂದು ಭಾಗದಲ್ಲಿ, ಅಂದರೆ ಪ್ರಕೃತಿಯ ಒಂದು ಭಾಗವನ್ನು ಪ್ರೇಮಕ್ಕೆ ಹೋಲಿಸಿ ಬರೆಯುವಂತಹ ಒಂದು ಸುಂದರ ಸಾಲು ಈ ಕ್ಷಣದಲ್ಲಿ ನೆನಪಾಗ್ತಾ ಇದೆ. ಅದುವೇ ಪ್ರೇಮ ಮತ್ತು ನದಿ. ಹೌದು, ನಮ್ಮ ಹೃದಯ ಇದೆಯಲ್ಲ, ಆ ಹೃದಯದ ಒಳಗಡೆಗೆ ಪ್ರೇಮ ಅನ್ನುವಂತಹ ನದಿ ಸದಾಕಾಲ ಹರಿತಾ ಇರಬೇಕು. ಅಂದಾಗ ನಮ್ಮ ಸುತ್ತಲ ಜಗತ್ತು ಬಹಳ ಸುಂದರವಾಗಿ ಇರುತ್ತೆ ಅನ್ನೋದು ಕವಿಯ ಆಶಯ. ಬನ್ನಿ, ದೇವತಾ ಮನುಷ್ಯ ಚಿತ್ರದ ಒಂದು ಗೀತೆಯನ್ನು ಕೇಳೋಣ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಅವರ ಯುಗಲ ಧ್ವನಿಗಳಲ್ಲಿ ಈ ಗೀತೆ. ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನದಲ್ಲಿ ಗೀತೆಯನ್ನು ಬರೆದಿದ್ದಾರೆ ಜಿ ಉದಯಶಂಕರ್ ಅವರು.

0: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
1: ಪ್ರೇಮಕ್ಕಾಗಿ ಕವಿಗಳು ಎಲ್ಲೆಲ್ಲಿ ಸಂಚಾರ ಮಾಡಿದ್ದಾರೆ ಅನ್ನೋದು ನಿಜಕ್ಕೂ ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಆಕಾಶದಲ್ಲೂ ಕೂಡ ಪ್ರೀತಿನ ನೋಡಿದ್ದಾರೆ, ಭೂಮಿಯಲ್ಲೂ ನೋಡಿದ್ದಾರೆ, ನದಿಯಲ್ಲಿ ನೋಡಿದ್ದಾರೆ, ಸಾಗರದಲ್ಲಿ ನೋಡಿದ್ದಾರೆ, ಆಹಾ ಎಲ್ಲೆಲ್ಲಿ ನೋಡಿದ್ದಾರೆ ಪ್ರೀತಿಯನ್ನು. ಅಂದಹಾಗೆ ಈ ಭೂಮಿ ಮತ್ತು ಆಕಾಶದ ನಡುವೆ ಮೋಡ ಇದೆಯಲ್ಲ, ಆ ಮೋಡದಲ್ಲೂ ಕೂಡ ಪ್ರೇಮದ ಭಾವನೆಯನ್ನು ನಮ್ಮ ಕವಿಗಳು ಹುಡುಕ್ತಾರೆ. ಅಲ್ಲೊಂದು ಹುಡುಕಾಟ ಆಗಿದೆ. ಧ್ರುವತಾರೆ ಚಿತ್ರದ ಒಂದು ಗೀತೆ, ಆ ಮೋಡ ಬಾನಲ್ಲಿ ತೇಲಾಡುತ್ತಾ. ಸುಂದರವಾಗಿರುವಂತಹ ಈ ಗೀತೆಗೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿ ಇದೆ. ಚಿ ಉದಯಶಂಕರ್ ಬರೆದಿರುವ ಗೀತೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತ.

ಹೌದು, ಮೋಡದಲ್ಲೂ ಕೂಡ ಪ್ರೇಮವನ್ನು ಹುಡುಕಿದ್ದಾಯಿತು. ಮೋಡವನ್ನ ನೋಡುವಂತಹ, ಮೋಡವನ್ನ ನೋಡಿ ಆಸ್ವಾದಿಸುವಂತಹ ಕಣ್ಣುಗಳಲ್ಲೂ ಕೂಡ ಪ್ರೀತಿ ಇರುತ್ತೆ ಅನ್ನೋದು ಕೂಡ ಅಷ್ಟೇ ಸಹಜವಾಗಿರುವಂತಹ ಒಂದು ಅನುಭವದ ಮಾತು. ಶೃಂಗಾರ ಕಾವ್ಯ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳಿದ ನಂತರ ಇನ್ನೀಗ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತಹ ಇನ್ನೊಂದು ಗೀತೆಯನ್ನು ಕೇಳೋಣ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ. ಕಾಮನಬಿಲ್ಲು ಚಿತ್ರದಿಂದ ಆಯ್ದದ್ದು ವಾಣಿ ಜಯರಾಮ್ ಅವರೊಂದಿಗೆ ಡಾಕ್ಟರ್ ರಾಜ್ಕುಮಾರ್ ಹಾಡಿದರೆ ಚಿ ಉದಯಶಂಕರ್ ಬರೆದಿರುವ ಗೀತೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿಶ್ವದ ಹಲವಾರು ಭಾಗಗಳಲ್ಲಿ ಯುದ್ಧ ಮತ್ತು ಅಸ್ಥಿರತೆ ಇದ್ದರೂ ಭಾರತದ ಆರ್ಥಿಕತೆ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಯುತ್ತಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನದಂದು ರಾಷ್ಟವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. 2014ರಲ್ಲಿ ಕೇವಲ 46,000 ಕೋಟಿ ರೂಪಾಯಿಗಳಷ್ಟಿದ್ದಂತಹ ದೇಶೀಯ ರಕ್ಷಣಾ ಉತ್ಪಾದನೆಯು 2025-26ರ ಹಣಕಾಸು ವರ್ಷದಲ್ಲಿ ದಾಖಲೆಯ 1.78 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. ಇದು ಕಳೆದ ದಶಕದಲ್ಲಿ ಸುಮಾರು 4 ಪಟ್ಟು ಹೆಚ್ಚಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನದಂದು ಆಕಾಶವಾಣಿಯ ಮೂಲಕ ಸೈನಿಕರನ್ನು ಉದ್ದೇಶಿಸಿ ಅವರು ಮಾತನಾಡಿದರು. 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾಳೆ ದೇಶ ಆಚರಿಸಲು ಸಜ್ಜುಗೊಂಡಿದೆ. ನವದೆಹಲಿಯ ಐತಿಹಾಸಿಕ ಕೆಂಪುಕೋಟೆಯಲ್ಲಿ ನಡೆಯಲಿರುವ ಸಮಾರಂಭದ ಪ್ರಧಾನಿ ನರೇಂದ್ರ ಮೋದಿಯವರು ರಾಷ್ಟ್ರಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಭಾರತೀಯ ವಾಯುಪಡೆಯ 2 MI-17 ಹೆಲಿಕಾಪ್ಟರ್ಗಳು ಪುಷ್ಪವೃಷ್ಟಿ ನೆರವೇರಿಸಲಿದ್ದು ರಾಷ್ಟ್ರಧ್ವಜಾರೋಹಣದೊಂದಿಗೆ 21 ಕುಶಾಲ ತೋಪುಗಳ ಗೌರವ ವಂದನೆ ನಡೆಯಲಿದೆ. ಬಳಿಕ ಪ್ರಧಾನಿಯವರು ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ನಾಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದಾದ್ಯಂತ ಬಿಗಿ ಭದ್ರತೆಯನ್ನು ಕಾಯ್ದುಕೊಳ್ಳಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಭಾನುವಾರದಿಂದ 2 ದಿನಗಳ ಕಾಲ ತಮಿಳುನಾಡು ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ. ಪ್ರವಾಸದ ಸಂದರ್ಭದಲ್ಲಿ ಅವರು ಚೆನ್ನೈ, ಚೆಂಗಲ್ಪಟ್ಟು, ತಿರುವಾರೂರು ಮತ್ತು ತಂಜಾವೂರಿನಲ್ಲಿ ನಡೆಯಲಿರುವ ವಿವಿಧ ಶೈಕ್ಷಣಿಕ, ಸ್ಮರಣಾರ್ಥ ಮತ್ತು ಸಾಹಿತ್ಯಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ತಾತ್ಕಾಲಿಕವಾಗಿ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ರದ್ದುಗೊಳಿಸಲು ನಿರ್ಧರಿಸಲಾಗಿದೆ ಎಂದು ಆಹಾರ ಖಾತೆ ಸಚಿವ ರಿಜ್ವಾನ್ ಅರ್ಷದ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. 2.65 ಲಕ್ಷ ಕಾರ್ಡ್ಗಳು ಇ ಕೆವೈಸಿ ಆಗಬೇಕಾಗಿದೆ ಎಂದು ಹೇಳಿದ್ದಾರೆ. ಸೆಪ್ಟೆಂಬರ್ ತಿಂಗಳ ಒಳಗೆ ಇ ಕೆವೈಸಿ ಮಾಡಲು ನಿರ್ಧರಿಸಿದ್ದು ಬಳಿಕ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳನ್ನು ನಾಳೆ ಬೆಳಗ್ಗೆ 6 ಗಂಟೆಗೆ ಕೇಳಲಿದ್ದೀರಿ.